107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM.
2: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
3: ಎಲ್ಲ ಸಹೃದಯರಿಗೆ ನಮಸ್ಕಾರ. ಬಾಗೇವಾಡಿ ಬಿಟ್ಟು ಹೋದದ್ಯಾಕೆ ಅಂತ, ಇದಕ್ಕೆ 108 ಬರ್ತವೆ, ಬೇರೆ ಬೇರೆ ಇದ್ದಾವೆ, ನಾನು 4-6 ಇಟ್ಕೊಂಡಿದ್ದೀನಿ. ಅದನ್ನು ನಂಬುವಂಥದ್ದು ಬಹುಶಃ ಹರಿಹರದೇ ಒಂಬೇಕು. ಭೀಮಕವಿ, ಬಸವ ಪುರಾಣ ಬರೆದಂಥ ಭೀಮಕವಿ ಹೇಳೋದು, ಇದಕ್ಕೆ ಮುಖ್ಯ ಕಾರಣ ಬಸವಣ್ಣನ ಉಪನಯನ ಪ್ರಸಂಗ. ಅವನ ತಂದೆ ಇವನಿಗೆ ಉಪನಯನ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಬಸವಣ್ಣನ ಉಪನಯನ ಮಾಡಿಸ್ಕೊಳ್ಳಲ್ಲ ಅಂತಂದ, ಮಾಡಿಸ್ಕೊಳ್ಳಲ್ಲ ಅಂದ್ಬಿಟ್ಟು ಒಪ್ಪದೆ ಅಪ್ಪನೊಡನೆ ವಾದ ಮಾಡಿ ಬಾಗೇವಾಡಿ ಬಿಟ್ಟು ಹೊರಟು ಬಿಟ್ಟ ಅಂತ ಒಂದು ಮಾತು. ಅದು ಭೀಮ ಪುರಾಣದಲ್ಲಿ ಹೇಳುವಂಥದ್ದು. ಅಲ್ಲಿ ಹೋಗಿ ಕೂಡಲ ಸಂಗಮಕ್ಕೆ ಹೋದ ಅಂತ. ಆದರೆ ಹರಿಹರ ಹೇಳುವಂಥದ್ದು ಮಾತು ಬೇರೆ. ಹರಿಹರ ಹೇಳುವ ಹಾಗೆ ಕೂಡಲ ಸಂಗಮಕ್ಕೆ ಬರುವಾಗ ಬಸವಣ್ಣನ ಉಪನಯನ ಆಗಿ ಹೋಗಿತ್ತು. ಉಪನಯನ ಆಗಿ ಅಲ್ಲಿ ಬಂದಾಗ 16 ವರ್ಷ ಆಗಿತ್ತು. ಆಗ ಅವು ಹರಿಹರನ ರಗಳೇ ಬರುವಂತ ಮಾತು, ಅದು ಮಾತು ಉಪಯೋಗಿಸ್ಬೇಕು. ಎಷ್ಟು ಚಂದ ಮಾತು ಒಬ್ಬ ಹರಿಹರನ ಮಾತು. ಆತ ಬಂದು ಇದು ಹಾಕೊಂಡು ತಪ್ಪಾಯ್ತು ನಾನು ಅಂತ ಜನಿವಾರ ಕಿತ್ತಿ ಬಿಸಿಟು ಹೋದ ಅಂತ. ಅಲ್ಲಿಂದ ಹೋದ. ಅದು ಹೇಗೆ ಬರೀತಾರೆ ನೋಡಿ, ತನ್ನ ಶಿವಭಕ್ತಿಯು ತಾನು ಮಾಡುತ್ತಿರುವ ಕರ್ಮವು ಎಂದಿಗೂ ಒಂದಾಗಿರದೆಂದು ನಿಶ್ಚಯಿಸಿ, ಇದು ಹರಿಹರನ ಮಾತು ಎಷ್ಟು ಚೆನ್ನಾಗಿದೆ, ನಿಶ್ಚಯಿಸಿ ಪರಮ ವೈರಾಗ್ಯ ಮೂರ್ತಿಯಾಗಿ ಕರ್ಮಲತೆಯಂತಿದ್ದ ಜನಿವಾರವನ್ನು ಕಳೆದು ಬಿಸಿಟು, ಕರ್ಮಲತೆ ಅದು, ಅದು ಕರ್ಮದ ಒಂದು ಬಳ್ಳಿ ಸಿಕ್ಕಾಕೊಂಡಿದೆ ಅಂತ ಹೇಳಿ ಅದನ್ನು ಬಿಸಿಟು, ಹೋತಿನ ಗಂಟಲನ್ನು ಬಿಗಿಯುವಂತಿದ್ದ ಮೌಂಜಿಯನ್ನು ಹರಿದು ಬಿಸಿಟು, ನವ್ಯ ದಕೂಲವನ್ನು ತೆಗೆದುಟ್ಟು, ದಿವ್ಯ ವಸ್ತ್ರವನ್ನು ಹೊದೆದು, ಮನೆಯ ನೆಳಲನ್ನು ನೆನೆಯದೆ, ಐಶ್ವರ್ಯವನ್ನು ಲೆಕ್ಕಿಸದೆ, ವೃತ್ತಿಯನ್ನು ವಿಚಾರಿಸದೆ, ಬಂಧು ಬಳಗದವರನ್ನು ಬಗೆಯದೆ, ಊರಿನವರನ್ನು ನೋಡದೆ ಬಾಗೇವಾಡಿಯನ್ನು ಬಿಟ್ಟು ಹೊರಟ. ಹರಿಹರನ ಭಾಷೆ ಎಷ್ಟು ಚೆನ್ನಾಗಿದೆ ನೋಡಿ.

0: रेडियो सारंग 107.8 FM
1: ಯಾವುದನ್ನು ನೋಡಲಿಲ್ಲ. ನಾನು ಮಾಡ್ತಿರುವಂಥ ಕೆಲಸಕ್ಕೂ ಈ ನಾನು ಮಾಡೋ ಕರ್ಮಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ, ಭಕ್ತಿಗೂ ಸಂಬಂಧ ಇಲ್ಲ ಅಂಥೇಳಿ ಆ ಜನಿವಾರವನ್ನು ಕಿತ್ತು ಹಾಕಿ ಹೋದ ಅಂತ. ಪ್ರಾಯಶಃ ಹರಿಹರನ ಕತೆ ಹೆಚ್ಚು ವಾಸ್ತವ ಅಂತ ಅನಿಸುತ್ತೆ. ಯಾಕಂದರೆ ಬ್ರಾಹ್ಮಣ ಅಗ್ರಹಾರದಲ್ಲಿದ್ದಂಥ ಬಸವಣ್ಣ ಅವರುಗಳಿರುವಂಥ ಆಚಾರಗಳನ್ನು ಅದು ಅನಾಚಾರವಾಗಿರೋದನ್ನು ಕಂಡು ಕಟುವಾಗಿ ಟೀಕೆ ಮಾಡಿರಬೇಕು. ಟೀಕೆ ಮಾಡಿದಾಗ ಸಾಕಷ್ಟು ಬ್ರಾಹ್ಮಣರ ಜೊತೆಗೆ ಅವನು ವಾಗ್ಯುದ್ಧ ಆಗಿರಬೇಕು, ಚರ್ಚೆ ಆಗಿರಬೇಕು, ಅವ್ರು ಟೀಕೆ ಮಾಡಿರಬೇಕು. ಅದರಿಂದ ಬೇಜಾರಾಗಿ ಆ ಘರ್ಷಣೆಯಿಂದ ಬೇಡ ಅಂತ ಹೋಗಿದ್ದಾನೆ ಹೊರಗಡೆ ಅಂತ. ಒಂದು ಅವ್ರದೇ ಬಸವಣ್ಣವರದೇ ಒಂದು ಅದ್ಭುತವಾದ ವಚನ ಇದೆ. ಹಾರುವೆನಯ್ಯ ಭಕ್ತರ ಬರವ ಗುಡಿ ಕಟ್ಟಿ, ಹಾರುವೆನಯ್ಯ ಶರಣರ ಬರವ ಗುಡಿಗಟ್ಟಿ, ಕೂಡಲ ಸಂಗಮ ದೇವನು ವಿಪ್ರಕರ್ಮವ ಬಿಡಿಸಿ ಅಶುದ್ಧನ ಶುದ್ಧನ ಮಾಡಿದನಾಗಿ ಅಂತ. ಸ್ಟ್ರಾಂಗ್ ಇದೆ ಮಾತು. ಅವ್ರು ಹೇಳೋದು ಹಾಗೇನೆ, ಹಾರುವೆನಯ್ಯ ಭಕ್ತರ ಬರವ ಗುಡಿ ಕಟ್ಟಿ. ಭಕ್ತರು ಬರ್ತಾರೆ ಅಂದ್ರೆ ಗುಡಿ ಕಟ್ಟಿ ಹಾರ್ಕೊಂಡು ಹೋಗ್ತೇನೆ ನಾನು, ಶರಣರು ಬರ್ತಾರೆ ಅಂದ್ರೆ ನಾ ಹಾರ್ಕೊಂಡು ಗುಡಿ ಕಟ್ಟಿ ಹೋಗ್ತೇನೆ. ಯಾಕಂದ್ರೆ ಕೂಡಲ ಸಂಗಮ ದೇವನು ವಿಪ್ರಕರ್ಮವ ಬಿಡಿಸಿ, ನಾನು ಬ್ರಾಹ್ಮಣನಾಗಿದ್ದೇನಲ್ಲ ವಿಪ್ರಕರ್ಮದಲ್ಲಿದ್ದೆ ನಾನು, ಅದನ್ನು ಬಿಡಿಸಿ ಅಶುದ್ಧನ ಶುದ್ಧ ಮಾಡಿದನಾಗಿ. ನಾನು ವಿಪ್ರನಾಗಿದ್ದಾಗ ಬಹಳ ಅಶುದ್ಧ ಆಗಿದ್ದೆ, ಆ ಅಶುದ್ಧತೆಯನ್ನು ಕಳೆದು ಮತ್ತೆ ಶುದ್ಧನಾಗಿ ಮಾಡಿದ್ನಲ್ಲ ಅಂತ ಒಂದು ಮಾತು ಹೇಳ್ತಾರೆ ಮುಂದೆ. ಅದರಿಂದ ಉಪನಯನ ಆಗಿತ್ತು ಅಂತ ಹೇಳ್ಬೋದು.

0: Radio Sarang 107.8 FM.
1: ಸುಮಾರು 7-8 ವಯಸ್ಸಿಗೆ ಉಪನಯನ ಆಗಿರ್ಬೇಕು. ಅವ್ರ ಉಪನಯನ ಆದ ಒಂದು 2 ವರ್ಷಕ್ಕೆ ಅವ್ರ ತಂದೆ ತಾಯಿ ತೀರ್ಕೋತಾರೆ. ಅದು ಯಾಕೆ ಏನು ಪ್ರಸಂಗ ಅಂತ ಗೊತ್ತಾಗಲ್ಲ, ತೀರ್ಕೋತಾರೆ. ತೀರ್ಕೊಂಡಾಗ ಅಜ್ಜಿ ಜೊತೆಗಿರೋಕೆ ಬರ್ತಾರೆ, ಬಾಗೇವಾಡಿಯಲ್ಲಿದ್ದಾಗ ಅಜ್ಜಿ ಜೊತೆಗಿರ್ತಾರೆ. 6 ವರ್ಷ ಇದ್ರಂತೆ, 6-7 ವರ್ಷ ಇರ್ಬೇಕು ಅಜ್ಜಿ ಜೊತೆಗೆ ಇದ್ದು 16 ವರ್ಷಕ್ಕೆ ಅವ್ರು ಹೇಗೆ ಕಾಣಿಸ್ತಾ ಇದ್ರು ಅಂತ ಹರಿಹರ ಬರೀತಾನೆ. ಇವ್ರ ಪ್ರಕಾರ, ಹರಿಹರನ ಪ್ರಕಾರ 16 ವಯಸ್ಸಿಗೆ ಬಾಗೇವಾಡಿ ಬಿಟ್ಟು ಕೊಡಲು ಸಂಗಮಕ್ಕೆ ಹೋದ್ರು. 16 ವರ್ಷಕ್ಕೆ ಪೂಜೆಗೆ ರೆಡಿ ಆಗಬೇಕಾದ್ರೆ ಬಸವಣ್ಣ ಎಷ್ಟು ಚೆಂದ ಕಾಣಿಸ್ತಾ ಇದ್ರು ಅಂತ ವರ್ಣನೆ ನೋಡಿ, ಎಷ್ಟು ಚೆನ್ನಾಗಿದೆ. ಆ ತುಂಬು ಹರಿಯದ ಬಸವಣ್ಣನವರ ರೂಪವು ದರ್ಶನೀಯವಾದದ್ದು. ಹರಿಹರನ ಮಾತು ಹೆಂಗಿದೆ ನೋಡಿ. ಮಲ್ಲಿಗೆ, ಮೊಲ್ಲೆ, ಜಾಜಿ, ಕೇತಕಿ ಮೊದಲಾದ ಹೂಗಳಿಂದ ಕಟ್ಟಿದ ಬಟ್ಟ ತುರುಬು, ಅವೆಲ್ಲ ಗಂಡಸರಿಗೂ ತುರುಬು ಇರ್ತಿತ್ತು, ಬಟ್ಟ ತುರುಬು. ತಲೆಗೆ ದುಂಡೆಗೆ ಸುತ್ತಿದ್ದ ರುದ್ರಾಕ್ಷಿ ಮಾಲೆ, ಆ ರುದ್ರಾಕ್ಷಿಯ ಸುತ್ತೇರಿಯಿಂದ ನುಸುಳಿದ ಕಪ್ಪಾದ ಗುಂಗುರು ಮುಂಗುರುಳು ಹಣೆ ಮೇಲೆಲ್ಲ ರಿಂಗಣ ಗುಣಿಯುತ್ತದೆ. ತಲೆಗೆ ರುದ್ರಾಕ್ಷಿ ಕಟ್ಕೊಂಡ್ರು ಕೂಡ ಅದರಲ್ಲಿ ಪಾರಾದಂತಹ ಗುಂಗುರು ಕೂದಲು ಹಣೆ ಮೇಲೆಲ್ಲ ಕುಣಿದಾಡುತ್ತೆ. ಹಣೆಯ ತುಂಬ ವಿಭೂತಿ, ಕಣ್ಮು ಕಟ್ಟು ಹಂಗೆ ಬರಿತಾನು, ಹಣೆಯ ತುಂಬ ವಿಭೂತಿ. ಶಿವನ ಆಸ್ಥಾನವಾದ ಆ ವಿಭೂತಿಯ ನಾಡಿಗೆ ಸೀಮಾರೇಖೆಯಂತಿವೆ ಅವನ ನಿಡಿದಾದ ಹುಬ್ಬುಗಳು. ಎಷ್ಟು ಚೆನ್ನಾಗಿದೆ ನೋಡಿ, ಹಣೆ ತುಂಬ ವಿಭೂತಿ ಪಡ್ಕೊಂಡಿದ್ದಾರಲ್ಲ, ಆ ವಿಭೂತಿ ಪಡೆದ ಪ್ರದೇಶಕ್ಕೆ ಅದು ಸೀಮಾರೇಖೆ, ಬೌಂಡ್ರಿ ಅನ್ನೋ ಹಾಗೆ ಹುಬ್ಬುಗಳು ಬಂದಿದ್ದಾವಂತವನು, ಅದು ಬೌಂಡ್ರಿ ಅನ್ನೋ ಹಾಗೆ ಸೀಮಾರೇಖೆಗಳು. ಕರ್ಣಪಾಲಿಕೆ ಕಂಠ ಮಾಲೆಗಳಿಂದ ಕಿವಿ ಕೊರಳು ಮನೋಜ್ಞ, ಅವಾಗೆಲ್ಲ ಗಂಡಸರು ಹಾರ ಹಾಕೋತಿದ್ರು ಅನ್ಸುತ್ತೆ, ಹಾರಗಳನ್ನು ಹಾಕೋತಿದ್ರು, ಕಿವಿಯಲ್ಲಿ ಇದು ಹಾಕ್ಕೊಂಡಿದ್ದಾನೆ, ಅದೆಲ್ಲ ತುಂಬ ಚೆನ್ನಾಗಿತ್ತಂತೆ. ಅವರ ಭುಜಗಳು ಹಣೆಯಿಂದ ಉದುರಿದ ಭಸಿತದ ರಾಶಿಯಂತಿದೆ, ಹಣೆ ಮೇಲೆ ಉದಂತ ವಿಭೂತಿ ರಾಶಿ ಇದ್ದಂಗೆ ಭುಜಗಳು, ಪುಷ್ಟವಾದ ಭುಜಗಳು. ಕೈ ಬೆರಳುಗಳು ಪಂಚಾಕ್ಷರಿಯೇ ಇಮ್ಮಡಿಸಿದಂತಿದೆ, ಪಂಚಾಕ್ಷರನೆ ವಿಂಗಡಿಸಿದ ಹಾಗೆ ಬೆರಳುಗಳಿದ್ದಾವೆ. ವಿಸ್ತಾರವಾದ ಎದೆ ಶರಣರ ಚರಣಾರವಿಂದಕ್ಕೆ ಇಂಬಾಗಿದೆ. ನೋಡಿ ಎಲ್ಲವನ್ನು ಹೇಗೆ ಹರಿಹರ ಹೋಲಿಸ್ತಾನೆ, ಭಕ್ತಿಗೆ ಹೋಲಿಸ್ಕೊಂಡು ಹೋಗ್ತಾನೆ ನೋಡಿ. ಅವನ ಆಕಾರ ಚೆನ್ನಾಗಿತ್ತು ಅಂತ ಹೇಳಿ ಪುರುಷ ಆಕೃತಿ ಹೇಗಿತ್ತು ಅಂದ. ಧ್ಯಾಯೇದ್ ಆಜಾನುಬಾಹುಂ ಧೃತಶರಧನುಷಂ ಬದ್ಧ ಪದ್ಮಾಸನಸ್ಥಂ ಪೀತಂ ವಾಸೋವಸಾನಂ ನವಕಮಲ ದಲ ಸ್ಪರ್ಧಿ ನೇತ್ರಂ ಪ್ರಸನ್ನಂ. ಇದೊಂದು ಬೇರೆ ವರ್ಣನೆ ಮಾಡೋದು, ದೇಹ ಹೇಗಿತ್ತು ಹಾಗೆ ವರ್ಣನೆ ಮಾಡಬೇಕು ಅಂತ. ಇಲ್ಲಿ ಹಾಗಲ್ಲ, ಪ್ರತಿಯೊಂದು ದೇಹದ ಅಂಗವನ್ನು ಭಕ್ತಿಗೆ ಹೋಲಿಸಿ ಹೋಲಿಸಿ ಬರೆಯುವಂಥದ್ದು.

0: Radio Sarang 107.8 FM.
1: ಹೀಗೆ ಬಸವಣ್ಣವರ ಯೌವನ ಸೌಂದರ್ಯವು ಶಿವಪೂಜೆಗೆ ನವಯೌವನವಾದಂತಿತ್ತು. ಆ ಪೂಜೆಗೆ ಯೌವನ ಬಂದಂಗೆ ಆಗಿತ್ತು ಬಸವಣ್ಣನ ನೋಡಿ ಅಂತ. ಅವ್ರು 16 ವರ್ಷ ಆದಾಗ ನನ್ನ ಈ ಯೌವನ ಅನ್ನುವಂಥದ್ದು ಈ ಸಂಸಾರದಲ್ಲಿ ಕಳೆದು ಹೋಗಬಾರ್ದು, ಶಿವನ ಪೂಜೆಗೆ ಮೀಸಲಾಗಿಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಟರು. ಅಲ್ಲಿಂದ ಹೊರಟು ಪೂರ್ವ ದಿಕ್ಕಿಗೆ ನಡೆದು ಸ್ವಲ್ಪ ದೂರದಲ್ಲಿ ಈ ಮಲಪ್ರಭಾ ಮತ್ತು ಕೃಷ್ಣ ನದಿ ಕೂಡುವಂತಹ ಸಂಗಮ ಏನಿದೆಯೋ ಅವು ಕಪ್ಪಡಿ ಸಂಗಮ ಅಂತ ಇದ್ರಂತೆ. ಅವು ಕಪ್ಪಡಿ ಸಂಗಮ ಅಂತ ಆ ಕಪ್ಪಡಿ ಸಂಗಮಕ್ಕೆ ಬಂದರು. ಅದನ್ನು ಹರಿಹರ ವರ್ಣನೆ ಮಾಡ್ತಾನೆ. ಆ ಸಂಗಮಕ್ಕೆ ಬಂದಕ್ಕೆ ಯಾಕೆ ಬಂದರು, ಅಲ್ಲಿ ಸಂಗಮಕ್ಕೆ ಯಾಕೆ ಬಂದರು, ಅಲ್ಲಿ ಬಂದಾಗ ಏನಾಯಿತು ಅಂತ. ಎಷ್ಟು ಚಂದ ಅದು, ಕೆಲವೊಂದ್ಸಲ ಆಗ್ಬಿಡುತ್ತೆ. ಅಲ್ಲಿ ಹೋದಾಗ ಊರಿಗೆ ಹೋದರು. ಊರಿಗೆ ಹೋಗಿ ಅದು ನೋಡಿ ಹೇಗಿದೆ ಮಾತದನ್ನು, ಆ ಊರ ಒಳಹೊಕ್ಕು ಕೇರಿ ಕೇರಿಯಲ್ಲಿ ಸುತ್ತಾಡುತ್ತಿದ್ದಾಗ ಅವರಿಗೆ ಶಿವಾಲಯ ಒಂದು ಕಾಣಿಸಿತು. ಅದು ಈಶ್ವರ ದೇವಸ್ಥಾನ ಇತ್ತಲ್ಲಿ. ಅದನ್ನು ನೋಡಿದ ತಕ್ಷಣ ಏನಾಯಿತು ಅಂತ ಹರಿಹರ ಬರೀತಾನೆ. ಕಣ್ಣಿ ಕಟ್ಟುವಂಗೆ ಬರೀತಾನೆ, ಅದ್ಭುತವಾಗಿ ಬರೀತಾನೆ. ಅದನ್ನು ನೋಡಿದ ತಕ್ಷಣ ಒಡನೆಯೇ ಪೂರ್ವಜನ್ಮ ಸ್ಮರಣೆಯಾಗಿ, ಏನೋ ಪೂರ್ವಜನ್ಮ ಸ್ಮರಣೆ ಆದಂಗೆ ಆಯ್ತಂತೆ. ಕಣ್ಣು ಬಂದಂತಾಗಿ, ಹೊಸ ಕಣ್ಣು ತೆರೆದಂತಾಗಿ ಓಡಿ ಹೋಗಿ ಆ ಶಿವಾಲಯದ ರಂಗಮಂಟಪದಲ್ಲಿ ದೊಪ್ಪನೆ ಬಿದ್ದು ಹೇಗೋ ಮೇಲೆದ್ದು ಕೈಗಳನ್ನು ಮುಗಿದು, ದೇವದೇವ, ಅನಾಥನಾಥ, ಅನಿಮಿತ್ತ ಬಂಧುವೆ, ತಾಯಿ ತಂದೆ, ಬಂಧು ಬಳಗವೇ, ಕುಲವೇ, ಬಲವೇ, ಛಲವೇ, ತವರೇ, ಕಣ್ಣೇ, ಗತಿಯೇ, ಮತಿಯೇ, ಪುಣ್ಯವೇ, ಪ್ರಾಣವೇ, ಕಾಪಾಡು ಕಾಪಾಡು ಎಂದು ಕಣ್ಣೀರಿಡುತ್ತ ಗದ್ಗದಿಸಿ ಮತ್ತೆ ಮೂರ್ಛೆ ಹೋಗಿ ನೆಲದ ಮೇಲೆ ಉರುಳುವರು.

0: Radio Sarang 107.8 FM.
1: ಹೋಗ್ಬಿಟ್ಟು ಇದೇ ನನ್ನ ಜಾಗ ಅಂತ ಅನ್ಸ್ಬಿಡ್ತು. ಇಲ್ಲಿಗೆ ಬರ್ಬೇಕಾಗಿತ್ತು ನಾನು, ವಿಧಿ ಹೇಗೆ ಎಳ್ಕೊಂಡು ಬಂತು ನಂದು ಅಂತೇಳಿ ಆ ಸಂಗಮನಾಥನ ಲಿಂಗದ ಮುಂದೆ ಕೂತ್ಕೊಂಡು ಉಳಿಬಿಡ್ತಾರೆ. ಎಚ್ಚರ ತಪ್ಪಿಡ್ತೆ. ಎಚ್ಚರ ತಪ್ಪಿದಂತಹ ಬಸವಣ್ಣನಿಗೆ ಆ ಸಂಗಮನಾಥ ಬಂದು, ಅಂಜದಿರು ಅಂಜದಿರು ಮಗನೇ, ಭವಮಾಲೆಯನ್ನು ಹೊದ್ದಲಿಯದೆ ಸಲಹುವೆನು, ಈ ಭವಜೀವನ ನಿನಗೆ ಹೊರಸಲಾರ್ದೆ ಭಾರ ಹೊರಸಲಾರ್ದೆ ನಾನು ಕಾಪಾಡ್ತೀನಿ ನಾನು ಅಂತ ಆಶೀರ್ವಾದ ಕೊಟ್ಟಂಗಾಯ್ತಂತೆ. ಕೂತ್ಕೊಂಡ್ರು. ಮುಂದೆ ಕೆಲಸ ಏನು? ಮರುದಿನ ಸಂಗಮನಾಥ ಕನಸಿಗೆ ಬಂದು ಹೇಳ್ತಾನಂತೆ, ನಿನ್ನ ಮಹಿಮೆಯನ್ನು ಜಗತ್ತಿಗೆಲ್ಲ ಸಾರ್ತೇನೆ ಅಂತ ಹೇಳ್ತಾನೆ. ಮನಸ್ಸು ಹಗರಾಯಿತು ಅಂತೂ, ನಾನು ಎಲ್ಲಿಗೆ ಬರಬೇಕಾಗಿತ್ತು ಅಲ್ಲಿ ಬಂದೆ ಅಂತ ಅನಿಸ್ತು. ಅಲ್ಲಿ ಕೂತಿರ್ಬೇಕಾದ್ರೆ ಒಂದ್ಸಲ ಆ ಕೂಡಲ ಸಂಗಮದ ಸ್ಥಾನಪತಿಗಳಿದ್ದಾರೆ, ಈಶಾನು ಗುರುಗಳು ಅಂತ, ಅವ್ರು ಬರ್ತಾರೆ. ಇನ್ನು ಕೂತಿದ್ದಾನೆ, ಧ್ಯಾನ ಮಾಡ್ತಾ ಕೂತಿದ್ದಾರೆ. ಈ ತರುಣ 16 ವರ್ಷ ತರುಣ, ಸುಂದರಾಂಗ, ವಿಗ್ರಹದ ಮುಂದೆ ತಪಸ್ಸು ಧ್ಯಾನ ಕೂತ್ಕೊಂಡಾಗ ಅರ್ಧ ನಿಮಿಲೆ ನೇತ್ರ ಆದಂತಹ ಇವ್ರು ನೋಡ್ಬಿಟ್ಟು ಅವ್ರಿಗೇನು ಅನಿಸ್ತಂತೆ, ಕಾರಣಿಕ ಇದ್ದಾನೆ ಇವನು, ಮನುಷ್ಯ ಹುಡುಗ ಕಾರಣಿಕ ಇದ್ದಾನೆ, ಏನೋ ದೊಡ್ಡ ಸಾಧನೆ ಮಾಡೋಕೆ ಬಂದಿದ್ದಾನೆ ಅಂತ ಹೇಳಿ, ಇಲ್ಲೋಡಯ್ಯ ನೀನು ಎಲ್ಲೂ ಹೋಗ್ಬೇಡ, ಇಲ್ಲೇ ಇದ್ಬಿಡು, ನಿನಗೊಂದು ಕೆಲಸ ಕೊಡ್ತೇನೆ ನಾನು. ಇವ್ರು ಇಲ್ಲಿ ಇರಬೇಕು ಅಂತ ಬಂದವರು, ಅನಾಯಾಸವಾಗಿ ಕೆಲಸ ಏನು ಕೊಟ್ಟರು ಅವರು ಈಶಾನು ಗುರುಗಳು ಅಂದರೆ, ನೀನು ಕೆಲಸ ಬೆಳಗ್ಗೆ ಹೋಗಿ ಅಲ್ಲಿ ಇಲ್ಲಿ ಅಡ್ಡಾಡಿ ಹೂ ತೊಗೊಂಬರ್ಬೇಕು ಪೂಜೆಗೆ, ಆಮೇಲೆ ನೀರು ತರಬೇಕು ಸಂಗಮಕ್ಕೆ ಹೋಗಿ, ತಿಳಿನೀರನ್ನು ತಂದು ನೀನೇ ಅಭಿಷೇಕ ಮಾಡು, ನೀನೇ ಹೂ ಇಡಿಸು, ಆಲ ಪೂಜೆ ಮಾಡು ಅಂತ ಹೇಳಿದರು. ರೋಗಿ ಬೇಡಿದ್ದು ಒಂದೇ, ವೈದ್ಯ ಹೇಳಿದ್ದು ಒಂದೇ, ಅಂದಂಗೆ ಇಲ್ಲಿರಬೇಕಾಗಿತ್ತು ಅವರಿಗೆ, ನೀನು ಇಲ್ಲೇ ಇರು, ಕಾಯಕ ಮಾಡಿಕೊಂಡು ಇಲ್ಲೇ ಪ್ರಸಾದ ಮಾಡ್ಕೊಂಡು ಇರು ಅಂತ ಹೇಳಿದರು. ಸಾಕಾಯ್ತು ಅಷ್ಟು.

ಆತ ಕೆಲಸ ಹೇಗ್ ಮಾಡ್ತಿದ್ದ ಬಸವಣ್ಣ ಅಂತ ಆಗಿನ ಕಾಲಕ್ಕೆ. ತರುಣ, ಬರೀ ಭಕ್ತಿ ಇದೆ, ಇನ್ನೂ ಅದನ್ನು ಗಟ್ಟಿ ಆಗಬೇಕು, ಗಟ್ಟಿ ಆಗಬೇಕು. ಭಕ್ತಿಯ ಉನ್ಮಾದದಲ್ಲಿದ್ದಾರೆ, ಸಂಗಮನಾಥ ಸಿಕ್ಕಿಬಿಟ್ಟ ಅಂಥೇಳಿ ಅದು ಹೇಗೆ ಪೂಜೆ ಮಾಡ್ತಿದ್ರು ಅನ್ನೋದನ್ನು ಎಷ್ಟು ಚೆಂದ ಅವನು ಭಾಷೆಯಲ್ಲಿ ಕೇಳಬೇಕು. ದಿನಚರಿ ಹೇಗಿತ್ತು ಬಸವಣ್ಣವ್ರದ್ದು ಅಂದರೆ, ಬೆಳಗ್ಗೆ ಎದ್ದು ಬೇಗ ಸ್ನಾನ ಮಾಡಬೇಕು, ಮಾಡಿ ಭಸ್ಮ ಧಾರಣೆಯನ್ನು ಮಾಡಿಕೊಂಡು ಸಂಗಮೇಶ್ವರನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅಗ್ಗವಣೆ ಕಂಬಿಯನ್ನು ಹೆಗಲಿಗಿಟ್ಟು, ಅಗ್ಗವಣೆ ಅಂದರೆ ನೀರು, ಅವಾಗೆಲ್ಲ ಒಂದು ದೊಡ್ಡ ಕೋಲು, ಆ ಕೋಲಿನ ಎರಡು ತುದಿಗೆ ಎರಡು ಬಿಂದಿಗೆ ಕಟ್ಟಬೇಕು, ಕೊಡ ಅಥವಾ ಬಿಂದಿಗೆ ಕಟ್ಟಬೇಕು, ಹಗ್ಗ ಕಟ್ಟಿ ನಡುವೆ ಹೆಗಲಲ್ಲಿ ಹೊರಬೇಕು, ಅಂದರೆ ಎರಡು ಕೂಡ ಒಂದೇ ಸಲ ತರ್ಬೋದಲ್ಲ, ಹೊತ್ಕೊಂಡು ಹೋಗಬೇಕು. ಅದು ಕಲ್ಪನೆ ಮಾಡ್ಕೋಬೇಕು, ಹಾಗೆ ಇಟ್ಕೊಂಡು ಹೋಗ್ತಿದ್ರಂತ ರೆಡಿ ಮಾಡಿಕೊಂಡು. ಅದ್ರ ಮುಂದೆ ತುದಿಗೆ ಒಂದು ಹೂವಿನ ಬುಟ್ಟಿ ಸಿಗಿಸ್ಕೋಬೇಕು, ಹೂವಿನ ಬುಟ್ಟಿ ಸಿಗಿಸ್ಕೊಂಡು ಹೋಗೋದು. ಹೇಗಾಗ್ತಾರೆ, ಹೋಗುವಾಗ ಸಂಘ ಶರಣು ಅಂತಿದ್ರಂತೆ, ನಮಸ್ಕಾರ ಮಾಡಿ ಶರಣು ಎಂದು ತುದಿ ಕಂಬಿಗೆ ಹೂ ಬುಟ್ಟಿಯನ್ನು ಸಿಕ್ಕಿಸಿ ಬರುತ್ತ ಹತ್ತಿರದಲ್ಲಾದರೂ ತೂದೋಟವನ್ನು ಕಂಡರೆ ಆನಂದೋನ್ಮಾದ ತಲೆಗೇರಿ ಕುಣಿ ಕುಣಿದಾಡುವ. ಈ ಹಾಕಿ ಮಾತನ್ನು ಹೇಳ್ತೇನೆ ಅಂದರೆ ನಾನು ಅಲ್ಲಿಯವನೇ, ಆ ಏರಿಯಾದವನೇ. ಅಲ್ಲೆಲ್ಲ ಹೂವು ವಿಪುಲವಾಗಿ ಸಿಗಲ್ಲ, ಬೆಂಗಳೂರು ಮೈಸೂರಲ್ಲಿ ಹೂವು ತುಂಬ ಚೆನ್ನಾಗಿ ಸಿಗುತ್ತೆ. ಅಲ್ಲೆಲ್ಲ ನಾನು ಹುಡುಗನಾಗಿದ್ದ ಹೂವೇ ನೋಡ್ತಿರ್ಲಿಲ್ಲ. ನನ್ನ ನೆನಪಿದೆ, ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಒಳ್ಳೆ ಮಂತ್ರಿಯಂದ ದೊಡ್ಡ ಶ್ರೀಮಂತ್ರಿ ಇವರು, ಆ ಬಿಳಗಿ ಬಾಗಲಕೋಟೆ ಬಿಜಾಪುರ ಕಡೆ ಹೂವು ಸಿಗೋದೇ ಅಪರೂಪ. ಈಗೆಲ್ಲ ಬೆಂಗಳೂರು ಹೂವಲ್ಲಿ ಬರ್ತದೆ ಬೆಳಗ್ಗೆ, ಅಲ್ಲಿ ಹೂವೇ ಇಲ್ಲ. ನನ್ನ ನೆನಪಿದೆ, ನಮ್ಮ ಮನೆಯಲ್ಲಿ ಹಿರಿಯ ಹೆಣ್ಮಕ್ಳೆಲ್ಲ ಒಂದು ಸೇವಂತಿಗೆ ಹೂ ಸಿಕ್ಕರೆ ಮೂರು ದಿವಸ ಇಟ್ಕೋಬೇಕದನ್ನು ತಲೆಯಲ್ಲ, ಸಿಕ್ಕೋದಿಲ್ಲಲ್ಲ. ಮತ್ತೆ ಭಗವಂತನಿಗೆ ಆ ತುಳಸಿ ಬಿಟ್ಟರೆ ಏನು ಹೂ ಸಿಗೋದು ಕಷ್ಟ ಅಲ್ಲೆಲ್ಲ. ಅದಕ್ಕೆ ಅಲ್ಲಿ ಬಹಳ ವಿಗ್ರಹ ಅಲಂಕಾರ ಮಾಡಲಿಕ್ಕೆ ಆಗ್ತಿರಲಿಲ್ಲ ಮೊದಲು, ಯಾಕಂದ್ರೆ ಹೂವೇ ಸಿಗೋದೇ ಇಲ್ಲ ಅಲ್ಲಿ, ಹೂವೇ ನೀರೇ ಇಲ್ಲ ಅಲ್ಲಿ, ಎಲ್ಲಿ ಮಾಡ್ತಾರೆ. ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಲ್ಲಾದರೂ ಹೂದೋಟ ಕಾಣಿಸಿದ್ರೆ ಸಾಕು, ಬಸವಣ್ಣನಿಗೆ ಏನು ಸಂತೋಷ ಆಗ್ತಿತ್ತು ಅಂತಂದರೆ ಆನಂದವನ್ನಾದ ತಲೆಗೇರಿ ಕುಣಿಕುಣಿದಾಡುವರು. ಮಂದ ಮಾರೋತು ತುಳುಕಿಸಿ ತಂದ ಪುಷ್ಪ ಗಂಧವನ್ನು ದೇವರಿಗೆ ಅರ್ಪಿಸುವುದಕ್ಕೆ ಮೊದಲು ತಾನು ಮೂಸಬಾರದೆಂದು ಮುಖಕ್ಕೆ ಮುಖವಾಸವನ್ನು ಕಟ್ಟಿಕೊಳ್ತಿದ್ರು. ಇದು ರಾಘವಾಂಕನ ರಗಳೆಯಲ್ಲಿ ಬರುವಂಥದ್ದು, ಹರಿಹರನಗಳ ಬೆಲೆ ಕಡೆಯೂ ಬರ್ತದೆ. ಅಂದರೆ ಆ ಗಾಳಿ ಬಂದಾಗ ಆ ಸುಗಂಧ ನಾನು ಮೂಗಿಗೆ ತಪ್ಪಿಬಿಟ್ರೆ ಭಗವಂತನಿಗೆ ಅರ್ಪಣೆ ಆಗೋದು ಮೊದಲು ನಾನು ವಾಸನೆ ನೋಡ್ದಂಗೆ ಆಯ್ತಲ್ಲ ಅಂತ ಹೇಳಿ ಮೂಗಿಗೆ ಬಟ್ಟೆ ಕಟ್ಟಿಕೊಂಡು ಆ ಹೂಗಳನ್ನು ಆರಿಸ್ತಿದ್ರಂತೆ.

0: Radio Sarang 107.8 FM.
1: ಹೆಂಗೆ ಆರಿಸ್ತಿದ್ರು ಅಂತ ಆ ಖುಷಿಯಾಗಬೇಕು. ಹೂ ಕಂಡಾಗ ಎಂಥ ಹೂ ಆರಿಸ್ತಿದ್ದ ಬಸವಣ್ಣ ಅಂತಂದ್ರೆ ಹೇಳ್ತಾರೆ. ಎಂಟು ಮಡಿ ಸಡಗರಿಸಿ ಆ ಹೂ ಹಂಗಿರ್ಬೇಕಂದ್ರೆ ದುಂಬಿ ಮುಟ್ಟದ ರವಿಕಿರಣ ಸೋಕದ ಸುಳಿಗೊಂಡು ದಳವೇರಿ ಹಸುರಳಿದು ಬಿಳುಪಳಿದ ಮೀಸಲು ಮೊಗ್ಗೆಗಳನ್ನು ಬಿಡಿಸೋರು. ಸ್ವಲ್ಪ ಗಮನಿಸೋಣ, ಏನು ಭಾಷೆ ನೋಡ್ರಿ ಹೇಳೋದಕ್ಕೆ. ಒಂದು ಸಾಲಲ್ಲಿ ಇಷ್ಟೊಂದು ಹೇಳ್ಬೋದು ಅನಿಸ್ಬಿಡುತ್ತೆ. ಹೆಂಗಿರ್ಬೇಕಂದ್ರೆ ದುಂಬಿ ಮುಟ್ಟದ, ದುಂಬಿ ಮುಟ್ಟಿದ್ರೆ ಮತ್ತೆ ಅದು ಭಗವಂತನಿಗೆ ಅರ್ಪಣೆ ಆಗೋಕೆ ಸಾಧ್ಯ ಇಲ್ಲ, ಈಗಾಗಲೇ ಮತ್ತೊಬ್ಬರು ಏಂಜಲ್ ಆಗಿಬಿಡ್ತದೆ. ಅಷ್ಟರ ಮಟ್ಟಿಗೆ ದುಂಬಿ ಮುಟ್ಟದ ರವಿಕಿರಣ ಸೋಕದ. ಅಷ್ಟು ಬೆಳಗ್ಗೆ ಹೋಗಿದ್ದಾರೆ, ಏನೋ ಸೂರ್ಯನ ಬೆಳಕೆ ಬಂದಿಲ್ಲ, ಏನ ರವಿಕಿರಣ ಕೂಡ ಮುಟ್ಟಬಾರ್ದು ಅದನ್ನು. ಅದು ಮುಟ್ಟಿದ್ರೆ ಅದು ಸಂಗಮಸ್ವನ ಪಾದಾನೆ ಮುಟ್ಟಬೇಕು ಅಷ್ಟೇ ಹಾಗೆ ಅಂತ ಹೇಳಿ, ದುಂಬಿ ಮುಟ್ಟದ ರವಿಕಿರಣ ಸೋಕದ ಸುಳಿಗೊಂಡು ದಳವೇರಿ ಸುಳಿಯಾಗಿ ಹೊರಗೆ ಬಂದು ದಳ ಏರಿದೆ ಮೇಲೆ ಸ್ವಲ್ಪ ಹಸುರಳಿದು, ಆ ಹೂವಿನ ಹಸರಿರಬಾರ್ದು, ಬಿಳುಪುಳಿದ ಹಸುರು ಹೋಗಿರಬೇಕು ಬಿಳುಪಿರಬೇಕು ಅಂಥದ್ದು. ಈಗ ತಾನೇ ಅರಳಿದಂಥ ಹೂ ಅದು, ಹಸರೆಲ್ಲ ಹೋಗಿದೆ, ಬಿಳುಪು ಸ್ವಚ್ಛ ಆಗಿದೆ. ಸ್ವಲ್ಪ ಬಿಸಿಲು ಬಿದ್ದರೆ ಏನಾಗುತ್ತೆ ಗೊತ್ತಾ, ಆ ಬಿಳಿ ಹೋಗಿ ಕೆಂಪಾಗೋಗಿ ಶುರು ಆಗುತ್ತೆ. ಅದಾಗಬಾರ್ದು ಅಂತ ಹೇಳಿ, ಹಸುರಳಿದು ಬಿಳುಪುಳಿದ ಮೀಸಲು ಮೊಗ್ಗೆಗಳನ್ನು ಬಿಡಿಸುವರು. ಇರುವಂತಿಗೆ ಸಂಪಿಗೆ ಹೊಂದೇದಿಗೆ ಮಲ್ಲಿಗೆ ಜಾಜಿ ಪಡ್ಡಳಿ ಮರುಗದೆಲೆ ಸುರಹೊನ್ನೆ ತಾರೆ ಸೇವಂತಿಗೆ ಇವು ಎಷ್ಟು ಶಕ್ತಿತ್ವ ಏನಪ್ಪ. ಅವಾಗ ಕವಿ ಕಲ್ಪನೆ ತುಂಬ ಚೆಂದ ಅನಿಸುತ್ತೆ ನಾನು. ಈ ಮೊದಲಾದ ನಾನಾ ವಿಧ ಹೂ ಪತ್ರೆಗಳನ್ನು ಬಿಡಿಸಿ, ಪತ್ರೆ ಸಿಗ್ತಾ ಇತ್ತು ಬೇಕಾದಷ್ಟು, ಹೂ ಸಿಗೋದು ಕಷ್ಟ, ಬಿಡಿಸಿ ಬದುಕಿದೆ ಬದುಕೆ ಅನ್ನುತ್ತ ಸಂಭ್ರಮ ನೋಡ್ರಿ. ಇದು ದಯವಿಟ್ಟು ಗಮನಿಸ್ಬೇಕಿದ್ದು, ಒಬ್ಬರಿಗೆ ಆದದ್ದಲ್ಲ, ಎಲ್ರಿಗೂ ಆದಂಥದ್ದು. ಆ ಭಕ್ತಿಯ ತನ್ಮಯತೆ ಬಂದಾಗ ಆ ಪೂಜೆ ಬಿಟ್ಟು ಇನ್ನೇನೂ ತಲೆಗೆ ಹೋಗಲ್ಲ.

107.8 FM ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ ಕೇಳುಗರೆ, ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು. ಇಂದಿನ ಸಪ್ತಸ್ವರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ.

107.8 FM Radio Saran ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಪ್ರಸಾರದಲ್ಲಿ ಇತ್ತೀಚೆಗೆ ನಮ್ಮನ್ನಗಲಿದ ಖ್ಯಾತ ಸಂಶೋಧಕ ಸಾಹಿತಿ ಡಾಕ್ಟರ್ ವಾಮನ್ ನಂದಾವರ ಅವರ ನುಡಿ ನಮನ ಕಾರ್ಯಕ್ರಮದ ಮುದ್ರಿತ ಪ್ರಸಾರವನ್ನು ಕೇಳ್ತಾ ಬರೋಣ.
1: ಈ ಸಭೆಗೆ ಬಂದಿರುವ ನಮ್ಮ ಎಲ್ಲ ಇಷ್ಟ ಮಿತ್ರ ಬಂಧುಗಳಿಗೆ ಪ್ರೀತಿಪೂರ್ವಕ ನಮನಗಳು. ಕಳೆದ 5.5 ವರ್ಷಗಳಲ್ಲಿ ಮಂಗಳೂರಿನಲ್ಲಿ 4 ವರ್ಷ ಇದ್ದು ಕೊನೆಯ 1.5 ವರ್ಷವನ್ನು ನಾವು ಉಳಾಯಿಬೆಟ್ಟಿನಲ್ಲಿರುವಂಥ ವಿಶ್ರಾಂತಿಧಾಮದಲ್ಲಿ ಕಳೆದಿದ್ದೇವೆ. ಆ ವಿಶ್ರಾಂತಿಧಾಮದಲ್ಲಿ ಕಳೆದುಕೊಂಡದ್ರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತನಾಡುವಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಮರ್ಥಳಾಗಿದ್ದೇನೆ ಎನ್ನುವಂಥದ್ದು ಬಹುಶಃ ಉಳಾಯಿಬೆಟ್ಟಿನ ವಿಶ್ರಾಂತಿಧಾಮದವರಿಗೆ ಮತ್ತು ಅಲ್ಲಿಯ ವ್ಯವಸ್ಥಾಪಕರಿಗೆ ಸಿಬ್ಬಂದಿಗಳಿಗೆ ನಾನು ಕರ್ತವ್ಯ ಪೂರ್ವಕವಾಗಿ ನಮನಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ನಂದಾವರಿಗೆ ಬಂದಿರುವಂಥ ಡಿಮೆನ್ಷಿಯಾ ಅಲ್ಜಿಮೇರಿಯಾ ಎನ್ನುವಂಥ ಕಾಯಿಲೆಗೆ ಔಷಧಿ ಇಲ್ಲವಂತೆ, ಔಷಧಿ ಕೊಡಬೇಕೋ ಬೇಡೋ ಎನ್ನುವಂಥ ಗೊಂದಲ ನಮ್ಮ ಸಮಾಜದಲ್ಲಿ ಇನ್ನೂ ಇದೆ. ಅನೇಕ ಮಂಗಳೂರಿನ ವೈದ್ಯಕೀಯ ತಜ್ಞರು, ಅಂಥ ಪೇಷಂಟ್ಗಳನ್ನು ನೋಡಿಕೊಳ್ಳುವಂಥ ಡಾಕ್ಟ್ರುಗಳೇ ಇಲ್ಲಿ ಔಷಧಿ ಇಲ್ಲ, ಇದಕ್ಕೆ ನೀವು ನಿಮ್ಮಾನ್ಸಿಗೆ ಕರ್ಕೊಂಡು ಹೋಗಿ ಅಂತ ಹೇಳುವಂಥ ಅನೇಕರನ್ನು ಈಗ ನಾನು ಮತ್ತೆ ಕೇಳ್ತಾ ಇದ್ದೇನೆ. ಬಹುಶಃ ನನಗೆ ಡಾಕ್ಟರ್ ಶ್ರೀನಿವಾಸ್ ಕಕ್ಕಿಲಾಯರು ಬಹಳ ಸರಿಯಾದಂಥ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಡಾಕ್ಟರ್ ರಕ್ಷಿತ್ ಕೆದಂಬಾಡಿ ಅವರು ಕೊಟ್ಟಿರುವಂತಹ ವೈದ್ಯಕೀಯ ಚಿಕಿತ್ಸೆಯನ್ನು, ಹಾಗೆಯೇ ಕಕ್ಕಿಲಾಯರು ಕೊಟ್ಟಿರುವಂಥ ವೈದ್ಯಕೀಯ ಚಿಕಿತ್ಸೆಯನ್ನು ಮತ್ತು ಡಾಕ್ಟರ್ ಪ್ರಭಾಧಿಕಾರಿಯವರು ನೀಡಿರುವಂಥ ಔಷಧಿಯ ಚಿಕಿತ್ಸೆಯನ್ನು ಕೊಟ್ಟದ್ರಿಂದ ನಾನು ಡಾಕ್ಟರ್ ವಾಮನಂದ್ ಅವರವರನ್ನು ನೋಡಿಕೊಳ್ಳೋದಕ್ಕೆ ಮತ್ತು ಅವರ ಘನತೆಯ ಬದುಕನ್ನು ಘನತೆಯಿಂದಲೇ ಮುಗಿಸಿಕೊಳ್ಳೋದಕ್ಕೆ ಅವಕಾಶ ಆಗಿದೆ ಅಂತ ಆ 3 ಮಂದಿ ವೈದ್ಯರಿಗೆ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು, ಈ ಕಾಯಿಲೆಗೆ ಔಷಧಿಕೀಯ ಚಿಕಿತ್ಸೆಯೊಂದಿಗೆ ಬಹಳ ಮುಖ್ಯವಾದದ್ದು ಜಾಗತಿಕವಾಗಿ ಒಪ್ಪಿಕೊಂಡಂಥ ಒಂದು ಸತ್ಯ, ನಾನು ಎಲ್ಲ ಮಾಧ್ಯಮಗಳಲ್ಲಿ ಗುರುತಿಸಿದಂಥ ಸತ್ಯ, ಅದು ಮ್ಯೂಸಿಕ್ ಥೆರಪಿ, ಸಂಗೀತದ ಚಿಕಿತ್ಸೆ. ಈ ಸಂಗೀತದ ಚಿಕಿತ್ಸೆ ನಮ್ಮಿಬ್ಬರಿಗೂ ಶಾಸ್ತ್ರೀಯ ಸಂಗೀತದ ಒಲವು ಇದ್ದದರಿಂದ, ರಾಗದ ಪರಿಚಯ ಇದ್ದದರಿಂದ ನಾನು ಶಾಸ್ತ್ರೀಯ ಸಂಗೀತಗಳನ್ನು ಹಾಕಿ ನಂದವರಿಗೆ ಕೇಳ್ತಾ ಇದ್ದರೆ ಇದು ಯಾವ ರಾಗ ಹೇಳಿ ಅಂತ ಹೇಳಿದರೆ ಅವರು ರಾಗ ಹೇಳ್ತಾ ಇದ್ದರು, ಇಲ್ಲ ಅವರಿಗೆ ಪಕ್ರೆ ಮರೆತು ಹೋದರೆ ನಾನು ಅದನ್ನು ಹೇಳ್ತಾ ಇದ್ದೆ, ಆಗ ಅದರದ್ದು ಅದೇ ರಾಗದ ಬೇರೆ ಹಾಡು ಯಾವುದು ಹೇಳಿ ಅಂತ ಹೇಳಿದರೆ ಹೇಳ್ತಾ ಇದ್ದರು. ನಾನು ಮಂಗಳೂರಿನಿಂದ ಪ್ರಾರಂಭದಿಂದಲೇ ಮಾಡಿಕೊಂಡು ಬಂದದ್ದು. ಜೊತೆಗೆ ನಮ್ಮ ಮನೆಯಲ್ಲಿ ರೇಡಿಯೋ ನಮ್ಮ ಸಂಗಾತಿ, ರೇಡಿಯೋದಲ್ಲಿ ಬಂದಂಥ ಕಾರ್ಯಕ್ರಮಗಳನ್ನು ಬಂದಿರುವಂಥ ವ್ಯಕ್ತಿಗಳು ಯಾರಿದ್ದಾರೆ, ಅಲ್ಲಿ ಕಾರ್ಯಕ್ರಮ ಕೊಟ್ಟ ಕಾರ್ಯಕ್ರಮಗಳೇನು ಅವುಗಳನ್ನೆಲ್ಲ, ಯಾಕಂದರೆ ಅವರಾಗಿ ಏನೂ ಮಾತಾಡ್ತಿರಲಿಲ್ಲ, ನನಗೆ ಬೇರೆ ಅವರಲ್ಲಿ ಮಾತನಾಡೋದಕ್ಕೆ ಇನ್ನೇನು ವಿಷಯಗಳಿಲ್ಲ, ಆದರೆ ರೇಡಿಯೋ ನನಗೆ ಸಾಕಷ್ಟು ವಿಷಯಗಳನ್ನು ಕೊಡ್ತಾ ಇದ್ದದರಿಂದ ನಮ್ಮಿಬ್ಬರ ಮಾತುಕತೆ ಹಾಗೆ ನಡೀತಾ ಇತ್ತು. ಸಕಾಲಿಕವಾಗಿ ಎಲ್ಲ ವ್ಯಕ್ತಿಗಳನ್ನು ಅವರು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳೋದಕ್ಕೆ ಮತ್ತು ಮನನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಿತ್ತು. ಎರಡನೇದವರು ಓದ್ತಾ ಇದ್ದರು, ಬರೆಯುವಂಥ ಶಕ್ತಿ ಕೊನೆಗೆ ಕಡಿಮೆ ಆಯಿತು. ಕೊನೆಗೆ ಶಾಸ್ತ್ರೀಯ ಸಂಗೀತದ ರಾಗಗಳು ಕೂಡ ಅವರ ಮನಸ್ಸಿಗೆ, ಹೃದಯಕ್ಕೆ ಇಳಿತಿರಲಿಲ್ಲ. ಆಗ ನನಗೆ, ನಾನು ಭಾವಗೀತೆ ಹಾಡ್ತಾ ಇದ್ದವಳು ಅಂತ ನಿಮ್ಗೆ ಕೆಲವರಿಗೆ ಆದರೂ ಗೊತ್ತಿರಬಹುದು, ನನ್ನ ಭಾವಗೀತೆಗಳನ್ನು ನಾನು ನನಗೆ ಬೇಕಾಗಿ ಹಾಡ್ತಾ ಇದ್ದೆ, ಅದು ಅವರಿಗೆ ಕೇಳಿಸಿಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಕೊನೆಗೆ ನನಗೆ ಯೂಟ್ಯೂಬಲ್ಲಿ ರಾಘವೇಂದ್ರ ಬೀಜಾಡಿಯವರ ಹಾಡುಗಳು ಸಿಕ್ಕಿತ್ತು. ಆ ಹಾಡುಗಳು ಬಹುಶಃ ನಂದಾವರಿಗೆ ಕೇಳಿಸಿದಾಗ, ಮತ್ತೊಬ್ಬ ಬಾರಿಗೆ ಕೇಳಿದಾಗ ಅವರು ಗಳಗಳಗಳನೆ ಕಣ್ಣೀರು ಸುರಿಸಿಬಿಟ್ರು. ಮನಸ್ಸಿಗೆ ಅರ್ಥ ಆಗ್ತದೆ ಅಂತ ಗೊತ್ತಾಯಿತು, ಸಾಹಿತ್ಯ ಅರ್ಥ ಆಯಿತು ಮತ್ತು ಅವರ ಹಾಡಿನ ಆ ಏನು ಹಾಡಿಗಿರುವ ಸಾಧ್ಯತೆಗಳೇನಿವೆ, ಸಾಹಿತ್ಯದ ಸಾಧ್ಯತೆಗಳೇನು ಅವೆಲ್ಲವೂ ಕೂಡ ಅವರು ಕೊನೆಯ ದಿನದವರೆಗೂ ಪ್ರೆಸೆಂಟೆನ್ಸಲ್ಲಿ ಬಹಳ ಚೆನ್ನಾಗಿದ್ದರು, ಕೊನೆಯ ಗಳಿಗೆವರೆಗೂ ಚೆನ್ನಾಗಿದ್ದರು. ಹಾಗೆ ರಾಘವೇಂದ್ರ ಬೀಜಾಡಿಯವರ ಹಾಡುಗಳನ್ನು ನಾನು ಸೋತಾಗ ನನಗೆ ಧೈರ್ಯ ತುಂಬಿಕೊಳ್ಳಿಕ್ಕೆ ಕೇಳಿಸ್ತಾ ಇದ್ದೆ, ಅವರಿಗೂ ಗಟ್ಟಿಯಾಗಿ ಕೇಳಿಸ್ತಾ ಇದ್ದೆ. ಅವರು ಎಲ್ಲಿಯೋ ಡಲ್ಲಾದರು ಅಂತ ಗೊತ್ತಾದಾಗ ಮತ್ತೆ ಹೋಗಿ ಅವರಿಗೆ ಆ ಹೊತ್ತಿಗೆ ಯಾವ ಹಾಡು ಬೇಕೋ ಎನ್ನುವುದನ್ನು ನಾನು ಗುರುತಿಸಿ ಹಾಡು ಕೇಳ್ತಾ ಇದ್ದೆ. ಅವರು ಕೇಳ್ತಾ ಇದ್ದರು, ಅವರ ಮನಸ್ಸಿಗೆ ಸಮಾಧಾನವಾಗ್ತಿತ್ತು. ಆ ಎಲ್ಲ ಹಿನ್ನೆಲೆಯಲ್ಲಿ ನನಗೆ ರಾಘವೇಂದ್ರ ಬೀಜಾಡಿಯವರನ್ನು ನಾನು ಮಾತನಾಡಿಸಿದಾಗ ನಮ್ಮ ಜೊತೆಯಲ್ಲಿ ಅವರ ನಡುವೆ ಅವರ ಗುಂಪಿನೊಳಗೆ ನಮ್ಮ ಕವಯಿತ್ರಿ ರೂಪಕಲಾ ಇದ್ದಾರೆ, ಅವರ ಮೂಲಕ ನಾನು ಮಾತನಾಡಿಸಿದೆ. ಬರ್ತಾರಿಲ್ಲೋ ಗೊತ್ತಿಲ್ಲ ಮೇಡಮ್ ಹೇಳಿದರು, ಸರಿ ಕೊನೆಗೆ ನಂಬರ್ ತಗೊಂಡೆ ಮಾತನಾಡಿದೆ. ಅವರು ಬಹಳ ಪ್ರೀತಿಯಿಂದ ಒಪ್ಕೊಂಡು ಬಂದಿದ್ದಾರೆ. ಜೊತೆಗೆ ನಾನು ಊರಿನವ್ರಿಗೆ ಯಾರಿಗೂ ಗೊತ್ತಿಲ್ಲ ಮೇಡಮ್, ನಾನು ಮಂಗಳೂರಿಗೆ ಬಂದಿಲ್ಲ ಹೇಳಿದರು. ನೀವು ಮಂಗಳೂರಿಗೆ ಬನ್ನಿ, ಹಾಗಾದರೆ ನನ್ನ ಒಂದು ಕೃತಜ್ಞತೆಯನ್ನು ನಾನು ಸಲ್ಲಿಸಬೇಕು. ನಾನು ಸುಮಾರು 1.5 ವರ್ಷದಿಂದ ನಿಮ್ಮ ಈ ಹಾಡುಗಳನ್ನು ಕೇಳಿದ್ದೇನೆ ಮತ್ತು ನಾನು ಗಟ್ಟಿಗೊಂಡಿದ್ದೇನೆ ಅಂತ ಹೇಳಿದೆ. ಅವರು ನಾನು ಹಾಗೆ ಹೇಳುವಾಗ ಅವರು ಯಾಕಾಗಿ ಇಲ್ಲಿಗೆ ಈ ಹಾಡುಗಳನ್ನು ಹುಡುಕಿದರು, ಯಾಕಾಗಿ ಹಾಡಿದರು ಎನ್ನುವುದನ್ನು ಕೇಳಿದರೆ ಅವರು ಅವರ ತಾಯಿಗಾಗಿ ಆ ಕೆಲಸ ಮಾಡಿದರು, ನಾನು ನನ್ನ ಜೀವನ ಸಂಗಾತಿಗಾಗಿ ಆ ಕೆಲಸ ಮಾಡಿದೆ. ಅದರಿಂದ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ನಾನು ಅವರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದೇನೆ. ರಾಘವೇಂದ್ರ ಬೀಜಾಡಿಯವರಿಗೆ ನನ್ನ ಪರವಾಗಿ, ನಮ್ಮವರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತಾ ಇನ್ನು ಮುಂದೆ ವೇದಿಕೆ ರಾಘವೇಂದ್ರ ಬೀಜಾಡಿಯವರಿಗೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹಾಡುಗಳು ಅದಾರಿಗೋ ಧೈರ್ಯ ಕೊಡುತ್ತವೆ ಎಂದಾಗ ನನ್ನ ಜವಾಬ್ದಾರಿ ಹೆಚ್ಚಾಗುತ್ತೆ. ಇವತ್ತು ನಾನು ಬಂದಿರೋದು ಕೂಡ ನಾನೊಂದಷ್ಟು ಹಾಡಿ ಹಗುರಾಗಲು. ಸರ್ಕಾರಿ ಶಾಲೆಯ ಶಿಕ್ಷಕ ನಾನು, ಶಾಲೆಗೆ ಹೋಗೋದು ಪಾಠ ಮಾಡೋದು, ರೆಕಾರ್ಡಿಂಗ್ ಸ್ಟುಡಿಯೋಗೆ ಹೋಗೋದು ರೆಕಾರ್ಡಿಂಗ್ ಮಾಡೋದು, ಅದನ್ನು ಯೂಟ್ಯೂಬಿಗೆ ಹಾಕೋದು, ಇಷ್ಟೇ ಗೊತ್ತಿರೋದು ನನಗೆ. ಸಾರ್ವಜನಿಕ ವೇದಿಕೆಗಳಲ್ಲಿ ಹಾಡಿ ಅಷ್ಟಾಗಿ ಅಭ್ಯಾಸವೇ ಇಲ್ಲ ನನಗೆ. ಆದರೆ ಇವತ್ತು ಹಾಡ್ತಾ ಇದ್ದೇನೆ, ತುಂಬ ಹೃದ್ಯವಾದ ವೇದಿಕೆಯಲ್ಲಿ ಹಾಡ್ತಾ ಇದ್ದೇನೆ ಅಂತಕ್ಕಂಥ ಹೆಮ್ಮೆಯಿಂದ ಎಂದಿನಂತೆ ಪ್ರಾರಂಭದಲ್ಲಿ ಗಣಪತಿಯ ಸ್ತುತಿಯೊಂದಿಗೆ ಪ್ರಾರಂಭಿಸ್ತೇನೆ. ಆ ನಂತರದಲ್ಲಿ ಒಂದಷ್ಟು ಮಧುರವಾದ ಭಾವಗೀತೆಗಳೊಂದಿಗೆ ನಾನು ನಿಮ್ಮ ಎದುರಿಗೆ ಬರ್ತೀನಿ. ದರಾ ಬೇಂದ್ರೆಯವರ ಒಂದು ಪ್ರಸಿದ್ಧವಾದ ಗೀತೆ, ಜಯದೇವ ಜಯದೇವ ಶ್ರೀ ಗಣಪತಿ ರಾಯ.

ಕನ್ನಡದ ಪ್ರಸಿದ್ಧ ಕವಿಗಳ ಕವಿತೆಯನ್ನು ಹಾಡುವುದು ಒಂದಾದರೆ ಪ್ರಸಿದ್ಧಿ ಅಲ್ಲದ ಅಂದರೆ ಜನಮಾನಸದಲ್ಲಿ ಅಂತಲ್ಲ, ತುಂಬ ಜನಕ್ಕೆ ಗೊತ್ತಿರಲ್ಲ, ಆ ಥರದ ಕವಿಗಳ ಕವಿತೆಯನ್ನು ಹಾಡೋದರಲ್ಲಿ ಒಂದು ವಿಶೇಷವಾದ ಆಸ್ಥೆ ಸಿಗುತ್ತೆ. ಯಾಕಂದರೆ ಅಲ್ಲೊಂದು ಹೊಸ ಹೊಳು ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಹಾಗೆ ಒಂದಷ್ಟು ಕವಿಗಳನ್ನು ನಾನು ಹುಡುಕ್ತಾ ಹೋದಾಗ ಸಿಕ್ಕಂಥವರಲ್ಲಿ ವಿ ಸಿ ಐರ್ಸಂಗ್ ಅಂತ, ಧಾರವಾಡದಲ್ಲಿ ಮೇಷ್ಟ್ರಾಗಿದ್ದರು, ಸೈಕಲ್ ಹೊಡ್ಕೊಂಡು ತಮ್ಮ ಕವನ ಸಂಕಲನಗಳನ್ನು ಸಿಕ್ಕವರಿಗೆ ಕೊಡ್ತಾ ಇದ್ದರು. ಅವರ ಒಂದು ಅದ್ಭುತವಾದ ಗೀತೆ, ಇಂದು ನಮ್ಮ ನಡುವೆ ದೈಹಿಕವಾಗಿ ಇಲ್ಲದಂತಹ ವಾಮನ ನಂದಾವರ ಅಂಥವರ ಬದುಕುವ ರೀತಿಯನ್ನು ಅವರಿದ್ರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಚರಣ ಕಮಲಗಳಿಗೆ ನಮಿಸಿ ಬೇಡಿಕೊಳ್ಳುವೆ ದೇವನೇ.

ವಾಣಿ ಪರ್ಕಳ ಅವರ ಒಂದು ಸಂಯೋಚನೆಯನ್ನು ಹಾಡ್ತಾ ಇದ್ದೀನಿ. ಮೇಡಮ್ ಅವ್ರು ನಂಗೆ ಫೋನ್ ಮಾಡಿದಾಗ ಚಂದ್ರಕಲಾ ಮೇಡಮ್ಮು ಈ ಥರದ ಕೆಲವು ಹಾಡುಗಳನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೇಳಿದರು. ನಂಗೆ ತುಂಬ ಖುಷಿಯಾಯಿತು. ಎಂದಿನಂತೆ ಅದೇ ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಮತ್ತೆ ಯಾವುದ್ಯಾವುದೋ ಒಂದಷ್ಟು ಹಾಡುಗಳನ್ನು ಹಾಡೋಕ್ಕಿಂತ ಓ ನನ್ನ ಕಂಪೋಸಿಷನ್ ಒಂದಷ್ಟು ಹಾಡ್ಬೋದಲ್ಲ ಅನ್ನೋ ಖುಷಿಗೆ ನಾ ಇಲ್ಲಿ ಹಾಡೋಕ್ಕೆ ಕೂತಿದ್ದೀನಿ. ಇದು ವಾಣಿ ಪರ್ಕಳ ಅವರ ರಚನೆ. ಹೃದಯವೇ ಹಗುರಾಗು, ನಗುಮೊಗದ ಮಗುವಾಗು, ನೋವೆಲ್ಲವನ್ನು ನುಡಿದು ಖಾಲಿಯಾಗು. ತುಂಬ ಅದ್ಭುತವಾದಂಥ ಸಾಹಿತ್ಯ. ಆಲಿಸಿ ಹೃದಯವೇ ಹಗುರಾಗು.

Bye.

ಗಾಯಗಳಿದ್ದು ವಾಟ್ಸಾಪ್ ಮಾಡಿ ಬೀಳಬಹುದಾಗಿದ್ದು ಗಾಯಗಳಿದ್ದು ವಾಟ್ಸಾಪ್ ಮಾಡಿ ಬೀಳಬಹುದೆಂದು ನೋಡಿತ್ತು. ವಾಯಿದೆ ಮುಗಿದಾಗಲೆಲ್ಲ ರೀಚಾರ್ಜ್ ಮಾಡಿಸಿ

ಜೀವಂತವಾಗಿರುವಂಥವನಿಗೆ ಅಪ್ಪನದೊಂದು ನಂಬರಿದ್ದರೆ ಏನೆಲ್ಲ ಮಾಡಬಹುದಿತ್ತು, ಅಪ್ಪನದೊಂದು ನಂಬರಿದ್ದರೆ ಏನೆಲ್ಲ ಮಾಡಬಹುದಿತ್ತು. ಒಂದೊಂದು ದಿನ ನಂಬರಷ್ಟೇ ಉಳಿದು, ಒಂದೊಂದು ದಿನ ನಂಬರಷ್ಟೇ ಉಳಿದು, ನಾನು ಹೋದಾಗ ವ್ಯಾಪ್ತಿ ಪ್ರದೇಶದಾಚೆಗಿನ ಅವನನ್ನು

ಹೀಗೆ ಕರೆಯಬೇಕಾದ್ರೆ

ಮಾತಾಡುತ್ತಿದ್ದಂತಹ ದೃಢವಾದ ಗೋವಿಂದ ನನ್ನ ದೊರೆಯಲಿದೆ. ಮಡಕೆಯ ದೇವ

ಇನ್ನೊಂದು ಹೊಸ ಕವಿಯ ಹೊಸ ಗೀತೆ. ಬದುಕಿನಲ್ಲಿ ಹಾಗಾದರೆ ನಾವು ಹೇಗಿರಬೇಕು ಅನ್ನೋದನ್ನು ಮತ್ತೊಮ್ಮೆ ಈ ಕವಿತೆಯಲ್ಲಿ ಅವ್ರು ಹೇಳ್ತಾ ಹೋಗ್ತಾರೆ. ಆಗು ನೀನಾಗು ಹರಿವ ನದಿ ಅಂತಾಗು. ಹರಿವ ನದಿಗೆ ಇಂದು ಮತ್ತು ನಾಳೆಯ ಚಿಂತೆ ಇರುವುದಿಲ್ಲ, ಅಟ್ ಪ್ರೆಸೆಂಟ್ ಮಾತ್ರ ಅದಿರುತ್ತೆ. ಆ ಥರ ನಮ್ಮ ಬದುಕಾಗಬೇಕು ಅನ್ನೋದು ಈ ಕವಿಯ ಮತ್ತು ಈ ಕವಿತೆಯ ಆಶಯ. ಬನ್ನಿ ಆಲಿಸೋಣ ಮಂಜುನಾಥ್ ಶಿರಸಿಯವರ ಒಂದು ಕವಿತೆ ಇದು. ಆಗು ನೀನಾಗು ಹರಿವ ನದಿಯಂತಾಗು.

ಹಾಗಾದ್ರೆ ಈಗ ಇರಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನ ತುಂಬ ಅದ್ಭುತವಾದ ಒಂದು ತತ್ವಪದ ಇದೆ. ಮೂಕನಾಗಬೇಕು ಜಗದೊಳು ಜ್ವಾಕ್ಯಾಗಿರಬೇಕು.

ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಮತ್ತೊಂದು ಮೇರು ಕೃತಿ, ನನಗೆ ಜೀವನ ನೀಡಿದ ಕೃತಿ. ಬದುಕಿಗೊಂದು ಹಾಡಿರುತ್ತಂತೆ, ಅದು ಕೊನೆವರೆಗೂ ಕಾಯುತ್ತಂತೆ ಅಥವಾ ಕೊನೆವರೆಗೂ ಕಾಡತ್ತಂತೆ. ಹಾಗೆ ಕಾಯುವ ಕಾಡುವ ಹಾಡು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ.

ಒಂದು ಅದ್ಭುತವಾದ ಅವಕಾಶವನ್ನು ನೀಡಿದಂತಹ ನಂದಾ ಅವರ ಫ್ಯಾಮಿಲಿಗೆ ಮತ್ತು ನನ್ನ ಜೊತೆಗೆ, ಯಾಕಂದರೆ ಹೊಸ ಹಾಡುಗಳಿಗೆ ಇನ್ಸ್ಟ್ರೂಮೆಂಟ್ ನುಡಿಸೋದು ಸ್ವಲ್ಪ ಸವಾಲಿನ ಕೆಲಸವೇ. ಅದನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿದಂಥ ಕೀಬೋರ್ಡ್ನಲ್ಲಿ ಶರತ್ ಅವರು, ತಬಲಾದಲ್ಲಿ ಶ್ರೀಯುತ ಆತ್ಮಾರಾಮ್ ನಾಯಕ್ ಅವರು ಮತ್ತು ರಿದಮ್ ಪ್ಯಾಡ್ನಲ್ಲಿ ವಿನಯ್ ರಂಗದೊಳ್ಳವರು. ಕುಳಿತು ಕೇಳಿದ

ನಿಮ್ಮೆಲ್ಲರ ಒಪ್ಪಿಗೆಯ ಮೇರೆಗೆ ಚಂದ್ರಕಲಾ ನಂದಾವರ ಅವರ ಈ ಹಾಡಿನೊಂದಿಗೆ ನಾನು ಕಾರ್ಯಕ್ರಮ ಮುಗಿಸ್ತೀನಿ. ಯಾಕಂದರೆ ಇದು ಈ ಕಾರ್ಯಕ್ರಮಕ್ಕೆ ತುಂಬ ಮುಖ್ಯ ಅಂತ ಅನ್ನಿಸ್ತಾ ಇದೆ.

0: ಚಂದ್ರಕಲಾ ನಂದಾವರ ಅವರ ಸಾಹಿತ್ಯವನ್ನು ಕೊನೆಯಲ್ಲಿ ಹಾಡಿದ್ರಿ ಮೇಡಮ್. ಅವರು ಅವರಿಗೆ ಅವರೇ ಸಮಾಧಾನವನ್ನು ಹೇಳಿಕೊಂಡಿದ್ದಾರೆ. ಈ ಪರಿಚಯ ಅನ್ನೋದು ಹಾಗೆ, ಡಾಕ್ಟರ್ ರೋಮನಂದ ಅವರವರು ಅವತ್ತು ನಮಗೆ ಹಾಗೆ ಪರಿಚಯ ಆಗಿತ್ತು. ಈ ಒಂದು ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದ ಮೂಲಕ ರಾಘವೇಂದ್ರ ಬೀಜಾಡಿಯವರು ನಮಗೆ ಪರಿಚಯವಾದರು. ಇಡೀ ಮಂಗಳೂರಿಗಿರಿಗೆ ಭಾಳ ಪ್ರಸ್ತುತವಾದಂಥ ಹಾಡುಗಳ ಮೂಲಕ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಸರ್. ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀವಿ ಎಲ್ಲ ಇಡೀ ಮಂಗಳೂರಿಗೆ ಪರವಾಗಿ, ಎಲ್ಲರ ಪರವಾಗಿ. ಇದೀಗ ಪ್ರೊಫೆಸರ್ ವೇಕ್ರೆಯವರು ದಯವಿಟ್ಟು ವೇದಿಕೆಗೆ ಬರಬೇಕು ಸರ್.
1: ನಾನು ಮಾತಾಡಲೇಬೇಕು, ಯಾಕೆಂದರೆ ಇಲ್ಲಿರೋ ಪುಸ್ತಕದಲ್ಲಿ ಅಡಿಯಲ್ಲಿರುವಂಥ ಪುಸ್ತಕ ಕೋಡ್ ಚೆನ್ನೈ ಅನ್ನುವಂಥ ಅವರ ಡಾಕ್ಟರೇಟ್ ಪ್ರಬಂಧ. ಚಂದ್ರಕಲಾ ನಂದ ಅವರ 1971-73 ಮಂಗಳಗೌರಿಯಲ್ಲಿ ನನ್ನ ಕನ್ನಡಮೆ ಮಾಡುವಾಗ ನನ್ನ ವಿದ್ಯಾರ್ಥಿನಿ. ಆಮೇಲೆ ವಾಮನರ ಪರಿಚಯ ಆಯಿತು. ಬಹುಶಃ ಮಂಗಳೂರು ಮತ್ತು ಕರಾವಳಿಯಲ್ಲಿ ಈ ಚಂದ್ರಕಲಾ ಮತ್ತು ವಾಮನ ನಂದಾವರ ದಂಪತಿಗಳು ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಒಂದು ಚಟುವಟಿಕೆಗಳಲ್ಲಿ ನಿರಂತರವಾಗಿ ಅವರು ತೊಡಗಿಸಿಕೊಂಡವರು. ತುಂಬ ಆಕಸ್ಮಿಕವಾಗಿ 1982 ಹಂಪನಕಟ್ಟೆಯಲ್ಲಿ ಒಂದು ದಿನ ವಾಮನಂದ ಅವರು ಭೇಟಿಯಾದರು. ಹೇಳಿದರು ನಾನು ಒಂದು PhD ಮಾಡಬೇಕು ಅಂತ. ಮನೆಗೆ ಬನ್ನಿ ಅಂತ ಹೇಳಿದೆ. ಜಪ್ಪು ನನ್ನ ಮನೆಗೆ ಬಂದರು. ನಾನು ಹೇಳಿದ್ದೆ ನೋಡಿ, ಆಗಾಗಲೇ ನನ್ನ ಇಬ್ಬರು ವಿದ್ಯಾರ್ಥಿಗಳು PhD ಮುಗಿಸಿದರು, ಪುರುಷೋತ್ತಮ ಬಿಳಿಮಲೆ ಮತ್ತು ಚಿನ್ನಪ್ಪಗೌಡರು. ಹಾಗಾಗಿ ನಾನೊಂಥರ ಒಂದು ವಿಶೇಷವಾದ ಅಧ್ಯಯನ ಮಾಡಬೇಕು ಅಂಥೇಳಿ ಕೋಡಿ ಚೆನ್ನೈದ ಬಗ್ಗೆ ಮಾಡಿ ಅಂತ ಹೇಳಿದೆ. ಆಮೇಲೆ ಯಾಕೆಂದರೆ ಆಗಾಗಲೇ ನನಗೆ 2 ಬಹಳ ಘನ PhD ಮಾರ್ಗದರ್ಶನ ಮಾಡಿದ ಒಂದು ದೊಡ್ಡ ಒಂದು ಅನುಭವ ಇತ್ತು. 1988-1994 6 ಕಾಲ ನಿರಂತರ ಕ್ಷೇತ್ರ ಕಾರ್ಯ ಮಾಡಿದರು. 145 ಗ್ರಾಮೀಣದ ಎಲ್ಲ ಪ್ರದೇಶಗಳಲ್ಲಿ ಹೋಗಿ ಸಂಪೂರ್ಣ ವ್ಯಕ್ತಿಗಳನ್ನು ಸಂದರ್ಶನ ಮಾಡಿದರು. ಜೊತೆಗೆ ಅವರ ಮೊದಲ ಕ್ಷೇತ್ರ ಕಾರ್ಯಕ್ಕೆ ಹೇಳಿದರು ಸರ್ ಇರ್ಲಬಲೆ ಅಂತ ಹೇಳಿದರು. ಬೆಳ್ತಂಗಡಿಯ ಪುದುವೆಟ್ಟುವಿನಲ್ಲಿ ಹೌದು, ಇಬ್ಬರು ಈರಪ್ಪಗೌಡ ಮತ್ತು ಇನ್ನೊಬ್ಬರ ಹತ್ರಲ್ಲಿ ನಾವು ಹೋಗಿ ಕೋಟಿ ಚೆನ್ನೈಯ ಸಂಗ್ರಹ ಮಾಡಿರೋದು. ಅವತ್ತು ರಾತ್ರಿ ಅವರ ಆ ಇಬ್ಬರು ವ್ಯಕ್ತಿಗಳ ಮನೆಯಲ್ಲಿ ರಾತ್ರಿ ಮಲಗಿ ಊಟ ಮಾಡಿ ಮರುದಿನ ಅದು ಮುಂದುವರಿಕೆ ಆಯಿತು. ಇದು ಮೊದಲ ಕ್ಷೇತ್ರ ಕಾರ್ಯದಲ್ಲಿ ನಾನು ಅವ್ರ ಜೊತೆಗಿದ್ದೆ. ಆಮೇಲೆ ಕೆಲವು ಬಾರಿ ಹೋದ್ದು ಉಂಟು. ಅದೇ ವೇಳೆಗೆ ಏನಾಯಿತು ಅಂತ ಹೇಳಿದರೆ 1988 ಉಡುಪಿಯಲ್ಲಿ RRCಯಲ್ಲಿ ಇಂಟರ್ನ್ಯಾಷನಲ್ ಫೋಕ್ಲೋರ್ನ ಒಂದು ವರ್ಕ್ಶಾಪಿನ ಆಯಿತು. ಹರಿದಾಸ್ ಭಟ್ರು ಅಮೇರಿಕ ಇದ್ದ ಕಾರಣ ಅವರ ಆಯ್ಕೆಯ ಕೆಲಸವನ್ನು ನನಗೊಪ್ಪಿಸಿಕೊಟ್ರು. ನನ್ನ ಸಹೋದ್ಯೋಗಿಗಳಾಗಿದ್ದವರು ಚಿನ್ನಪ್ಪಗೌಡರು, ಬಿಳಿಮಲೆ, ಅಭಯ್ ಕುಮಾರ್ ಅವರು ಸಂಶೋಧನಾ ವಿದ್ಯಾರ್ಥಿ, ಆಮೇಲೆ ಶಿವರಾಮ್ ಶೆಟ್ರು, ನನ್ನ ಸ್ನೇಹಿತ AV ನಾವುಡ್ರು, SC ಕೃಷ್ಣಯ್ಯ, ಬಹುಶಃ ಅವರನ್ನೆಲ್ಲ ನಾನು ಆಯ್ಕೆ ಮಾಡುವಾಗ ನನಗೆ ನಂದವರು ಆಗತಾನೆ ರಿಜಿಸ್ಟರ್ ಮಾಡಿಸಿದರು. ನನಗೇನಾಯಿತು, ಇವರು ಯೂನಿವರ್ಸಿಟಿಯ ವಲಯದಲ್ಲಿ ಅಲ್ಲ, ಆದರೂ ಇವರು ಮುಂದೆ ದೊಡ್ಡ ಸಂಶೋಧಕರಾಗ್ತಾರೆ ಅಂತ ಅವರ ಹೆಸರನ್ನು ಆಯ್ಕೆ ಮಾಡಿದ್ದೆ. ಪೀಟರ್ ಕ್ಲಾಸ್ ಒಂದು ಮಾತು ಕೇಳಿದರು, ವೆದರ್ ಹೀ ಈಸ್ ಇನ್ ದಿ ಯೂನಿವರ್ಸಿಟಿ ಅಂತ. ನೋ, ಹೀ ವಿಲ್ ಬಿ ಇನ್ ದಿ ಯೂನಿವರ್ಸಿಟಿ ಅಂತ ಹೇಳಿದ್ದೆ. ಆಮೇಲೆ ಮುಂದೆ ಪೀಟರ್ ಕ್ಲಾಸ್ಗೆ ಬಹಳ ಸಮೀಪದವರಾದರು ಓಮನಂತ ಅವರು. ಹೀಗೆ ಅವರಿಡೀ 145 ಸಂದರ್ಶನ ಎಷ್ಟೆಲ್ಲ ಸಾಮಾನ್ಯವಾಗಿ ಇಲ್ಲಿ ಪ್ರೊಫೆಸರ್ ಚಿನ್ನಪ್ಪ ಕೊಟ್ಟಿದ್ದಾರೆ, ಅವರಿಗೆಲ್ಲ ನಾನು ಎಷ್ಟು ಕಷ್ಟ ಕೊಟ್ಟಿದ್ದೇನೆ ಅಂತ ಗೊತ್ತಿದೆ. ಹಾಗಾಗಿ ಏನು ಮಾಡಿದೆ, ನನ್ನ ಹತ್ತಿರ ಸಂಶೋಧನೆ ಅಂತ ಹೇಳಿದರೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕು ಅಂತ. ಅದೆಲ್ಲವನ್ನು ಅನುಭವಿಸಿ ಸಾಮಾನ್ಯ 3,500 ಒಂದು ಕೋಶ ಮಾಡಿದೆ. ಇವತ್ತು ಕಂಪ್ಯೂಟರ್ನಲ್ಲಿ ಮಾಡೋದು ಸುಲಭ. ಆ ಕಾಲಕ್ಕೆ ನಾವು ಅದನ್ನು ಏನಾಗ್ತೇವೆ ಅಂದರೆ ವರ್ಡ್ ಇಂಡೆಕ್ಸ್ ಅಂತ ಕರೀತೇವೆ. ಸಾಮಾನ್ಯ ಎಷ್ಟು 3,500 ಇಂಡೆಕ್ಸ್ ಇದೆ ಅವರ ಥೀಸಿಸ್ನಲ್ಲಿ. ಆಮೇಲೆ ಇವರನ್ನು ಗೋಪಾಡ್ಕರ್ ಕರ್ಕೊಂಡು ಹೋಗಿ ರೇಖಾಚಿತ್ರಗಳು ಮತ್ತು ಫೋಟೋಗ್ರಫಿಗಳು ಮತ್ತು ವರ್ಣಚಿತ್ರಗಳ ಕೆಲಸ ಮಾಡಿದರು. ಇವತ್ತು ನೀವು ನೋಡಿದರೂ ಕೂಡ ಇಲ್ಲಿ ಕಾಣುವ ಥೀಸಿಸ್ ಇದೆಲ್ಲ ಒನ್ ಆಫ್ ದಿ ಬೆಸ್ಟ್ ಥೀಸಿಸ್ ಇನ್ ಕನ್ನಡ ಆನ್ ತುಳು ಫೋಕ್ಲೋರ್ ನಮ್ಮಲ್ಲಿ. ಅದಕ್ಕೆ ನನಗೇನು ಸಂಭ್ರಮ ಅಂತ ಹೇಳಿದರೆ ಪ್ರತಿ ಬಾರಿ ಅದರ ಬಗ್ಗೆ ಹೇಳುವಾಗಲೂ ನನ್ನ ಹೆಸರು ಬರ್ತದೆ. ಅದಕ್ಕೆ ಅವರ ಜೊತೆಗೆ ನನ್ನ ಹೆಸರು ಸೇರಿಸುವಂಥದ್ದು. ಮತ್ತು ಇಂಟರ್ನ್ಯಾಷನಲ್ ವರ್ಕ್ಶಾಪಿನಲ್ಲಿ ಇಲ್ಲಿ ಚಿನ್ನಪ್ಪಗೌಡರಿಗೆ ಗೊತ್ತಿದೆ, ಬಹಳ ದೊಡ್ಡ ದೊಡ್ಡವರು. ಬಹುಶಃ ಆ ಕಾಲದ ಜಗತ್ತು, ಇವತ್ತು ಅವರು ಯಾರೂ ಇಲ್ಲ, ನಿಧನರಾಗಿದ್ದಾರೆ. ಯಾರು ಅಲೆನ್ ಡೆಂಡಸ್ ಅನ್ನೋರು ಎ ಕೆ ರಾಮಾನುಜಂ, ಪೀಟರ್ ಕ್ಲಾಸು, ಇವರೆಲ್ಲರ ಇಂಗ್ಲೀಷ್ನಲ್ಲಿ ಅವರು ಉಪನ್ಯಾಸ ಕೊಡುವಂಥದ್ದು. ಆದರೆ ಅವಕ್ಕೆಲ್ಲಕ್ಕೂ ಕೂಡ 3-4 ವರ್ಕ್ಶಾಪ್ಗಳಲ್ಲಿ ತೆರೆದುಕೊಂಡವರು ಅಮ್ಮನಂದ ಅವರು. ಹಾಗಾಗಿ ಬಾಳೆಪುಣಿ ಮತ್ತು ನಂದಾವರದ ಕೋಣಗಳ ಜೊತೆಗೆ ಕೃಷಿ ಜೊತೆಗೆ ಇರುವಂಥ ಹಳ್ಳಿಯ ಸತ್ವವನ್ನು ಹೀರಿಕೊಂಡು ಒಂದು ಜಾಗತಿಕವಾದ ಸಂದರ್ಭ ಸಿದ್ಧಾಂತವನ್ನಾಗಲಿ, ಪರ್ಫಾರ್ಮೆನ್ಸ್ ಥಿಯರಿನಾಗಲಿ, ಸೌಕರ್ಯನಾಟಿಕಲ್ ಥಿಯರಿನಾಗಲಿ ತನ್ನಲ್ಲಿ ಒಳಗು ಮಾಡಿಕೊಂಡು ಕೆಲಸ ಮಾಡಿದೆ. ನಾನು ಹೇಳ್ತಾ ಇರುವಂಥದ್ದು ಕೊನೆಯವರೆಗೆ ಕೂಡ ನಾನು ನಿನ್ನೆ ನೆನಪು ಮಾಡ್ತಾ ಇದ್ದೆ, ಸುಮಾರು 1988 ಸೊ ಅವರ ತಿಳುವಳಿಕೆ ಉಳಿಯೋವರೆಗೆ ಸುಮಾರು 30-33 ವರ್ಷಗಳ ಕಾಲದಲ್ಲಿ ಅವರ ಕುಟುಂಬದವರು ಬಿಟ್ಟರೆ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಅವರ ಜೊತೆಗೆ ಒಡನಾಡಿದವನು, ಮಾತಾಡಿದವನು, ಸೇರಿದವನು ನಾನು. ಸುಮಾರು 1,000 ಹೆಚ್ಚು ಬಾರಿ ನಾವು ಭೇಟಿಯಾಗ್ಬೋದು. 1,000 ಹೆಚ್ಚು ಬಾರಿ ನಾನು ಲೆಕ್ಕ ಹಾಕ್ತಾ ಇದ್ದೆ, 1,000 ಹೆಚ್ಚು ಬಾರಿ. ಯಾಕೆ ಅಂತ ಹೇಳಿದರೆ ಇದು ಅವರ ಈ ಥೀಸಿಸ್ ಮುಗಿದ ತಕ್ಷಣದಲ್ಲಿ ತುಳು ಅಕಾಡೆಮಿ ಆಯಿತು, ನಾನು ಅಧ್ಯಕ್ಷ ಆದೆ. ಅವರು ಸದಸ್ಯರಾಗಿದ್ದರು, ಅಮೃತ ಸೋಮೇಶ್ವರ, ಯು ಪಿ ಉಪಾಧ್ಯಾಯ, ವೆಂಕಟರಾಜ ಪುಣಿಚಿತ್ತಾಯ, ಆಮೇಲೆ ಕುತ್ಕಾಡು ವಿಶ್ವನಾಥ್ರಿ, ಲೀಲಾವತಿ, ಪಿ ಎಸ್ ರಾವ್, ವಾಮನ್ನಂತ ಅವರ. ನನಗೆ ನನ್ನ ಹೆಂಡತಿ ಹತ್ರ ಇಲ್ಲೇ ಇದ್ದಾಳೆ, ಹೇಳ್ತಾ ಇದ್ದೇನೆ, ಎನ್ನ ಕಾಲದಕ್ಕಲ್ಲಿ ಮಾತಪ್ಪಯ್ಯರು ಯಾನು ಒರಿಯ ಬರುತ್ತೆ ಅಂತ. ಯಾಕಂದರೆ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ನಮಗೇನಾಗಿದೆ ಅಂದರೆ ಆ ಇಡೀ ತಂಡ ಹೇಗಿತ್ತು ಅಂದರೆ, ಒಂದು ಬಾರಿ ನಾವು ಚೆನ್ನೈಡಿ ತುಳಿತ ಬಳ್ಳಿ ಅಂತ ಕಾರ್ಯಕ್ರಮ ಟ್ರೈನ್ನಲ್ಲಿ ಹೋಗುವಂಥದ್ದು ಆ ಭರಷ್ಟು ಶರಣಕ್ಕೆ ಪೊಳಲಿ ಪೊಳಲಿಯವರು, ಅಮೃತರು, ನಂದಾ ಅವರು ಪಾಲ್ಸಾಡಿ ರಿಜಿಸ್ಟ್ರಾರಾಗ, ಆಮೇಲೆ ಕುತ್ಕಾಡಿ ಲೀಲಾವತಿ ಪುಣಿಕಿತ್ತಾಯರು ಉಪಾಧ್ಯಾಯರು, ನಾವೊಂದು 8-10 ಜನ. ಅದು ಒಂದು ಕುಟುಂಬವಾಗಿ, 3 ಕುಟುಂಬವಾಗಿ. ಹಾಗಾಗಿ ಏನಿಲ್ಲ, ನಾವೊಂದು ಯಾರೋ ಒಬ್ಬರು ಗಣ್ಯರು ಬರ್ತಾರಂದರೆ ಅಮೃತರು ಮಾವಿನ ಎಲೆ ತೋರಣ ಕಟ್ಟುವುದು, ವಾಮಾನಂದ ಅವರು ಕುರ್ಚಿ ತೆಗೆದುಕೊಂಡೋಗಿ ಅದನ್ನು ಕ್ಲೀನ್ ಮಾಡಿ ಇಡುವುದು, ಅಂದರೆ ಈ ರೀತಿಯಲ್ಲಿ ಬದುಕಿದ ವಾಮಾನಂದ ಅವರು ಏನು ನಂದಾವರಿಂದ ಆವಡು ಅಂತ ಹೇಳಿದರೆ ಆಯಿತು. ಮದುಪಿನ ಬಗ್ಗೆ ಅನೇಕ ಬಾರಿ ಹೇಳಿ ಆಯಿತು. ರಾತ್ರಿ 9 ಲಾಲ್ಬಾಗಿನ ಕಚೇರಿ ಕೂತು ಪೂರ್ಪು ತಿದ್ದುವುದು, ಆಮೇಲೆ ನಾವು ನಮ್ಮ ಮನೆಗೆ ರಿಕ್ಷಾದಲ್ಲಿ, ಆಗೇನಿಲ್ಲ ನಮ್ಮ ಹತ್ರ ಇದು ವಾಟ್ಸಪ್ಪು ಇಲ್ಲ, ಕಾರು ಇಲ್ಲ ಆ ಥರದ್ದು. ಹಾಗಾಗಿ 1995-98 ಹಬ್ಬಕ್ಕ ಉತ್ಸವ, ಅದನ್ನು ಅನೇಕ ಬಾರಿ ಭಾಸ್ಕರಿಗೆ ಅವರು ಹೇಳಿದ್ದಾರೆ, ನನ್ನ ತಲೆಯಲ್ಲಿ ಬಂತು. ಅಮೃತ ಸೋಮೇಶ್ವರ್ ಹೇಳಿದರು, ನಾವು ಅದನ್ನು ಮಾಡಿದೆವು. ಬಹುಶಃ ಇಡೀ ಭಾರತ ಹೈಸ್ಕೂಲ್ನ ಮೈದಾನದಲ್ಲಿ 1,000 ಸಂಖ್ಯೆಯ ಹಿಂದೂ ಮುಸ್ಲಿಂ ಕ್ರೈಸ್ತರು ಸೇರಿದ ಸಮ್ಮೇಳನ ಆಮೇಲೆ ಆಗಿರಲಿಲ್ಲ. ಆ ವೇಳೆಗೆಲ್ಲ ನಾವು ಇಡೀ ನಂದಾವರಿಗೆ ಯಾವುದೇ ಪುಸ್ತಕಗಳ ಪ್ರಕಟಣೆಗಳಿಗೆ ಪ್ರೂಫ್ ತಿದ್ದು ಅಂತ ಹಿಡಿದು ನಾವು ಅಹೋರಾತ್ರಿ, ನನಗೇನಾದರೂ ಈ ಪುಸ್ತಕ ಪ್ರಕಟಣೆ ಅಂತ ಕೂಡಲೇ ಅವರಿರಬೇಕು. ಇಲ್ಲಿ ಇವರು ನಮ್ಮ ಕಲ್ಲೂರು ನಾಗೇಶ್ ಬಂದಿರಬೇಕು. 1997 ಕಯ್ಯಾರ ಕಿಂಜಿಂಡ್ರಿಯವರು ಇಲ್ಲಿ ಸಾಯಿ ಸಮ್ಮೇಳನ ಅಧ್ಯಕ್ಷರಾಗಿದ್ದಾಗ ಅದರ ಮೊದಲ ಈ ಸವರ್ಣ ಈ ಯಾವುದು ಸ್ಮರಣ ಸಂಚಿಕೆ, ನಾನು ಪ್ರಧಾನ ಸಂಪಾದಕ, ಇವರು ಸಂಚಾಲಕರು. ಮೊತ್ತ ಮೊದಲ ಬಾರಿ ಕಲ್ಲೂರು ನಾಗೇಶನ ಒಂದು ಪ್ರೆಸ್ಸಿನಲ್ಲಿ ಪುಸ್ತಕ ಪ್ರಿಂಟ್ ಆದ್ದೇ ನಮ್ಮ ಪ್ರೆಸ್, ನಮ್ಮ ಪುಸ್ತಕ ಪೊನ್ನಕಂಠಿ ಅನ್ನೋದು. ಅದು ಪ್ರೂಫು, ಅದನ್ನು ತಿದ್ದುವುದು ಮಾಡುವುದೆಲ್ಲ ಇಲ್ಲಿ ಪಳ್ಳಿಕೆರೆ ಕಾಂಪ್ಲೆಕ್ಸ್ ಅಂತ ಇಲ್ಲಿ ರಾವಣರಾವ್ ಸರ್ಕಲ್ ಆ ಕಡೆಗೆ ನಾನು ನಂದ ಅವರು ಹೋಗಿ ಹತ್ತಿ ಹೋಗುವುದು. ಹಾಗಾಗಿ ನಮಗೇನಾಗಿದೆ, 2000 ಕೂಡ ನಮ್ಮದು ಸಂಪರ್ಕ. 2001 ಅವರು ಅಧ್ಯಕ್ಷರಾದರು. ಹಾಗೆ ಒಂದಿನ ವೀರಪ್ಪ ಮೊಯ್ಲಿ ಅವರು ಹೇಳಿದರು, ಇದ್ದಿ ಆಗ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ, ಇದ್ದಿ ನಾವು ತುಳುತ್ತ ಹೆಣ್ಮಣ್ಣೆ ಪರಿಚಯದಕ್ಕೂ ನಿಕಡಿನ ತಯಾರು ಮನ್ಪ್ಲಿ ಆರ ನಂದ ಅವ್ರ ಡಪ್ಪಲ್ಲಿ ನಮ್ಮ ಏನು ಕೊರ್ಕೋ ನಾನು ಆರ್ಡ ಅಪಾಯಿಂಟ್ಮೆಂಟ್ ಕೊರ್ಪಬೆ ಅಂತ ನಂದ ಅವ್ರತ್ತು ಹೇಳಿದೆ. ನಾನು ನಂದ ಅವರು ಮತ್ತು ಉಳಿದ ಎಲ್ಲ ಹಿರಿಯರು ಸೇರಿಸಿ ಈಗಲೂ ಆ ಡಾಕ್ಯುಮೆಂಟ್ ಮೊತ್ತ ಮೊದಲ ಬಾರಿ ಕರ್ನಾಟಕ ಸರ್ಕಾರಕ್ಕೆ ಈ 8 ಸೇರಬೇಕೆ ಎನ್ನುವಂಥ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿರುವಂಥದ್ದು 2001 ಜನವರಿ ತಿಂಗಳಲ್ಲಿ ಎಸ್ ಎಂ ಕೃಷ್ಣರ ಮುಖ್ಯಮಂತ್ರಿ ಕಚೇರಿಯಲ್ಲಿ. ಆಗ ನಂದಾವರ ಅಧ್ಯಕ್ಷರು ಅವರ ನೇತೃತ್ವ ಅಂದರೆ ಮುಖ್ಯವಾಗಿ ಮೊಯ್ಲಿಯವರಿದ್ದರು, ನಾನಿದ್ದೆ, ಮತ್ತು ಬೆಂಗಳೂರಿನ ತುಳುಕೂಟದವರೆಲ್ಲ ಸೇರಿದರು. ಇದು ನಾನು ಇಂಥ ಅನೇಕ ಘಟನೆ ಹೇಳಬಲ್ಲೆ, ಅನೇಕ ಘಟನೆ ಹೇಳಬಲ್ಲೆ ಅಂತ ಹೇಳಿದರೆ ಆಮೇಲೆ ಏನಾಯಿತು ಅಂತ ಹೇಳಿದರೆ, ನಾನು ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಕುಲಪತಿಯಾದಾಗ ಆಗ ಇವರ ಅವಧಿ ಇತ್ತು. ಆಗ ಅಲ್ಲಿ ತುಳು ಸಾಹಿತ್ಯ ಚರಿತ್ರೆ ಅನ್ನುವಂಥದ್ದು ಅದು ಎ ವಿ ನಾಮಟ್ರು, ಆಮೇಲೆ ಮಾಧವಪ್ಪರಾಜೆ ಸುಬ್ಬಣ್ರಿಗೆಯವರು ಅದನ್ನು ಮಾಡ್ತಾಯಿದ್ದ ಮಧ್ಯದಲ್ಲಿ ನಿಂತು ಹೋಗಿತ್ತು. ಯಾಕೋ ಹಣದ ಕೊರತೆಯಿಂದ ನಾನು ಹೇಳಿದೆ ವಾಮನಂದವ್ರ ಹತ್ರ, ಇಲ್ಲ ಈ ರೀತಿ ಅಧ್ಯಕ್ಷರಾದ್ಯಪ್ಪನಿಗೆ ನಮ್ಮ ದುಂಬಿಕೊಂಡೋಗಿ ಯಾನೆಂಚಲ ಬಸದತ್ತ ತುಳುತ್ತಾಯಿ ಅಂತ ಹೇಳಿದರು. ಹಾಗೆ ತುಳು ಸಾಹಿತ್ಯತೆಯನ್ನು ನಾವು ಚಾಲನೆ ಕೊಟ್ಟೆವು. ಹಂಪಿಯ ವಿಶ್ವವಿದ್ಯಾಲಯದಿಂದ ನಾನು, ಸುಬ್ಬಣ್ಣರಿ, ನಾವಡ್ರು ಮತ್ತು ಮದಪ್ಪ ರಾಜ್ಯ, ಈ ಕಡೆಯಿಂದ ಭವಾನಂದ ಅವರು. ಭವಾನಂದ ಅವರು ಹಂಪಿಗೆ ಅನೇಕ ಬಾರಿ ಬಂದರು. ಇಲ್ಲಿ ನಾವು ಬಂದೆವು, ಸಭೆ ಮಾಡಿದ್ದೆವು. ಈ ತುಳುವಿನಲ್ಲಿ ಬಂದ ಸಾಹಿತಿಗಳ ಬಗ್ಗೆ ಉಷಾ ಕಿರಣ್ ಅವರ ಜೊತೆಗೆ ಸೇರಿ ಒಂದು ದೊಡ್ಡ ಒಂದು ಬಿಬ್ಲಿಯೋಗ್ರಫಿ ಲಿಸ್ಟ್ ಮಾಡಿದರು. 2007 ಪ್ರಕಟ ಆಯಿತು. ಇಲ್ಲದಿದ್ದರೆ ಅವರ ಒಳಗೊಳ್ಳುವಿಕೆಯಲ್ಲಿದ್ದರೆ ಆ ಪುಸ್ತಕ ಪ್ರಕಟ ಆಗ್ತಾ ಇರಲಿಲ್ಲ. ಈಗ ತಾನೇ ನಾನು ಬರುವಾಗ ಇಲ್ಲಿ ಹೇಳ್ತಾ ಇದ್ದರು ಪಿಲಿಕುಲದ ಬಗ್ಗೆ. ನಾನು 2009 ಜರ್ಮನಿಗೆ ಹೋಗುವಾಗ ಲೋಬೋವರ್ತ್ ಹೇಳಿದೆ, 3 ನಾನು ಇರುವುದಿಲ್ಲ, ಅದನ್ನು ನೋಡಿಕೊಳ್ಳಿಕ್ಕೆ ಒಬ್ಬರು ಬೇಕು ಅಂತ. ಅದು ಏನು ನನ್ನ ಪಣಲೆ ಅಂತ ಹೇಳಿ ನಾನು ಹೇಳಿದೆ, ನಂದಾವರನ್ನ ಯೋಜನಾಧಿಕಾರಿದ ಮನ್ಪಳೆ ಅಂತ. ನಂದಾವರ್ ಹೇಳಿದೆ, ಈರು ಮನ್ಪಡು ದಾದ ಮನ್ಪಡು ಸರ್ ದಾಲದ್ದು ಈರು ವಾರಗೋರ ಮೂಲ ಕಾರ್ಯಕ್ರಮ ಮನ್ಪಡು ಗೊತ್ತದ ಇಲ್ಲ ಅಲ್ಲ ಬುಕ್ಕ ಈ ಊರಿಗೆ ಹೋದು ಸಾಮಾನು ಮತ್ತು ತರ್ಪಲೆ ಅಂತ. ಇವರೇನು ಮಾಡಿದರು ಅಂದರೆ, ನಾನು ವರ್ಷಕ್ಕೆ 2 ಇಂಡಿಯಾಕ್ಕೆ ಬರ್ತಾಯಿದ್ದೆ. ಪ್ರತಿ ಬಾರಿ ಬರುವಾಗಲೂ ಹಳ್ಳಿಯ ಮನೆ ಮನೆಗೆ ಹೋಗಿ ಅಲ್ಲಿಯ ಹಳೆಯ ವಸ್ತುಗಳು, ಬುಟ್ಟಿಗಳು, ಮರದ ವಸ್ತುಗಳು ಎಲ್ಲವನ್ನು ರಾಶಿ ಹಾಕಿ, ಇವತ್ತು ಅದನ್ನು ಇಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಯಾಕಂದರೆ ನಾವೆಲ್ಲ ಕಳೆದ 7-8 ಅದರಿಂದ ಹೊರಗೆ ಬಂದಿದ್ದೇವೆ. ಆದರೆ ಅದು ಅಂದರೆ ಕೆಲವು ಬಾರಿ ಹೇಳ್ತಾ ಇದ್ದಾರೆ ಸರ್, ಗಾಡಿಗರು ಪೂಜರು ಹೆಂಗೆ ಎಂಚ ಕಡೆ ಪುಡ್ನೆ ನಾನು ಎನ್ನ ಗೈಟ್ಟು ದುಡ್ಡು ಪಡ್ಕೊಳತ್ತೆ ಮಲ್ಲದ್ದೆ ಅಂತ ಹೇಳ್ತಾ ಇದ್ದೆ. ಕೈಯಿಂದ ಹಣ ಹಾಕಿ ಹೋಗಿ ಹಳ್ಳಿಗಳಿಗೆ ಹೋಗಿ ಅಟ್ಟೆಗಳಿಂದ ತಂದು, ಈಗಲೂ ನೀವು ಒಂದು ವೇಳೆ ಗುತ್ತಿನ ಮನೆಯ ಮೇಗಡೆ ಇರುವ ಸಾಮಾನು ಎಲ್ಲ ಉಂಟಲ್ಲ ಭರಣಿಗಳಿಂದ ಹಿಡಿದು ಅವೆಲ್ಲ ಇವರು ಹೊತ್ತುಕೊಂಡು ತಂದಂಥದ್ದು. ನಾನು ಏರ್ಬೇರೆ ಹೇಳ್ತಾ ಇದ್ದೆ, ಇಂದು 3 ನಾನು ಹೇಳಿದ್ದೆ ಇನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಆಮೇಲೆ ಇನ್ನೊಂದು ನಾನು ಹೇಳಬೇಕಾದ್ದು, ಅದು 2014 ಎ ಬಿ ಇಬ್ರಾಹಿಂ ಅವರು ಮೂಡದ ಮೂಲಕ ಮಂಗಳೂರು ದರ್ಶನ ಮಾಡಲಿಕ್ಕೆ ಹೋದಾಗ ನನಗಿಬ್ಬರು ಸಹಾಯಕರು ಹೇಳಿದ್ದೆ, ಮೊತ್ತ ಮೊದಲಿಗೆ ಹೊಡೆದಂಥದ್ದು ನಂದ ಅವರು, ಇನ್ನೊಬ್ಬರು ಮುದ್ದು ಮುಡಬಿಳ್ಳೆ. 2014 ನಾವು ಏನು ಕೆಲಸ ಮಾಡಿದೆವು ಅಂದರೆ ರಾತ್ರಿ ಹಗಲು ನಿದ್ದೆ ಕೆಟ್ಟು ಮಾಡಿದೆವು. 210 ಹಿರಿಯರದ್ದು, 200 ಹಿರಿಯರದ್ದು ನಾವು ಸಂದರ್ಶನ ಮಾಡಿದೆ. ಅವತ್ತು ನಾನು ಮೊನ್ನೆ ನೋಡ್ತಾ ಇದ್ದೆ, ಅದರಲ್ಲಿ 75% ಇವತ್ತು ನಿಧನರಾಗಿದ್ದಾರೆ, ಇವತ್ತು ಯಾರೂ ಇಲ್ಲ. ಅವರನ್ನೆಲ್ಲ ಮನೆಯಲ್ಲಿ ಹೋಗಿ ಈ ಮುದ್ದು ಮುಂಡಬಿಳ್ಳೆ ನಂದ ಅವರು ಸಂದರ್ಶನ, ನಾನು ಕೆಲವಕ್ಕೆ ನಾನು ಹೋಗ್ತಾ ಇದ್ದೆ. 2016 ಅದು ಬಿಡುಗಡೆ ಆಯಿತು. ಅದೇ ಹೊತ್ತಿಗೆ ಏನಾಯಿತು, 2014 ಒಂದು ಬಾರಿ MM ಕಲಬುರ್ಗಿ ಅವರು ನನಗೆ ಫೋನ್ ಮಾಡಿದರು. ಏನಂತ, ರೈಯವರೇ ನಿಮಗೆ ಒಂದು ಕೆಲಸ ಆಗಬೇಕಲ್ಲ, ಏನು ಸರ್ ಅಂತ ಹೇಳಿದೆ. ಇಲ್ಲ, ನಾವು ಈಗ ಬಸವ ಸಮಿತಿಯಿಂದ 2500 ಶಿವಶರಣರ ವಚನಗಳನ್ನು ನಾವು ಪ್ರಕಟ ಮಾಡಿದ್ದೇವೆ, ಅದು ಬೇರೆ ಬೇರೆ ಭಾಷೆಗೆ ಅನುವಾದ ಆಗ್ತಾ ಇದೆ, ತುಳುವಿಗೆ ಅನುವಾದ ಮಾಡಲಿಕ್ಕೆ ರೈಯವರೇ ಬೇಕಲ್ಲ. ಸರ್ ನನಗೆ ಆಗೋದಿಲ್ಲ. ಇಲ್ಲ ಇಲ್ಲ, ಅದು ಆಗೋದಿಲ್ಲ, ನಿಮಗೆ ಗೊತ್ತಿಲ್ಲ, ಸುಮಾರು ಒಂದು 40-50 ಸ್ನೇಹ ನಂದು ಮತ್ತು MM ಕಲಬುರ್ಗಿ ಅವರು. ಆಯ್ತು ಸರ್ ಮಾಡ್ತೇನೆ ಅಂತ ಹೇಳಿದೆ. 10 ಪಟ್ಟಿ ಮಾಡಿದಾಗ ನನಗೆ ಮೊದಲು ಬಂದ ಹೆಸರು ವಾಮನಂದ ಅವರದ್ದು. ಅನುವಾದಕ್ಕೆ ಅಂದರೆ ಇಷ್ಟಿಷ್ಟು ಹಂಚಿಕೊಟ್ಟೆ. ಬೇರೆ ಈಗ ಇಲ್ಲೇ ಇದ್ದಾರೆ, ಮುದ್ದು ಮುಡಬುಳ್ಳೆ ಅಂತ ನನಗೆ ಇಲ್ಲೇ ಇದ್ದಾರೆ, ಸುನೀತಾ ಶೆಟ್ಟರ್ ಅಂತ ಹಿರಿಯರು, ಕಾತ್ಯಾಯಿನಿ ಎಲ್ಲ ಮಾಡಿದರು ಪಾಲ್ತಾಡಿ ಎಲ್ಲ. ಆಮೇಲೆ ಅನುವಾದ ಮಾಡಿದ್ಮೇಲೆ ನಾನು ಕಲಬುರ್ಗಿ ಹೇಳಿದೆ, ಸರ್ ಇದನ್ನು ಒಂದು ಡೈರೆಕ್ಷನ್ ಕೊಡಲಿಕ್ಕೆ ನೀವು ಮಂಗಳೂರಿಗೆ ಬರಬೇಕು ಅಂತ. 2014 ನವಂಬರ್ನಲ್ಲಿ ಕಲಬುರ್ಗಿ ಅವರು ಮಂಗಳೂರಿಗೆ ಬಂದರು. ನಾವು ಇಲ್ಲಿ ಬಲ್ಮಠದಲ್ಲಿ ಒಂದು ವರ್ಕ್ಶಾಪ್ ಮಾಡಿದೆವು, ಹೇಗೆ ಅನುವಾದ ಮಾಡಬೇಕನ್ನೋದನ್ನು ಕಲಬುರ್ಗಿ ಅವರು ನಮಗೆಲ್ಲ ಕೊಟ್ಟರು. ಅದೇ ಪ್ರಕಾರ ನಂದಾವರ ಮತ್ತು ಉಳಿದ 9 ಅನುವಾದ ಮಾಡಿದರು. ನನ್ನ ಒಂದು ಧನ್ಯತೆ ಏನೆಂದರೆ, 2015 ಮೊದಲು ಮೈಯಲ್ಲಿ ನಾನು ಜರ್ಮನಿ ಹೋಗುವಾಗ ಬಸವ ಸಮಿತಿ ಹೋಗಿ ಕಲಬುರ್ಗಿ ಅವ್ರತ್ತ ನಮ್ಮ ಸಂಪೂರ್ಣ ಯಾವುದನ್ನು ಅನುವಾದ ಮಾಡಿದ್ದನ್ನು ಕೊಟ್ಟು ನಾನು ಹೋದೆ. ನಾನು ಬರೋ ಹೊತ್ತಿಗೆ ಕಲಬುರ್ಗಿ ಅವರು ಇರಲಿಲ್ಲ, ಆದರೆ ನಾವು ಅದನ್ನು 2016 ಅದನ್ನು ಬಸವ ಸಮಿತಿ ಪ್ರಕಟ ಮಾಡಿದೆವು. ಇದರಲ್ಲಿ ನಂದಾವರ ಕೆಲಸ ಇದೆ. ಆಮೇಲೆ ಇದೇ ಥರದ ಅಂದರೆ ನಾನು ಹೇಳ್ತಾ ಇರೋದು, ನಾನು ಯಾವುದೇ ಒಂದು ಕೆಲಸ ಆಗಬೇಕಾದರೆ ಒಂದು ನಂದ ಅವರ ಜೊತೆಗೆ ಅದನ್ನು ಮಾಡ್ತಾ ಇದ್ದೆ. ಪ್ರೊಫೆಸರ್ ಬುಕ್ಲರ್ ಹೇಳಿದರು, ವಿ ಹ್ಯಾವ್ ಟು ಬ್ರಿಂಗ್ ಔಟ್ ಎ ಬುಕ್ ಆನ್ ಓರಲೆಪಿಕ್ಸ್ ಆಫ್ ಸೌತ್ ಇಂಡಿಯಾ, ವಿಚ್ ಆರ್ ದಿ ಆರ್ಟಿಕಲ್ಸ್ ವಿ ಕ್ಯಾನ್ ಕಲೆಕ್ಟ್ ಅಂತ. ಅದಕ್ಕೆ ಪೀಟರ್ ಕ್ಲಾಸ್ ಇರೋದು, ಆಮೇಲೆ ಹಾಂಕಾ ಅವ್ರದ್ದು, ಚಿನ್ನಪ್ಪ ಗೌಡ್ರದ್ದು, ನಂದು ಎಲ್ಲ ಇರುವಾಗ ನಾನು ಹೇಳಿದೆ, ದಿ ಬಟ್ ಕೋಟಿ ಚೆನ್ನಯ್ಯ ದಿ ಪೇಪರ್ ಶುಡ್ ಬಿ ಟೇಕನ್ ಫ್ರಮ್ ನಂದಾವರ. ನಂದಾವರಿಗೆ ಹೇಳಿದೆ, ಸರ್ ಅವ್ರು ಮತ್ತೆ ಇಂಗ್ಲೀಷಲ್ಲಿ ಭಾರಿ ಭಂಗ ಸರ್, ಇದು ಇರು ಬರೀಲಿ ನಾನು ಕರೆಕ್ಟ್ ಮಾಡಿ ಅಂತ. ಟ್ರಾನ್ಸ್ಲೇಷನ್ ಮಾಡಿ, ಕರೆಕ್ಷನ್ ಮಾಡಿ, 2016 ಅದು ಪ್ರಕಟ ಆಯಿತು. ಉಡುಪಿಯಲ್ಲಿ ಅದು ಬಿಡುಗಡೆ ಆಯಿತು. 2017 ಅದು ಬಿಡುಗಡೆ ಆಯಿತು. ಅದು ಅವರಿಗೆ ಸಾರ್ಥಕ ಕೊಟ್ಟಿತು. ನಾನು ಇದನ್ನು ಸಣ್ಣ ಬ್ರೀಫಾಗಿ ಮಾತ್ರ ಕೊಟ್ಟಿದ್ದೇನೆ. ಒಂದು ದಿನ ಚಂದಕಲಾ ನನಗೆ ಫೋನ್ ಮಾಡಿದರು, ಸರ್ ಈಗ ನಿಮ್ಮಲ್ಲಿ ಬೇರೆ ಏನಾದರೂ ಪ್ರಾಜೆಕ್ಟ್

ಕೆಲಸಗಳೇನಿಲ್ಲ. ಅವರು ಹೇಳಿದ್ರು, ಇಲ್ಲ ನಂದ ಅವರು ನಿಮ್ಮ ಜೊತೆ ಕೆಲಸ ಮಾಡಿದಾಗ ಲವಲ ಈಗ ಯಾಕೋ ಸ್ವಲ್ಪ ಅವರ ಮನಸ್ಸು ಕುಗ್ಗುತ್ತಾ ಇದೆ. ಇದು 18ರಲ್ಲಿ ಹೇಳಿದ ಮಾತು. ನನಗೆ ಅಕತ್ತೆ ನನ್ನ ಹತ್ರ, ನಾನು ಸಿ ಎನ್ ಆರ್ ಒಂದು ಪುಸ್ತಕ ಮಾಡ್ತಾಯಿದ್ದೆ, ಅದು ಮುಗಿಯುತ್ತಾ ಬಂದಿತ್ತು, ಏನು ಮಾಡಲಿಕ್ಕೆ ಆಗಲಿಲ್ಲ. 19ಕ್ಕೆ ಕೊರೋನಾ ಬಂತು, ನಾವೆಲ್ಲ ಒಳಗೆ ಹೋದೆವು 2 ವರ್ಷ. 21ರ ನಂತರ ನಮ್ಮಿಬ್ಬರ ಬದುಕು ಕೂಡ ಅದರದೇ ಆದಂತಹ ದಾರಿಗಳನ್ನು ಕಂಡುಕೊಂಡಿತು. ನಮ್ಮ ಭೇಟಿ ಫೋನ್ನಲ್ಲಿ ಆಯಿತು, ಆದರೆ ಅವರನ್ನು ಭೇಟಿಯಾದಾಗ ಮಾತಿನ ಮೂಲಕ ಸಂವಹನ ಮಾಡಲಿಕ್ಕೆ ಆಗಲಿಲ್ಲ. ನೆನಪು ಮಾಡಿಕೊಳ್ಳಬೇಕು, ಚಂದ್ರಕಲ ಅವರನ್ನು ನೋಡಿಕೊಳ್ಳಲಿಕ್ಕೆ ಮಾಡಿದ ಪ್ರಯತ್ನಗಳು ಎಷ್ಟು ಅಂತ ನಾನು ಅದನ್ನು ದೃಶ್ಯದಲ್ಲಿ ನೋಡಿದ್ದೇನೆ. ಅಲ್ಲಿ ಒಂದು ತೋಟ ಮಾಡಿ, ಅಲ್ಲಿ ಒಂದು ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ನಾನು ಹೋಗಿದ್ದೆ ಆ ಕಾರ್ಯಕ್ರಮಕ್ಕೆ. ಅವರಿಗೆ ಒಂದು ಮನೆ ಕಟ್ಟಿ, ಅವರಿಗಾಗಿಯೇ ಅವರ ಮನಸ್ಸು ಉಲ್ಲಸಿತವಾಗಬೇಕು ಅಂತ ಒಂದು ಮನೆ ಕಟ್ಟಿದರು. ಅಲ್ಲಿ ಹೋಗಿದ್ದೆ ನಾನು. ಕೊನೆಗೆ ಅವತಾರಿನ ಅಲ್ಲಿ ಹೋಗಿದ ಕಡೆ ಕೂಡ ಅವರ ಪುಸ್ತಕಗಳನ್ನು ಪ್ರಕಟ ಮಾಡಿಸಿ ಅಲ್ಲಿ ಶಾಲೆಯಲ್ಲಿ ಬಿಡುಗಡೆ ಮಾಡಿಸಿದರು. ಮತ್ತು ಇತ್ತೀಚೆಗೆ ಬೊಕ್ಕಸ ಎನ್ನುವಂಥ ಅವರ ಕನ್ನಡ ಲೇಖನ ಪುಸ್ತಕ ಮಾಡಿದರು. ಅಂದರೆ ಉದ್ದಕ್ಕೂ ಅವರ ಮನಸ್ಸಿಗೆ ಚೇತನ ಕೊಡುವ ಕೆಲಸ ಯಕ್ಷಗಾನ ಜೋಶಿ ಮತ್ತು ಭಾಸ್ಕರಿಯವರು ಬಂದು ಯಕ್ಷಗಾನ ಮಾಡಿಸಿದರು. ಆದರೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಎಲ್ಲ ಮಿದುರುಗಳು ಕೂಡ ಈ ಥರದ ಪ್ರೀತಿಪಾತ್ರರ ಜೊತೆಗೆ ನಮಗೆ ಸಂಪರ್ಕಗಳು ಕಡಿಮೆಯಾಗ್ತಾ ಹೋದಾಗ ಅದು ಏಕಾಂತ ಅಂತ ಹೇಳಲಾರ ನಾನು. ಒಟ್ಟಿಗೆ ಜನ ಇದ್ದರೂ ಕೂಡ ಪ್ರೀತಿಯವರೊಟ್ಟಿಗೆ ಇರುವುದು ಬೇರೆ, ಹೀಗೇನೆ ಇರುವುದು ಬೇರೆ. ಅದಕ್ಕೆ ಫೋನುಗಳು ಮೊಬೈಲ್ಗಳು ಯಾವ ಸಹಾಯ ಮಾಡುವುದಿಲ್ಲ. ಒಂದು 3 ವಾರದ ಹಿಂದೆ ನಾನು ಮತ್ತು ನನ್ನ ಹೆಂಡತಿ ಅವತಾರಿಗೆ ಹೋದಾಗ ಅವರು ಕಣ್ಣು ತೆರಲಿಲ್ಲ. ಚಂದ್ರಕಲಾ ಮತ್ತೆ ನನ್ನ ಹೆಸರು ಹೇಳಿದರು, ಕಣ್ಣು ತೆರೆದರು, ನನ್ನ ಕೈಯನ್ನು ಗಟ್ಟಿ ಹಿಡ್ಕೊಂಡ್ರು. ಸ್ವಲ್ಪ ಹೊತ್ತು ನಾನು ಮಾತಾಡಿದ್ದೆ, ಸುಮ್ಮನೆ ಕೇಳಿ ಕಣ್ಣು ತೆರ್ತಾಯಿದ್ರು. ಕೈ ಬಿಡಿಸ್ಕೊಳ್ಳಿಕ್ಕೆ ಹೇಳಲಿಕ್ಕಾಗ ಬಿಡಿಸ್ಕೊಳ್ಳಲಿಲ್ಲ ಅವರು. ಹಾಗಾಗಿ ನಾನು ಅಲ್ಲಿ ಕಣ್ಣೀರು ಹಾಕಿ ಆಗಲಿಲ್ಲ, ಮನೆಯವರೆಗೆ ನಾನು ತಡ್ಕೊಂಡು ಬಂದೆ. ಹಾಗಾಗಿ ನನಗೇನಾಗ್ತದೆ ಅಂದರೆ, ಇದೊಂದು 1000 ಬಾರಿ ಭೇಟಿಯಾಗಿದ್ದೇನೆ ಅಂತಲ್ಲ, 1987ರಿಂದ ನಿನ್ನೆ ಮೊನ್ನೆ ಅಂದರೆ 3 ವರ್ಷದವರೆಗೆ ಅನೇಕ ಕೆಲಸಗಳಲ್ಲಿ ನಾವು ಒಟ್ಟಾದವರು. ಅವರು ಕೊನೆಗೆ ಏನಾಯಿತು ನಾನು ಒಂದು ಹೇಳಬೇಕು. ಜರ್ಮನಿಯಲ್ಲಿ ನಾನಿದ್ದಾಗ ಒಂದು ಸ್ಪ್ರಿಂಗ್ ಫೆಸ್ಟಿವಲ್ ಇತ್ತು, ಅಲ್ಲಿ ಇಂಡಿಯಾದ ತಿಂಡಿಗಳು ಮತ್ತು ಆಟಗಳು. ನನಗೆ ಚೆನ್ನೈ ಆಟ ಆಡಬೇಕು, ಅದಕ್ಕೆ ಅವರಿಗೆ ಇಮೇಲ್ ಮಾಡಿದ್ದೆ, ಫೋನ್ ಮಾಡಿದೆ, ಇನ್ನೊಂದು ಕಡಪಡ್ದು ಕೊರಲೆ ಅಂತ. ಅವರು ಚೆನ್ನೈ ಆಡುವುದೆಲ್ಲ ಹೇಳಿಕೊಟ್ರು. ಅಲ್ಲಿ ನಾನು ಮತ್ತು ನನ್ನ ಜರ್ಮನ್ ಸ್ಟೂಡೆಂಟ್ ಅವಳು ಝೀನಾ ಅನ್ನೋಳು, ನಾವಿಬ್ಬರು ಆಟ ಆಡಿದೆವು. ಆಮೇಲೆ ನಾನು ಇಲ್ಲಿ ಬಂದ ಮೇಲೆ ಹೇಳಿದೆ, ನೀವು ಈ ತಾಯಿ ಚೆನ್ನೈ ಮಣ್ಣ ತಮ್ಮ ತಂಜೆ ಬೂಕು ಒಂದು ಪೇರವಲ್ಲಿ ಅಂತ. ಅವರು ಚೆನ್ನೈ ಮಣ್ಣ ಮೇಲೆ ತುಂಬ ಒಳ್ಳೆಯ ಪುಸ್ತಕ ಬರೆದಾರೆ. ನಾವೆಲ್ಲ ಇಷ್ಟು ಒಳ್ಳೆಯ ಒಂದು ಪುಸ್ತಕ ನೋಡಲಿಲ್ಲ, ಚೆನ್ನೈ ಮಣೆಯ ಬಗ್ಗೆ ಮಾಡಿದರು. ಆಮೇಲೆ ಮಕ್ಕಳ ಸಾಹಿತ್ಯ ಬಗ್ಗೆ ಮಾಡುವಾಗಲೆಲ್ಲ ಕನ್ನಡ ಇಂಗ್ಲೀಷ್ ಹಿಂದಿಯಲ್ಲಿ ಯಾವಾಗಲೂ ಅವರ ನನ್ನ ಮನೆಗೆ ಬಂದರೆ ಅವರ ಕಾರ್ನಲ್ಲಿ ಒಂದು ಕಡೆ ಒಂದು 20 ಪುಸ್ತಕಗಳು ಅದು ಒಲ್ತು. ಅದು ಯಾರಿಗ ಕೊಡಲಿಕ್ಕೆ, ಯಾವುದೋ ಬರೀಲಿಕ್ಕೆ, ಯಾವುದೋ ಪ್ರೂಫ್ ನೋಡಲಿಕ್ಕೆ, ಪುಸ್ತಕಗಳ ಜೊತೆಗೇ ಬದುಕಿದಂಥ ಅವರು ಅಮ್ಮನಂದ ಅವರು. ಹಾಗಾಗಿ ನಮಗೆ ಒಂದು ಬಹಳ ತಣ್ಣಗಿನ ಬದುಕು ಸಾಗಿಸುತ್ತಲೂ ಎಲ್ಲ ಇಷ್ಟು ಮಂದಿ ಈಗ ಇಲ್ಲಿ ಬಂದು ಹೋದ್ರಲ್ಲ, ಇಷ್ಟಷ್ಟೇ ಅಲ್ಲ, ಇಡೀ ಕರಾವಳಿಯಲ್ಲಿ ಒಂದು ಪ್ರೀತಿಯನ್ನು ಹಂಚಿದಂಥವರು ನಂದಾವರ ದಂಪತಿಗಳು. ಹಾಗಾಗಿ ಆ ನೆನಪು ನಮಗೆ ಶಾಶ್ವತ ಆಗಿದೆ. ಅವರ ಚಂದ್ರಕಲಾ ಬುಕ್ಕಸ ಅದನ್ನು ತಂದರು, ಅದನ್ನು ಮೊನ್ನೆ ದಿನ ಎಸ್ ವಿ ಪ್ರಶಸ್ತಿ ದಿನ ನಮಗೆಲ್ಲ ಕೊಟ್ಟರು. ಆಮೇಲೆ ಇನ್ನೂ ಅವರ ಪುಸ್ತಕಗಳನ್ನೆಲ್ಲ ಜೋಡಿಸಿ ಅದನ್ನು ಪುಸ್ತಕ ರೂಪದಲ್ಲಿ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಒಂದು ನಾನು ನೋಡಿದ್ದೇನೆ, ಗಂಡ ಕಾಯಿಲೆಯಲ್ಲಿದ್ದು ಆಸ್ಪತ್ರೆಯಲ್ಲಿಯೋ ಮನೆಯಲ್ಲಿಯೋ ಮಲಗಿದ್ದು ಪ್ರಜ್ಞೆ ಇದೇ ಇಲ್ಲ ಅಂತ ಸ್ಥಿತಿಯಲ್ಲಿ ಹೆಂಡತಿ ನೋಡಿಕೊಳ್ಳುವ ಅನೇಕ ಸಂದರ್ಭ ಇದೆ. ನಾನು ಉದಾಹರಣೆ ಕೊಡ್ತಾ ಇಲ್ಲ, ಬಹುಶಃ ಇದು ಯಾವುದೇ ಪುರಾಣದ ಪಾತ್ರಗಳಿಗೆ ಹೋಲಿಸಲಿಕ್ಕೆ ಸಾಧ್ಯ ಇಲ್ಲದಿರುವ ರೀತಿಯಲ್ಲಿ ಚಂದ್ರಕಲಾ ನನಗೆ ಗೊತ್ತಿದೆ ಆರಂಭ ಆಗುವ ಕಾಲಕ್ಕೆ ದೃಶ್ಯದಲ್ಲಿದ್ದದ್ದು. ಆ ನಂತರ ಅವರ ಹಣ್ಣಿನ ತೋಟದ ಅಲ್ಲಿಗೆ ಹೋಗಿ ಬರ್ತಾ ಇದ್ದೆ. ನಂತರ ಅವತಾರಿಗೆ ಹೋದ ಮೇಲೆ ನಾನು ನೋಡ್ತಾ ಇದ್ದೆ, ಹೇಗೆ ನೋಡಿಕೊಂಡಿದ್ದಾರೆ, ಹೇಗೆ ನೋಡಿಕೊಂಡಿದ್ದಾರೆ ಅಂತ. ಅಂದರೆ ಬಹುಶಃ 8 ವರ್ಷಗಳವರೆಗೆ ನಂದ ಅವರು ಉಸಿರು ಹಿಡಿದು ಬದುಕಿದ್ರೆ ಅದಕ್ಕೆ ಚಂದ್ರಕಲಾ ಕಾರಣ ಅನ್ನುವಂಥದ್ದು. ಅವರ ಪ್ರೀತಿ ಇದೆ ಅಲ್ಲ, ನಾನು ಹೇಳ್ತಾ ಇರೋದು
ಸಾಮಾನ್ಯವಾಗಿ ನಾವು ಪುರಾಣ

0: ಪುರಾಣದಲ್ಲಿ ಒಂದು ಐದಾರು ಹಿಂಸರ ಬಗ್ಗೆ ಮಾತು ಹೇಳ್ತಾರೆ. ಅನಾಮಧೇಯರಾಗಿರುವ ನೂರಾರು ಹಿಂಸರು ಗಂಡನ ಕೊನೆ ಕ್ಷಣದವರೆಗೂ ಅವರು ಶುಶ್ರೂಷೆ ಮಾಡಿದವರಿದ್ದಾರೆ. ಅದು ನಾನು ಅನೇಕ ಸಲ ನೋಡಿದ್ದೇನೆ. ನನ್ನ ತಾಯಿ ಭಾಳ ಒಳ್ಳೆಯ ಉದಾಹರಣೆ. ಅಮೃತರ ಹೆಂಡತಿ ಇನ್ನೊಂದು ಉದಾಹರಣೆ. ಚಂದ್ರಕಲಾ ಮತ್ತೊಂದು ಉದಾಹರಣೆ. ನಾನೆಲ್ಲ ನೋಡಿದ್ದೇನೆ. ಯಾಕೆಂದರೆ ಗಂಡ ಬದುಕಬೇಕು ಅಂತ ಕೊನೆಯ ಕ್ಷಣದವರೆಗೂ ಆಸೆ ಪಡುವಂಥವ್ರು ವಶ. ಆದರೆ ಒಂದು ಅಂಥವ್ರ ಜೊತೆಗೆ ನಾವೆಲ್ಲ ಒಂದು ದುಃಖವನ್ನು ಹಂಚಿಕೊಂಡಿದ್ದೇವೆ, ಪ್ರೀತಿಯನ್ನು ಹಂಚಿಕೊಂಡಿದ್ದೇವೆ. ವಶ ಅದು ನಮಗೆ ಸಂತೃಪ್ತಿಯನ್ನು ಕೊಡುವಂಥದ್ದು. ನಂದ ಅವರ ಬಗ್ಗೆ ನನಗೆ ಇರುವ ಪ್ರೀತಿ ಏನಂತ ಹೇಳಿದರೆ, ನನಗಿಂತ ಅವರು ವಯಸ್ಸಿನಲ್ಲಿ 2 ವರ್ಷ ಹಿರಿಯರು. ನಾನು ಅವರ ಸಂಶೋಧನೆಗೆ ಮಾರ್ಗದರ್ಶಕ ಅನ್ನುವ ಕಾರಣಕ್ಕಾಗಿ ಅವರು ಸುಮಾರು 35 ವರ್ಷಗಳವರೆಗೂ ನನ್ನ ಗುರು ಅಂತ ಕಾಣ್ತಾ ಇದ್ದರು. ನಾನು ಹೇಳ್ತಾ ಇದ್ದೆ, ಇದ್ದೆ ಸರ್, ನಾನು ಈರಡ್ದಾದ್ದು ಇದು ಮಾತು ಆತನೇ, ನಾನು ಈರಡ್ದು ಏನು ಕೆಲಸದ್ದಾದ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಆ ಪ್ರೀತಿಯನ್ನು, ಕೃತಜ್ಞತೆಯನ್ನು, ಒಂದು ರೀತಿಯ ಯಾವುದು ಬಂಧುತ್ವದ ಭಾವವನ್ನು ಕೊನೆವರೆಗೆ ಇರಿಸಿಕೊಂಡಂಥವರು. ಅದು ನನ್ನ ಬಗ್ಗೆ ಅಂತ ಅಲ್ಲ. ಅವರಿಗೆ ಯಾರೋ ಆಯಿತು, ರಾಮದಾಸ್ ಸರಿ, ಗೋಪಾಡ್ಕರ್ ಹೌದು, ಅಂದರೆ ಅವರಿಗೆ ನಾಗೇಶ್ ಹೌದು, ಅವರಿಗೆ ಈ ಥರ ನನಗೇನಾದ್ರು ಯಾರಾದ್ರು ಬೇಕಾಗಿದ್ದರೆ ಅವರ ಹತ್ರ ಒಂದು ಕಡೆಯ ಪಕ್ಷ ಒಂದು 10-20 ಮಂದಿ ಅವರ ಹತ್ರ ಜನಗಳಿದ್ದಾರೆ. ಅಂದರೆ ಎಲ್ಲ ಸ್ನೇಹಿತರು, ಇಂಥವ್ರು ಬೇಕು, ಇಂಥ ಯಾವುದಕ್ಕೆ ಯಾರು ಜನ ಅಂತ ಅವ್ರ ಹತ್ರ ಇದೆ. ಆ ರೀತಿಯ ಮನುಷ್ಯ ಪ್ರೀತಿಯನ್ನು ಇಟ್ಟುಕೊಂಡು ಬದುಕಿದ ನಂದ ಅವರು. ಎಲ್ರಿಗೂ ಕೂಡ ಒಂದು ಕೊನೆ ಅಂತ ಇದೆ. KS ನರಸಿಂಹಸ್ವಾಮಿ ಮನೆಯಿಂದ ಮನೆಗೆ ಕವನದಲ್ಲಿ ಒಂದು ಹೇಳ್ತಾರೆ, ಇದೇ ಕೊನೆಯ ಮನೆ. ಬಾಂದಳದ ತಾರೆಗಳ ಓರೆಗಣ್ಣಿನ ಕೆಳಗೆ ಆಗಾಗ ಬೀಸುವುದು ಬಯಲಗಾಳಿ ಅಂತ ಕೊನೆ ಮಾಡ್ತಾರೆ. ಹೌದು, ಬಾಂದಳದ ತಾರೆಗಳ ಓರೆಗಣ್ಣಿನ ಕೆಳಗೆ ಆಗಾಗ ಬೀಸುವುದು ಬಯಲಗಾಳಿ. ನಮಸ್ಕಾರ.
1: ಕರುಣಾಳು ಬೆಳಕೆ.
2: ನಾನು ಡಾಕ್ಟರ್ ಗುರುರಾಜ ಕರ್ಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು.

ಹರ ಹರ ಮಹಾದೇವ. ಉಜ್ಜನಾಪುರದ ಮಹಾದೇವತೆ ಆಯ್ದಂಚಿನ ಮಹಾಕಾಳೇಶ್ವರ ಸ್ವಾಮಿಯೇ, ಅಪ್ಪೆ ಭವಾನಿ, ಓ ಉಗ್ರನರಸಿಂಹ ಸ್ವಾಮಿಲೇ, ಎಂಚಿನವಾದ ಪೂರ್ಣ ಎನ್ನ ಬದುಕಿಟ್ಟು ರಾಜ ವಿಕ್ರಮೇ ಪರ್ತದ ಕೀರ್ತಿದ ಕೊಡಿ ನಿಮಿತ್ತ ರಾಪಾವಂದಿತ್ತಿನಂಚಿನ ಯಾನು ಇನಿ ಮಲ್ಪಂದಿನ ತಪ್ಪುಗೂ ಶಿಕ್ಷೆ ಅನುಭವಿಸೊಂದುಲ್ಲೆ. ಕಂಡನ್ನೇನ ಕಳುವೆ ಎಂದು ಮಲ್ತು ಮುಡಿಯರು. ಇನ್ನು ಮಾತ ಶನಿನ ಮಹಿಮೆ ನಿಂಗೆ ಖಂಡಿತ ಗೊತ್ತಾಪುಂಡು ಸ್ವಾಮಿ. ಬೇತಾಳನ ಸಿದ್ಧಿ ಮಲ್ತಿನ ಯಾನು ಅಂಡ ಬೇತಾಳಿ ಯಾನು ಲೆತ್ತಿಲ್ಲ ಬರನಂಚಿನ ಸ್ಥಿತಿ ಉಂಡು ಮಾತ್ರ ಯಾನು ಪಂಡಿನಂಚಿನ ವಾ ವಿಷಯ ನಂಬದಿನಂಚಿನ ಸ್ಥಿತಿಟ್ಟು ಜನಕುರುಳ್ಳಿರ ನನಗ ಶನಿನ ಬಾರೀತ ಹೆಂಗ ಉಂಡೊಂದು ಅರ್ಥ. ಈ ಕಟುಕೇರು ಕನ್ನಡಿ ಕನಿಕರದಾಂತೆ ಈ ಬೋರು ಗುಡ್ಡೆಗೆ ಕರೆದ ಪಾಡ್ದು ಎನ್ನ ರಡ್ಡು ಕೈಲ್ಲ ಎನ್ನ ರಡ್ಡು ಕಾರಿಲ್ಲ ಕಡ್ತು ಪಡ್ದಿರು. ನೆತ್ತಿರು ಧಾರೆ ಧಾರೆಯಾದ ಬರ್ಸದ ಲೆಕ್ಕ ಬರಿತೊಂದುಂಡು. ಅಲ್ಪ ಅಲ್ಪ ಗಟ್ಟಿ ಕಟ್ಟದು ಪಾಂತೆ ಪಿಜಿನಿಳ ಇನ್ನು ನಕ್ಕೊಂದುಂಡು. ಯಮಯಾತನೆ ಈ ಹಿಂಸೆ ಏರಿಗೆ ಬೋಡು ಮಾತ್ರ ಅರಸರು ಆಜ್ಞೆ ಕೊರತೇರು ನುಪ್ಪು ನೀರು ಏರ್ಲ ಊರ್ದಲ್ಲಿ ಕೊರಿಯರ ಬಲ್ಲಿ ಬಂಡದು. ಸಾರ ಸಾರ ಜನ ನಡತೊಂದು ಪೋಪೆರು ಎನ್ನಂಚಿ ಕಡೆ ಕಣ್ಣಿಡ್ಲ ತೂಗೊಂದಿದ್ದೀರು ನನಗ ಎನ್ನ ಪರಿಸ್ಥಿತಿ ಓಡೆಗೆತ್ತುಂಡು ದೇವರೇ. ಹೆಚ್ಚು ಕಮ್ಮಿ ಒಂಜಿ ತಿಂಗೊಲೇ ಆದ ಪೋಂಡಾದ ಅನ್ನ ಈ ಬೋರು ಗುಡ್ಡೆಡು ನುಪ್ಪು ನೀರು ಇದ್ದಲ್ಲೇ ಬರೆಲು ನಂಚಿನ ಸ್ಥಿತಿ ಆಂಡು ಆಂಡಲ ಎನ್ನ ದೊಕ್ಕೆ ಒಂಜಿ ಒರಿತಂಡು. ಕೈಕಾರ ದಾಂತಿನಂಚಿನ ಎಂಕು ತರೆ ಒಂಜಿ ದೀತೇರು ಅವೆನಾಳ ದೆತ್ತುದುಂಡ ಎನ್ನ ದಿನ ಮುಗಿತು ಪೋತು. ಅಪಗಂಡ ಶನಿರಾಯೇ ಮಾತಾ ನಮನದ ಕಷ್ಟವಲ್ಲ ಕೊರ್ಪೆ ಆಡ ಜೀವದ ಪೂಜೆ ಪಡ್ಡದು ಏನೋ ಪಂತೇರು. ಆ ಪಾತಿರ ಸತ್ಯನೇ ಆಂಡತ್ತೆ ಎನ್ನಂಚಿನಾಗ ಇಂಚನೇ ಆವಡು. ಶನಿನಿಂದ ಮಲ್ತಿನಂಚಿನ ವ್ಯಕ್ತಿ ವಾರಿದ ಕಷ್ಟಗ ಒಳಗಾಪೆಯ ಪನ್ಪುಡಿನ ಲೋಕ ವಿಕ್ರಮನ ತೂದು ಮರಪಡು. ಇನಿಕಾನಗ ಆ ದೇವಿಯನ್ನ ಲೀಲೆ ದಾದ ನಿಂಗೆ ಖಂಡಿತ ಗೊತ್ತಾಂಡ್ರಿ. ಅಪಗಂಡ ಯಾರು ದಾದ ಮಲ್ಕೊಡು ಒಂಜಿ ಪಾತೆರ ಉಂಡತ್ತೆ. ಬಾಲೆಗೆ ಅಪ್ಪೆ ನೋತಾಳ್ದ ಬಾಲೆ ದೂರ ಪೂಜ ಅಪ್ಪನೇ ಅರಾದು ಪತ್ವಿನಿ ಜಾರದ ನಮ್ಮ ತಿತ್ತ ನೆಲಕ್ಕೆ ಬುಂದ ಆ ನೆಲನೇ ಪತ್ರದ ಲಕ್ಕದುಂತೂನಿ ಅಂಚಾದ ಎಂಕ ಈ ಶಿಕ್ಷೆ ಕೊರನಾರು ಏರ್ಕೆಂಡ ಶನಿದೇವರು ಏನಂದ ಕಾಪುಂಡ್ಲ ದೀಪುಂಡ್ಲ ಶನಿದೇವರು ಐಕ ಬಡಾದು ಮನಸ್ಸು ಶುದ್ಧಡು ಅಂತಕರಣ ಶುದ್ಧಡು ಆ ದೇವರನ್ನು ಪ್ರಾರ್ಥನೆ ಮಾಡಿ.

ಎಂಚಿನ ಆಶಿರ ಒಂದು ಆ ದೇವರನ್ನ ಯಾನು ಸುಗಿತನವೇ ಸಮ ಒಂಜಿ ತಿಂಗಳು ಬರಲಂಚಿನ ಯಾನು ಕಣ್ಣು ಬುಲಾದು ತೂನಗ ಜನ ಸಾಲುಗಟ್ಟದು ಬರೊಂದುಳ್ಳೇರಿ ದಾದಾಂದಕ್ಕೆ ಎನ್ನಗ ಅರಸುನ ಆದೇಶ ಆತಂಡು ನುಪ್ಪು ನೀರು ಕೊರೊಲಿ ಪಂಡದು ಅಪ್ಪ ಕಂಡ ಈ ಮನಸ್ಸು ಏರು ಕೊರನೆ ಎಂದು ಪಂಡ ಆ ಶನಿದೇವರೇ ಅರಸು ಆಯನ ಚಂದ್ರಶಯನಗು ಈ ಬುದ್ಧಿ ಕೊರದು ಕೊಡು ಅಂಚಾದು ಆಯನೇ ಬತ್ತದು ಈ ಜನಕಲೆಗೆ ಆದೇಶ ಕೊರನೆಡ್ದು ಅವರ ಇನಿಕಾನಗ ಮುಕ್ಕಲು ಮಾತ ಒರಿಯೊರಿ ಒಂಜೊಂಜಿ ಸೊತ್ತುನು ಬತ್ತೊಂದು ಬೈದೇರು ಈ ಊರದ ಜನಕಲಿಗೆ ಏತು ಎಡ್ಡೆಂದು ನಗಲು ತುಳೆ ಮುಕ್ಕಲೇ ನಾಯಿಲು ಪಿಶಾಚಿಲು ಇಂಚ ಬಂಡದು ರಕ್ಕಸರು ಇಂಚ ಬಂಡದು ಯಾನು ಒರಂ ಬಂಜಿ ಬೇರಡು ನೆರಿಯೆ ಅಣಮಿಗಲು ಎಡ್ಡೆಂದಿ ನಗಲು ಅರಸುನ ಆಜ್ಞೆಗೆ ವಿರೋಧವಾದ ದಾನ ಎಲ್ಲ ಮಲ್ತಂದ್ರೆ ಅವು ತಪ್ಪುಂದು ಬಂಡದು ಎನ್ನದು ಎನ್ನಡ ಕನಿಕರ ಇತ್ತಲ್ಲ ಇಂಕ ದಾಲ ಕೊರಂದಿತ್ತರು ಇನಿಕಾನಗ ಅರಸುನ ಆದೇಶ ಕುರಿಯರು ಬಂಡದು ಬೊಂಡದ ಕೈಲು ಏತ್ ಜನ ಪತ್ತೊಂದು ಬತ್ತೇರು ಅಲೆ ಬಾರದ ಪರ್ಣದ ಕೈಲು ಎತ್ತು ಜನರ ಪತ್ತೊಂದು ಬತ್ತೇರು.

ಕಬೀಲ್ ತಿಬೆತ್ತದ ಪೇರಿನ ಗಿಂಡಿಡ ಪದೊಂದು ಬೈದಿರು. ದಿನೋಲ ಬತ್ತದು ಎಂಕ ಒಣಸು ಕೊರದು ಪೇರು ಪರ್ಪಾದು ಪೋಂದುಳ್ಳೇರು. ಒಂಜೊಂಜ್ ಇಲ್ಲಾಡ್ದು ಒರಿಯೊರಿ ಬರೊಂದುಳ್ಳೇರು. ಹಿಂಚನೆ ನಡತಿನ ನಡತಿನ ನಡತಿ ರಡ್ಡು ತಿಂಗಳು ಕರಿದು ಕೊಂಡು ಆಂಡಲ ಈ ಬೇನೆ ನಿಂಚೆ ಅವನು ಸಹಿಸೋಡು. ಕೈಕಾರ ದಾಂತಿ ನಂಚಿನ ಒಂಜಿ ಕುತ್ತಿದಲ ಕೈ ಈ ನರವಾಣಿ ವಾ ಪ್ರಯೋಜನ ಎನ್ನದುಂಡು. ದಾಯಿಗೆ ಶನಿದೇವರೆ ಎನ್ನ ಪಿರಾರುಳು ದಾಯ ಬರಿತಾರೆ. ಇನಿಯತ್ತ ಎಲ್ಲೇ ಬೂರದು ಪೂಪನಂಚಿನ ಈ ಸರ್ರ ಇನೇ ಮುಗಿದು ಪೋಂಡ ಈ ಯಾತನಾಣ್ಲ ಕಡಿಮೆ ಕಡಿಮೆ ಅವತ್ತ ಉಪ್ಪಡು ಪೂರ ಭಗವಂತದ ಇನ್ನಂಚಿನ ಚಿತ್ತ ಆರು ಪಣ್ಣಿಲೆಕ್ಕ ಆರು ಎಣ್ಣಿಲೆಕ್ಕ ನಡಪಾಡು ಪಡೆದು ದೇವರನೇ ಸ್ತುತಿ ಮಲ್ತೊಂದು.

ಗಂಡನಿಲ್ಲದ ಅಪ್ಪ ಇಲ್ಲದೆ ಹೋದಿತ್ತೆ. ಪಿರ ತಿರುಗದ ಬರಡು ಫಂಡ ಮಾಮೇಲ ಮಾಮಿಲ್ಲದ ದಂಡ ಬತ್ತಂದು ಬತ್ತೀರು ಮಗಳೇ ಪಿರಬಲ ಊರಿಗೆ ಹೋಯ್ ಎಂದೇವು. ಅಂಚ ಬಾರಿ ಪೊರ್ಲಡೆ ಉಜ್ಜನಾಪುರನ ಬಿಡ್ದು ಎಂಗ್ಲ ಊರಿಗೆ ಹಂಚಿ ಬರಂದಿಲ್ಲ ತಾಮ್ರದಾಪುರ ಬರ್ಪುನ ಸಾದಿ ಏರೋ ಬುಲಿಪುನ ಬರೆಯಲ್ನ ದೇವರೇ ರಚನೆ ಮಾರ್ಪಲೇ ಪನ್ಪುನ ಕೇಳ್ದತ್ತ ದಂಡಿಗೆನು ಉಂತಾದೆ ಎತ್ತದ ಬತ್ತದು ತೂನಗ ಓ ಕೃಷ್ಣ.

0: ಅಯ್ಯೋ ದೇವರೇ ಎಂಜಿನ ತೂಂದಿಲ್ಲ ಯಾನ್ ಈ ದೃಶ್ಯನ ತೂಪ ನಡೆದು ಎನ್ನ ಕಣ್ಣು ಬಿಡಾದು ಓಡಿತ್ತು. ಊರ್ದ ಅರಸುಲು ಉಜ್ಜನಾಭರಡು ಮಿತ್ರದ ವತ್ತನ ಜ ಭಗವಂತನೆ ಎಂದು ಎನ್ನದು ಪ್ರಜಾಜನಕುಲು ಮಾತ ಇಂಕ್ಲು ಆರಾಧನೆ ಮಲ್ಲಿ ತೊಂದಿತ್ತ ಕೇನ್ನಕಲಿಗೆ ಕೇನ್ನನ್ನು ಕೊರೆದು ಊರ್ನು ಕಾತೊಂದು ಬತ್ತನ ಸಜ್ಜನೆ ಎಡ್ಡೆ ಗುಣವಂತೆ ವಿನಯಶೀಲೆಪಿನ ಪುತರು ನೆರೆಗೆ ಮಾತ ಮೇಡಿದ ದಿಕ್ಕೊಂದಿತ್ತು. ಎಡ್ಡೆ ಎಡ್ಡೆಂತಿನ ರಾಜ್ಯಭಾರನ ಕೊಡ್ನ ಧನಮಾನಿ ಇನಿ ಆರೆ ಆರೆ ಸಂಶಯನೇ ಜೀವಜ್ಜನಾಪುರದ ಅರಸಲು ವಿಕ್ರಮಾದಿತ್ಯರು ವಿಕ್ರಮಾರ್ಕೆರು ಮೋನೆ ಪನ್ಕೊಂಡು ಈ ಪ್ರಕಾಶನಲ್ಲ ಕಂತದ ಆ ಮೋನೆದ ಪೊರ್ಲು ಅಂಚೆನೆ ಉಂಡು ಅಪಗಂಡಂದು ದಾನೆ ಅಂಡು ಕೈಕಾರು ಒಡಗಿಬೋಂಡು ದೇವರೇ ದಾಯಿಗೆ ಮೆರಗಿಂಚಿನ ಶಿಕ್ಷೆಯನ್ನು ಕೊರಿಯ ಅರಳೇಕೇನುಡಾಪುಂಡು ಸ್ವಾಮಿನಾರೇ ದುಂಬತಾದಿಯನ್ನ ಕಾರು ಗಡ್ಡ ಬರೋದಲ್ಲೇ ಯಾನ್ ಈರ್ನ ಉಜ್ಜನಾಪುರದ ಪ್ರಜೆ ಈರನ್ನು ಸರಿ ತೀರ್ತೆ ಯಾನು ಅರಸುಲೇ ಚಿಂಗದ ಮಿತ್ತುಕುಲ್ಲ ಪೊರ್ತುಗು ಭೂಮಿನ ಬಿಡ್ಪಾರ ನಿಕ್ಲು ಅಪ್ಪನಗ ನಿಕ್ಲಿಗೆ ಭೂಸ್ಪರ್ಶ ಅಪೂಜಿಂದನಗ ದೇವತಾ ಸ್ವರೂಪ ರಾಜೇಂದ್ರ ಬಂಡ ಪ್ರತ್ಯಕ್ಷ ದೇವರು ಕಣ್ಣಗು ತೋಜಿನಾರು ಕೆಣ್ಣನ್ನು ಕೊರ್ಪನಾರು ಕಲ್ಪನ ಆ ಜಾಗಿಡು ಕೊಂದುದು ದೇಕಿಡು ರಾಜ್ಯಭಾರ ಮಲ್ತದ ಎನ್ನ ಎನ್ನ ಎನ್ನ ಮಹಾರಾಜರು ದೇವರೇ ದಾನೆಂಡಿ ಈರೇಗೆ ಈ ಪೊರ್ತು ಈ ನೀರು ಈ ನೀರು ಕಣ್ಣನೀರು ಜತ್ತೊಂದು ಕೈಕಾರಿಜ್ಜಿ ಅಂದ್ರೆ ಬುಲಿತೊಂದುಲ್ಲರು ದಾನೆ ಅಂಡು ಈರಗಿಂಚಿನ ಸ್ಥಿತಿ ಬರೆಯರೆ ದಾನೆ ಕಾರಣ ಉಜ್ಜಯಿನ ದಾನಜ್ಜಿಯರು ಎಂಚಿನ ವಿಷಯ ಪನ್ನೊಳಿಯೇ
1: ನಿನ್ನ ಪುದರ್
0: ಯಾನ್ ಸುಶೀಲೆ ಸ್ವಾಮಿ
1: ಸುಶೀಲೆ
0: ಈರ್ನ ಪ್ರಜೆ
1: ಎನ್ನ ಊರ್ದಾಲ್
0: ಅಂದಂದ
1: ಎನ್ನ ಗುರ್ತ ಪತ್ರದ ಹೆಂಗೆ ಈ ರೀತಿ ಚಾಕರಿ ಮಲ್ತ
0: ಅಂದ ಸ್ವಾಮಿ
1: ಎನ್ನ ಬೇನಿನ ಉಚ್ಚ ಎನ್ನ ನೆತ್ತಿರು ರೇಸಿನ ನೆತ್ತ ಈ ತುತ್ತಿನಂಚಿನ ಕುಂಟುನು ಫಲಿತ
0: ಬರ್ತದ
1: ಅಮ್ಮ ಈತ ಮಾತ ಮಲ್ಪೋಡ ಈ ಮುತ್ತೇಸಿ ಅತ್ತ

0: ಅಪ್ಪೆ ಸುಶೀಲೆ
1: ಸ್ವಾಮಿ
0: ಭಾರಿ ಸಂತೋಷ ಅಣ್ಣ ಮಗಲೆ, ಎಲ್ಲಿಯ ಪ್ರಾಯದ ಪೊಣ್ಣು ಮಗಲಿ, ಬಹುಶಃ ಇತ್ತೆ ಇತ್ತೆ ಕಣ್ಣ ನಡೆದು ಕಣ್ಣನ ಇಲ್ಲಡೆಗೆ ಮಗಳೇ, ಏನನ್ನು ತೂದು ಕನಿಕರಡು ಒಂದು ಅಮ್ಮೇಲೆ ಮಗಲ ಮಲ್ಪು ಸೇವೆನಿ ಮಲ್ತ
1: ಚಾಕ್ರಿ
0: ಕೈ ಕಾರದ ಅಂತೆ ಇತ್ತಿನಂಚಿನ ಯಾನು ನೀ ಕಿಂಚ ಆಶೀರ್ವಾದ ಮಲ್ಪಡುವನು ನಡೆದು ಬರಿಯರ ಸಾಧ್ಯ ಇದ್ದಿ, ಕೈ ಏರದು ನಿನ್ನ ತೆರೆಕದಿಯಲ್ಲ ಸಾಧ್ಯ ಇದ್ದಿ ಅಣ್ಣ, ಒಂದು ನಾಲ ಈ ಉರಿತು
1: ಪಾತ್ರ
0: ಅಲ್ಲಮ್ಮ, ಆ ನಾಲ ಇಡು ನೀಕ ನಾಲ ಎಡ್ಡೆ ಪಾತ್ರ ಏನು ಪನ್ನುಡಮ್ಮ
1: ಖಂಡಿತ
0: ಈ ಮುತ್ತೇಸಿ ಪೊಣ್ಣು ಒಂಜಿ ಪೊಣ್ಣು ಮುತ್ತೆ ಇದೆ ಅವಳೊಂದು ಪಂಡ ಅಲ್ಲ ಹಣೆತ ಕುಂಕುಮ ಮೂಗುದ ಮುಂಕುತ್ತಿ ಕೆಕ್ಕಿಲ್ದ ಕರಿಮಣಿ ಕಾರ ಉಂಗಿಲ ಒಂದು ಶಾಶ್ವತವಾದ ಉಪ್ಪುಡುಗೆ, ಈ ಐನು ಮುತ್ತುಳು ಏರಡ ಶಾಶ್ವತವಾದ ಊರಿಂದ ಅಕ್ಕಲಿನ ಮುತ್ತೆ ಇದೆ ಅಂತ ಪನ್ಪೇರು
1: ಮುತ್ತೈಸಿ ಭಾಗ್ಯ
0: ಕೈತ ಕಾಜಿ ಕಾರದ ಉಂಗಿಲ ಮೋನೆದ ಆ ನತ್ತು ಕೆಬಿತ ಬೆಂಡು ಕೆಕ್ಕಿದ ಕರಿಮಣಿ ಒಂದು ಈತು ಪೂರ್ತಿಗೆ ಶಾಶ್ವತವಾದ ಉಪ್ಪುಡು ಬಂದ್ಬಿಟ್ಟು ಆಶೀರ್ವಾದ ಮಲ್ಲ ಆಶೀರ್ವಾದ ಬೇತೆ ದಾಲ ಇದ್ದಿ ಮಗಲೇ, ಇನ್ನಿ ಕಾನಕ ಸಂತೋಷ ಆಂಡ್ ಎನ್ನ ಊರದ ಜನಕುಳಿಗೆ ಏತಮಲ್ಲ ಒಂದು ಸಂಸ್ಕಾರ ಉಂಡು ಪಂಡದು ನಿನ್ನ ಮುತ್ತೇಸಿತನ ಶಾಶ್ವತ ಒಡಂದು ಯಾನು ನಂಬಿನಂತೆ ನಮ್ಮ ಮಹಾಕಾಳೇಶ್ವರ ಯಾನು ಪ್ರಾರ್ಥನೆ ಮಾಡ್ತೋನಿ ಅಮ್ಮ ಅಂಡ ಎನ್ನ ಊರದು ಈ ಬತ್ತರ್ಥ ನಿನ್ನಡ ಕೆಲವು ಕೇನುಡು ನಿನ್ ಕುಂಡು ಮಗಲೇ ಇಂಕ ಈ ಪರಿಸ್ಥಿತಿ ಎನ್ನ ಗ್ರಹಚಾರದ ಆತ ಬತ್ತನು ಈ ಊರದ ಅರಸುನ ಆಜ್ಞೆ ಎಂಕ ಕೊರನಂತಿನ ಶಿಕ್ಷೆ ಎನ್ನ ಕೈ ಕಾರು ಪೋಪಿ ಲೆಕ್ಕ ಮಲ್ತಂಡು ಅಂಡ ಈ ಪೊರ್ತುಡ್ಲ ಇಂಕ ನೆಂಪಾಪು ನೀ ಉಜ್ಜನಾಪುರದ
1: ಊರದಾಕ್ಲು
0: ಅಲ್ಲಿ ಯಾನಲ್ ಪಡ್ದು ಬಿದರ್ದು ಬತ್ತಿನ ಹೇಳ್ದಕ್ಕ ಎನ್ನ ಊರದಾಗ್ಲಿ ಇಂಚ ಉಳ್ಳೇರ ಎನ್ನ ಮೆಗ್ಗೆ ಬಟ್ಟಿ ಸರಿಯಾದ ನಡತೊಂದು ಉಳ್ಳೇನ ಎನ್ನ ಬುಡದಿ ಪ್ರಭಾವತಿ ಇಂಚ ಉಳ್ಳಲು ಎನ್ನ ಮಗೆ ಕಂಠೀರವೇ ದಾನ ಮಲ್ತೊಂದು ಉಳ್ಳೇ ಎನ್ನ ಊರದ ಜನಕುಲ ಇಂಚ ಉಳ್ಳೇರು ಕೇನ್ಯರ ಏಲ ಈತನಿಟ ತಿಕ್ಕಿದ್ದೀರಮ್ಮ ಎರಡು ಏರ್ಲ ಗುರ್ತ ಪತ್ತಿನಕಲ್ಲ ಇಜ್ಜಿ ಅಂಚಿನಲ್ಪ ಎಡ್ಡೆ ಮನಸ್ಸಡಿ ಗುರ್ತ ಪತ್ತಿನ ಚಾಕಿರಿ ಮಲ್ತತ್ತ ನಿಕ್ಕ ತಿರುಗಿ ಪನ್ಪನ
1: ಅರಸುಲೆ
0: ಓ
1: ತನ್ನ ಊರ್ ತತ್ತದು ಹೋಯಿನವಳು ಊರ್ ದಾಖಲೆ ಇರ್ಲ ಚಿಕ್ಕನ ಆಪಿನ ಆ ಸಂತೋಷ ಇರ್ನ ಮೋನೆಡು ಇರ್ನ ಕನ್ನಡ ತೋಜೊಂದುಲ್ಲೆ ಸ್ವಾಮಿ ಆ ವಿಷಯನ ಕೇನ್ವರೇ
2: ಸರ್ವರು.

0: ಸ್ವಾಮಿನಾರೇ ಇದನ್ನ ಊದ ವಿಷಯದ ಕೇಂದ್ರ ಜನಮಾನ ಸಂಗತಿ ಕೇಂದ್ರ ಆಡಳಿತ ಎಂಚು ಕೇಂದ್ರ ಇರೇ ಕಾಲೋಡ ಎಂಚ ಇತ್ತದ ಅವೇ ರೀತಿ ಪೊರ್ಲು ಪೋಲಿ ಕೇಳಿ ಊರುಂಡು ಅಂಡ ಮಾತ ಎಂಚಿನ ಆತನೊಂದು ಕೇಂದ್ರ ಬೆಪ್ಪಿಚ್ಚಾಂದಿನ ಸೂತಲ ಕಾತು ಪ್ರಕಾಶ ಜಾಂದನ ಸೂರ್ಯಲ ಕಾತು ಕಮ್ಮಿನ ಜಾಂದನ ಪೂತಲ ಕಾತು ಮಾತ ಪೊರ್ಲುಡೆ ಉಂಡು ತುಯರಿಗೆ ಮಾತ ಎಡ್ಡೆ ಉಂಡು ಅಂಡ್ ಅರಸುರಜ್ಜರಿಪಿನ ಆ ದುಃಖ ಮಾತರನ ಉಡಲ್ಡುಂಡು ವಿಕ್ರಮಾರ್ಕೆರಿಜ್ಜರು ವಿಕ್ರಮಾದಿತ್ಯರಿಜ್ಜರು ಆ ವಿಕ್ರಮಾರ್ಜುನ ಸ್ವಾಮಿ ತೋಜ್ಜರಿಪಿನ ಮಾತೆರ್ಲ ಪನ್ನೊಂದು ಐದು ಬೊಕ್ಕ ಸುಖ ದುಃಖ ಪಾತ್ರ ಹೂವೇ ಪಾತ್ರ ಸುರು ಆಪುಂಡಲ ಐಟು ವಿಕ್ರಮಾರ್ಕೆರ್ನ ಉದರ್ ಬರ್ಪುಂಡು ಹೂವೇ ಒಂಜಿ ವಿಚಾರ ಆಡಳಿತದ ವಿಷಯ ಏನ ಮೆಗಿ ಮಲ್ತದುಲ್ಲೇರ ಅವ್ಲೆ ನಣ್ಣೆ ವಿಕ್ರಮಾರ್ಕೆ ಏನು ಬರ್ಪುಂಡು ಈ ರಿಜ್ಜಂದ ಊರ್ದ ಜನ ಉನುಪುಜೇರು ಈ ರೀಜ್ಜ ಅಂದೆ ಇತ್ತನ ಗುವೆಲ್ದ ನೀರುಗಳ ಚೀಪೆಜ್ಜಿ ಸ್ವಾಮಿ ಅವುಲ ಚಪ್ಪೆ ಆದ ಬೋಪುಂಡು ಅಪಗಂಡ ಈರೇ ಇತ್ತದ ಆಲಿವಿನಂಚಿನ ಆ ಊರುಡು ಸಾರ ಸಾರ ವರ್ಷದ ಆ ಬದುಕದ ಹೊರ್ತುಡು ಇನಿ ಈ ರಿಜ್ಜರನ್ಪಿನ ದುಃಖ ಇತ್ತಂಡಲ ಜನ ನೆಮ್ಮದಿಯೇ ಉಲ್ಲೇರು
1: ರಾಮದೇವರು ಕಾಡಿಗೆ ಹೋನಾಗ ಅಯೋಧ್ಯೆ ಪಾದುಕೇನು ದೇತೊಂದು ಬರತೆ ಬತ್ತೆಗೆ ಸಿಂಗದನೊಳದ ಇಟ್ಟು ಪೂಜೆ ಮಾಡ್ತೇಗೆ ಆಡಳಿತ ನಡತೆಗೆ
0: ಪುದರ್ ರಾಮನ
1: ಎನ್ನ ಮಿಗ್ಗಿಲ ಅಂಚನೆ
0: ಅಂಚನೆ
1: ಭರತನಂಚನೆ ಹಿಡ್ಡಿಡ್ದು ನಡತೊಂದು
0: ರಾಜ್ಯ ಭಾರ ಮತ್ತೊಂದು
1: ಸಂತೋಷ ಅಣ್ಣ ಮಗ
0: ಊರ್ದ ಪ್ರಜೆಗಳು ಮಾತ್ರ ಪೊರ್ಲುಡೆ ಉಲ್ಲೇರು
1: ಓ
0: ಅಂಡ ಈರು ಈ ನಮ್ಮನಿ ನಾಲ್ ಜನ ಪೋಪುನ ಬರ್ಪನ ಸಾಧ್ಯ ಪೆರಬಲ್ಲಿ ಸ್ವಾಮಿ
1: ಎಲ್ಲ ಬುಡೇದಿ ಎನ್ನ ಮಗಿ
0: ಆರೆಗೆಲ್ಲ ತೊಂದರೆ ಅಜ್ಜಿ ಅರ್ಲ ಈರ್ನ ಸಾಧ್ಯ ತೊಂದುಲ್ಲೇರು ಈರು ಪಂಡ್ಲೇಕ ತನ್ನ ಮುತ್ತೇಸಿ ಭಾಗ್ಯನ ಒರಿತೊಂದು ಇನಿಯತ್ತ ಎಲ್ಲೇ ತನ್ನ ಗಂಡನ ಈ ಊರಿಗೆ ಬಂದಾಗ ಸ್ವಾಗತ ಮಲ್ಪೆರೆ ಯಾನ ತಯಾರಾದಲ್ಲ ಎಂದು ಬರೋದಿಲ್ಲೇರ
1: ಕಾಳಿಕಾಂಬೆಡ ಪ್ರಾರ್ಥನೆ
0: ಅಂಚನೆ
1: ಸಂತೋಷ
0: ಈರ್ನ ಮಗಕ್ಕಲ ನಿರೀಕ್ಷೆ ಉಂಡೆ ಇರ್ನ ಊರ್ ದರಸುಲಜ್ಜಿಯರು ಅಂಚಾದ ಸ್ವಾಮಿ ಈರು
1: ಸರಿ ಯೋಗ್ಯತೆ ಇತ್ತು ನನ್ನ ಪೋವೆ ಅಂಡ ಈ ಕಣ್ಣನಿಲ್ಲಡೆ ಅಲ್ಪ ಕಾತೊಂದು ಮಗಳೇ
0: ಅಂಚಾಪಜಿ ಪೋಯ್ತ ಎಂಕಲ್ ಈತ ಜನ ಇತ್ತಂದಲ್ಲ ಈರನ್ನು ಒರಿಯನ ಇಂಚ ಸಾಧಿರು ಬಿಡ್ದು ಪೋಂಡು ಅಂಡ ಎಲ್ಲೇ ಕೂಡ ಕೆಲೆಂಜಿಯ ಉಮಿಲಿಯ ಬತ್ತಕುಲ್ದು ಗಾಯ
1: ಜೋರಾಕೊಂಡು
0: ಅತನಾಗ ಐನು ಏರು ಮಾತ ಒಚ್ಚಿದು ಪೊರ್ಲು ಮಲ್ಪನ ಏರು ತುಂಬದ ಸುದ್ದಿ ತನಪನ ಈ ಗಾಯ ಈ ಬೇನೆ ಎಂದು ಮಾತ ಐನಾತ ಬೇಗ ಪೋಡು ದಾಯಗು ಎನ್ನ ಅರಸಲು ಬರೆಯಲ್ಲ ಎಂಕ ತುಯಗ ಸಾಧ್ಯ ಅಂಚಾದು ದೇ ಇರ ದಂಡಿಗಿಡ ಕುಲ್ಲಾವೆ ಎನ್ನ ಇಲ್ಲಳಿ ತಂದು ಪೋಪೆ ಇರ್ನ ಚಾಕರಿ ಮಲ್ಪೆ ಎನ್ನ ದೊಕ್ಕ ಇತ್ತು ನೆಟ್ಟ ಬಿಡ ಎಂಕಲು ಉನ್ಪುನು ಗಂಜಾ ಅಂಡಲ ಐನ ಪಾಲು ಮಲ್ತದ ನಮ್ಮ ಉಣುಕ ಬಲೆ ಪೋಯ್
1: ಮಗ ನಿನ್ನ ಎಡ್ಡೆ ಮನಸ್ಸಿಗೆ ಎನ್ನ ಸಾರ ಸೊಲ್ಮೆ ಹುಟ್ಟಿ ಇಲ್ಲ ಈ ಪಂಡಿನ ಉಣಪು ಅಂಡ ಈ ಪೋಪಿ ನನೋ ನಿನ್ನ ಇಲ್ಲಗ ನಿನ್ನ ಮಾಮಿ ಎಂಚ ನಿನ್ನ ತಮ್ಮಲೆ ಎಂಚ ನಿನ್ನ ಕಂಡೆನೆ ಎಂಚ ನನಾಗಲ್ಲ ಸ್ವಭಾವ ನಿಕ್ಕು ಗೊತ್ತಾವಡು ಈ ಒಂದು ಕುತ್ತಿದಲೆಕ್ಕಿತ್ತ ಏನಲ್ಲ ಕೈತು ಪತ್ತೊಂದು ಪೋಯಂಡ ಅಕಲ ಇನ್ನು ಒತ್ತು ನಿಲ್ಲ ಪಲ್ಲ
0: ಹೌದಲ್ಲ ತೊಂದರಜ್ಜಿ ಅಕಲ ಎರಡು ದೂರ ಮಲ್ತೆರಡು ಎಂಕ ಕೊರ್ನಟಿಗೆ ಕೊರುವೆ ಯಾನ್ ಉಣ್ಪಿನಟ್ಟು ಒಂಜಿ ಬಂಡಿ ಉಪ್ಪು
1: ಏರಿಯಾ ಹಠ ಮಾಡ್ತಲ್ಲ ಯಾನ್ ಬರ್ತು
0: ಏ ಜಾಪಜಿ ಯಾನ್ ಏನೇನು ಬಿಡ್ದು ಪೋಪಜಿ ಈ ಬರೋಡು ಏನುಟ್ಟು
1: ಬಂಡ
0: ಎನ್ನ ಇಲ್ಲಡೆ ಮುಟ್ಟ ಬರೋಡು ಎಲ್ಲ ತಂದು ಪೋಪೆ
1: ಚದಿ ಕಟ್ಟುವ
0: ಅಂದು
1: ಬತ್ತಿನ ಪ್ರಾಣದಿ
0: ಏನು ಪೋಪು ಯಾನ್ ಮುಲ್ತು ಮೂಲೆ ಕೊಲ್ಲು ಯಾನ್ ಎಲ್ಲ ಮೂಲೆ ಅಕಲೆ ದಂಡಿಗೆನ ಕಡ ಕೊಡ್ರೆ
1: ಸರಿ ಮಗ ಅಂತೂ ರಾಜಭಕ್ತಿ ಮಾತ್ರ ಅದು ಒಂಜಿ ಖನಿಕರ
0: ಒಂಜಿ ಮಾನವತ್ವ
1: ಅದ ಕೊಂಡಾಗ ಉಪ್ಪೋಡ ಆಯ್ನವ ಅಂಚಿನ ಮಾತೃತ್ವ ನಿನ್ನ ಜಾಗೃತಿ ಆತನ ಬಣ್ಣ ಹತ್ತಿದ್ದು ಪನಿರಗೆ ಹಂಗ ಅಪ್ಪಜಿ ಅಂಚನೆ ಬರೆಯರಕ್ಕೆ ಸಾಧ್ಯ ಇದ್ದಿ ದಂಡಿಗಡೆಯಲ್ಲಿ ತುಂದು ಪೂಪ ಆವಮ್ಮ ದೇವೇರದ ಇಲೆ ಕಾಂಡು ಶನಿನು ಇಲ್ಲಡೆಗಳಿಗೆ ತೊಂದು ಪೋಪಾಯಿ
0: ಎನ್ನೊಟ್ಟಿಗೆ
1: ಎನ್ನೊಟ್ಟಿಗೆ ಇತ್ತನೇ
0: ಕೆಲವು ಸರ್ತಿ ಈ ಕೆಲವು ಕ್ಷುಲ್ಲಕಲೋ ಹೋಗು ಎಡ್ಡೆ ಲೋಹ ತಾಗಂಡ ಸ್ಪರ್ಶ ಮಾಡಿ ಆಪುಣಿಗೆ
1: ಅಲ್ಲ
0: ಈರೇ ಪಂಡುಕೊರು ನಾವು
1: ತೂಕ ನಿನ್ನ ಗುಣಮಟ್ಟ ಸರಿ ಆಪುಂಡ ತೂಕ
0: ಬಲೆ ಪೋಯ್
1: ಪೂರ ದೇವರಿಗೆ ಭಾರದಿಕ.

0: ಸುಶೀಲ
1: ಸ್ವಾಮಿ,
0: ನಿನ್ನ ಇಲ್ಲಗ ಬತ್ತ ನಿನ್ನ ಮಾಮಣ್ಣೆ ರಾಮಣ್ಣ ಗಾಣಿಗೇರತ
1: ಗಾಣಿಗೇರಿ ಗಾಣಿಗೇರಿ
0: ಒಂತೆ ಹೊರಟು ಫಾತೇರಿಯರು ದಯಪಂಡ ಹಿರಿಯರು
1: ಅಂದ
0: ಲೋಕದ ಅಪವಾದವು ನಡುಗುವಿರು
1: ಅಂದ
0: ದಯಪಂಡ ಅರಸು ಚಂದ್ರಶಯನೆ ಪಾಡ್ನಂಚಿನ ಶಾಸನ
1: ಅಂದ
0: ಅವು ಊರು ಮಾತ ಪ್ರಚಾರ ಉಂಟು
1: ಅಂದ
0: ಅಂಚಲ್ದ ಏರ್ಲ ಆಶ್ರಯ ಕೊರಿಯರ ಬಳಿಂದಿತ್ತೇರಿ ಇತ್ತನಗ ಆರೇಗಿಲ್ಲ ಆತ ಸಂದೇಗ ಪೂಂಡು
1: ಅಂದ
0: ಕೂತು ಕೇಣದ ಬತ್ತೇರಿ ಅಂತ
1: ಅಂದ ಅಂದ
0: ರಾಮಣ್ಣ ಗಾಣಿಗ ಆಯ್ತು ಇಡ್ಡೆಡ್ ಹೂವಲ್ಲ ಅಂದ ಬಂಡೇರಿಗೆ ಹೆಂಚಿ ನಾವು ಕಬಿಲ್ ತಿಪ್ಪತ್ತಾನೆ ಕುರಿದು ಕಡ ಬಿಡ್ತೀವಿ ಅಂದ
1: ಅಂದ
0: ನಿಖಿಲ್ಲ ಇಲ್ಲಲು
1: ಬಡ ಬತ್ತುಕಬಾರದು
0: ಗಾಲ ತೊಂದರೆ ಜೀವನ ಒಂದುಂಡು ಭಾರಿ ಸಂತೋಷ ಅಂಡ ಮಗಲೇ ಏತು ದಿನ ಕರೀನದು ಗೊತ್ತಿದ್ದಿ ಅಣ್ಣ ನನ್ನೋರೇನ ಇಲ್ಲ ಧರ್ಮದ ಉಪ್ಪು ಯಾರು ತಿನ್ಪೂಜಿ ಬಂದದು ಪಣ್ಣೆಗೆ ಕೈಕಾರದ ಅಂತ ದಾಲ ಮಲ್ಪಿರೋ ಸಾಧ್ಯ ಉಂಡು ಎಡ್ಡೆ ಕೆಲಸ ತಿಂಡಿ ಗಾಣದ ಜಿಡ್ಡೆ ನಿಗಲು ಬೋತಿ ನಾನು ಕುಲ್ಲಾವಣಿ ಯಾನು ಬೋರಿಲ್ಲ ಗೊಜ್ಜಿ ಬಾಯಿಡೆ ಕೂಚಿ ಒಂದಿನಿ ಚಾಟಿನ ಅತ ಹಾಯ್ ಹಾಯ್ ಹಾಯ್ ಬಂದ್ಬಿಡಿ ಇಂಚನೆ ಸುಮಾರು ದಿನ ನಡತ್ತಂಡು ಆವಡೆ ನಾನು ತೀರ್ಥನಾಥ ಯಾರು ಮಲ್ತೋಣ
1: ಏನು ಮಾತ್ರ
0: ನಾನು ನಿಖಿಲ್ ಫಾನಂದ ಯಾನು ಭೂಮಿ
1: ದೇವರಡ್ಡೆ ಮಲ್ಪಾಡು
0: ಹೋ ದೇವರೇ ಶರೀರಾಯ ಈ ಅನುಗ್ರಹನ ಅಂತ ಆಗ್ರಹನ ಮುಂಜಲ ಇಂಕ ಅರ್ಥ ಅಪ್ಪಜಿ ಅಂತೂ ಬದುಕು ಈಡೆಗೆ ಮುಟ್ಟ ಬತ್ತಂಡು ಇನಿ ಕಾನಗ 7 ವರ್ಷ ಕರಿದುಕೊಂಡು ಏತು ಬಂಗಡು ಕರಿದುಕೊಂಡು ಪಂಪಿನೇನು ಅನುಭವಿನ ಎಂಕೇ ಗೊತ್ತು ಅಣ್ಣ ಈ ದಿನ ತನ್ನ ಒಂಜಿ ರೀತಿಯ ಉಲ್ಲೇಸ ಈ ಉಲ್ಲೇಸರು ಒಂಜಿ ರೀತಿಯಡು ಪದಪ ನೋಡುದು ಇಂಕಾಪುಂಡು ಏಪಲ ಜಿಡ್ಡೆಡು ಕುಳ್ಳುದು ಗಾಣ ತಿರ್ಗಾನಗ ಎರುಗುರಿಲೇನು ಯಾನು ತಿರ್ಗಾನಗ ಬೇತೆ ಬೇತೆ ರೀತಿಯ ಪದವಂತೆ ಆಂಡ ಇನಿ ವಿಶೇಷವಾಯಿನ ಒಂಜಿ ಪದಪ ನೋಡು ವಿಶೇಷವಾಯಿನ ರಾಗೊಡೊಂಜಿ ಪದಪ ನೋಡು ಪನ್ಪುನ ಮನಸ್ಸಿಂ ಕಾತಂಡು ಅವು ಊ ರಾಗ ಭಾರಿ ಅಪರೂಪದ ಒಂಜಿ ರಾಗ ಉಂಡು ಯಾನು ದೇವಲೋಕವು ಹೋಯಿನಂಚಿನ ಸಂದರ್ಭಡು ಮಯೂರ ಸಿಂಹಾಸನು ಇಂದ್ರದೇವೇ ಎಂಕೆ ಇಂಚ ಕೊರ್ತೇನೋ ಅಂಚನೆ ಅಗ್ನಿದೇವರು ಎಂಕೊಂಜಿ ಮಂತ್ರದೋ ಉಪದೇಶ ಮಲ್ದೇರು ಅವು 24 ವಿದ್ಯೆರಡು ಸಂಗೀತ ವಿದ್ಯೆ ಐಟ್ಲ ವಿಶೇಷವಾಯಿನಂಚಿನ ದೀಪಕ ರಾಗ ಪನ್ಪಿನಂಚಿನ ರಾಗ ಮಾಲಿಕೆ ಆ ರಾಗೊಡು ಪದಪ ನೋಡುದು ಮನಸಾತಂಡು ಈ ಎರುಬೂರಿನ ತಿರ್ಗಾ ಒಂದು ದೀಪಕ ರಾಗೊಡು ಪದಪನೊಂದು.

ಒಂದೊಂದು ದೀಪಾರಾಧನಾ ಗೀತೆನು ಪನೊಂದು ಆ ದೇವರೇನು ಯಾನು ಸುಗಿತೆ ಕಣ್ಣು ಬುಲದು ತೂಪೆನೆ ಹೆಜ್ಜಿನ ಆಶ್ಚರ್ಯ ಒಂದು ನಡುರಾತ್ರಿದ ಕಾಲ ಮಾತಾ ಕಡಿಟು ಬೊಲ್ಪು ತೋಜೊಂದುಂಡು ಇಡೀ ಊರುಡಿತ್ತಿನ ದೀಪಲು ಬುತ್ತ ಎಣ್ಣೆಲೆದ್ದಿ ಬತ್ತಿಲಜ್ಜಿ ಅಂಡ ಅವೆನಾತೆಗೆ ಅವು ಇತ್ತೆ ಬೆಳಗೊಂದುಂಡು ಒಂದು ಅಗ್ನಿದೇವಿಯರನ್ನ ಅನುಗ್ರಹ ದೀಪಕ ರಾಗದ ಒಂದು ಚಮತ್ಕಾರ ದುಮ್ಮಾದ ಸಂಗೀತಡು ಕಲ್ಲಲ್ಲ ಕರವೊಂದಿತ್ತದ ಅಗ್ನಿಗೆ ಕಲ್ಲಿಡಿತ್ತಿನಂಚಿನ ಆ ಕಾಠಿಣ್ಯ ಹೋದು ಅವು ರಸದಿಂಜಿದ ಬರ್ಪುಣಂಚಿನ ರಾಗನು ದುಮ್ಮದಾಗಲು ಪರವೊಂದಿತ್ತರಿಗೆ ಮೇಘಮಲ್ಲಾರ ರಾಗ ಪಂಡ ಬರಾಂದಿ ಬರ್ಸ ಬರೊಂದಿತ್ತರಿಗೆ ಸಂಗೀತವು ಆ ತಾಕತ್ತು ಉಂಡು ಪನಪಿನವು ಇನಿ ಎಂಕ ಗೊತ್ತಾಂಡು ದೀಪಕ ರಾಗ ಮಾಲೋ ಮಾಲರ ಒಂಜಿ ಪದುನಿಯನ್ನು ಪಣ್ಣಾಡಿ ಇಡೀ ತಾಮಲಿಂದ ಪುರಣೆ ಬುಲ್ಪುದ ಲೋಕಾದ ಸೃಷ್ಟಿ ಆಂಡು ಸಂತೋಷ ಆಂಡು ಈ ಸಂಗೀತದ ಚಮತ್ಕಾರ ಅಲ್ಲ ಎನ್ನ ಬದುಕು ಗೊಂಜಿ ಬುಲ್ಪು ಬತ್ತಲತ್ತ ದೇವರೇ ಕಾಪಾಡು.

0: ಚಂದ್ರಶಯನ ಮಹಾರಾಜರನ ಮಗಲಿಯಾನ ಪದ್ಮಾವತಿ ಪಂಜಿಕಂಬದ ಮಿತದ ಮಹಡಿಡಿಯಾನ ಉಪ್ಪುನಂಚಿನ ಪೊರ್ತು ದಾದಿನ ತೂಪೆ ಪೂರ ಮೇಟಲೋ ದೀಪದ ಪ್ರಜ್ವಲನ ಅದು ಪೋತು ಇಂಚಪುರ್ಕಾಸಾವಡಾಣ ದಾದ ಕರೆ ಅಮೃತ ವರ್ಷಿಣಿ ರಾಗಡು ಬರ್ಸವರ್ಪುಣಿಗೆ ಮೇಘಮಲಾರಂದಲ ವನ್ಪೆ ಇಂದು ಇಂಚ ಅಲ್ಪಮುಲ್ಪ ದೀಪ ಪುತ್ತೋಡು ನಾಣ ದೀಪಕ ರಾಗ ಅತ್ತನ ದೀಪಕ ಮಾಲ ರಾಗ ಇಂದುವೇನು ಏರೋ ಪಾಡೊಂದಿತ್ತಿನ ಹಿಡ್ದಾತ್ರ ಪದ್ಯ ಪನೊಂದಿತ್ತಿನ ಹಿಡ್ದಾತ್ರ ಇಂಚ ಆತ ಓಹೋ ಎನ್ನ ಮನಸ್ಸದ ಒಂದು ಇಚ್ಛೆ ಉಂಡ ದೀಪಕ ರಾಗನು ಏರು ಪಾಡುವೇರ ಅರೆನೇ ಯಾನ ಮನಸ್ಸದ ಸ್ವೀಕಾರ ಅಂಚಾದ ಎನ್ನ ಬೇಲದಕ್ಕಲೇನು ಲೇಪಡಾದ ಓಲೆ ಉಪ್ಪಡು ದೀಪಕ ರಾಗದ ಆ ಪೊರ್ಲು ಪದಿ ಕೇಡು ಪದಪನೊಂದುಪ್ಪುನರೇನು ಇಡೇ ಕನವಡು ಓಯರ್ ಬೇಲದಕ್ಕಲು ಪೋಯರು ಗಾಣಿಗೇರ್ನ ಇಲ್ಲಾಡು ಪದ ಪನೊಂದುಪ್ಪುನರೇನು ತುಯ್ಯರು ಅರೆನು ಲೊತ್ತೊಂದು ಬರೆಯರ ಆ ಒಂದು ಲೊತ್ತೊಂದು ಬತ್ತಿನ ಅಮ್ಮೇರು ಕೋಪಂ ಅಲ್ಪೇರು ಎನ್ನ ಅಮ್ಮೇರು ಕೋಪ ಅಲ್ಪೇರಿಗೆ ಅರಸನು ಅಂದ್ರೆ ಅರಸನ ಶಿಕ್ಷೆ ಆತನು ಅಂದ ಓಡಿ ಹಚ್ಚಿ ಲೊತ್ತೊಂದು ಬಲೆ ಇದು ಅರಸು ಮಗಲ್ನ ಆಜ್ಞೆ ಅಂದು ಪನ್ನೇಕು ಲೊತ್ತೊಂದು ಬತ್ತಿರತ ಅಡ್ಡ ಊರೊಂಡೆ
1: ರಾಜಕುಮಾರಿ ಒಂಜೇ ಕಂಬೋಡಿತ ನಂಜಿನ ಅರಂತಡೆ ನಿನ್ನ ಅಂತ ಪುರೋಗಿ ಏನಲ್ಲಿ ಪುಡಾದ ದಂಡಿಗೇನು ಕೊರದು ಕಡಪುಡಿಯ ಕೈಕಾರು ದಾಂತಿ ನಂಜಿನ ನರಮಾನಿ ಆನ ಏನಡ್ದು ದಾದ ಅವಡಿ
0: ರಾಗಜ್ಞಾನೋಡಿ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
0: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗೆ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM. ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಕೇನಂದುಲ್ಲರೆ ರೇಡಿಯೋ ಸಾರಂಗ್ 107.8 FM ಇತ್ತೆ ಕುಡ್ಲ ಕುಸಲ್ ಮುಕುಲ್ ನೆಡ್ದು ಬಲೆ ತಿಳಿಪಾಲೆ ಪಂತದ ಅಜತ್ತಿನ ಎಕ್ಕೆ
1: ಅಣ್ಣ ಅಣ್ಣ ಯಾನೆ ಬ್ರೋಕರ್ ಪೊಣ್ಣು ಲೈನ್ ಬ್ರೋ ತೂಪ್ನ ಅವನು ಬ್ರೋಕರ್ ಬ್ರೋಕರ್ ಲ ಯಾನೆ ಮೆಂಬರ್ ಲ ಯಾನೆ ಅಣ್ಣ ಪಂಚಾಯತ್ ಮೆಂಬರ್ ಅಣ್ಣ ಇದೊಂದು ಸಮಾಜ ಸೇವೆ ದಯವಂಡ ಐತೆ ಪಂಚಾಯತ್ ಪೊಣ್ಣು ಇಜ್ಜಾರಣ್ಣ ಮದಿಮೆ ಆಡೋದು ಏತೋ ಆನುಲು ಕಾತೊಂದು ಅಂದ್ರೆ ಪೊಣ್ಣು ಇಜ್ಜ ಅಂಚ ಅದಿತ್ತೇ ಪೊಣ್ಣು ಆಡಿನ ಬೆಲೆ ಏನ್ ಕೇಬಿಡ್ದು ಇದೊಂದು ಎಲ್ಲಿ ಒಂದು ಸಮಾಜ ಸೇವೆ ಆವಣ್ಣ ಪೊಣ್ಣು ತಿಕ್ಕುಜ ಅಣ್ಣ ಎಂಚ ಓ ಈರ ಈರ ಬಂದ ಪೊಣ್ಣು ಸಟ್ಟ ಆದಿತ್ತನತ್ತ ದಾನಣ್ಣ ಬೊಡ್ಚಿಂದ ದಣ್ಣ ಮರಳು ಕಟ್ಟೋಚಿ ಅವು ಪೊಣ್ಣು ತಿಕ್ಕನೇ ಬಾರಿ ಬಾಂಗೋಡ ಐತಡಿಕ ಬೊಡ್ಚಿ ಅಂದ ಈ ಕಲಾಟ ಬೊಕ್ಕ ಪೊಣ್ಣಿಕಂದು ಪಂಡಿ ಜಿಂದು ಬಡ್ಚಿ ಆ ಈರ ಅವು ಯಾನು ವೈಕಲ್ ಪಂಚಾಯತ್ ಎಲ್ಲ ಪಂಚಾಯತ್ ಪಂಚಾಯತ್ ವಾಲೆ ಬಾತಾರ ಇರು ತಿಕ್ಕಿನ ಪೊಣ್ಣನ ಬುಡ್ದು ಒಟ್ರಾಸಿ ಹೆಂಚಿನ ವಾಲೆಪ್ಪಾರ ಆವ್ ಆವ್ ವೈಕಲ್ ಎಲ್ಲ ತಿಕ್ಕಲಿ ಆಂದಿ ಸರಿ ಸರಿ ಸರಿ ಸರಿ
2: ಭಯಂಕರ ಜನ ಮಾರ ಮೆಂಬರ್ ಆದ್ಲ ಬ್ರೋಕರ್ ವೇರಂಜಿ ಬಿಡಿಸಾರ
1: ಸಮಾಜ ಸೇವೆ ದಯವಾಂಡ ಪಂಚಾಯತ್ ಪೊಣ್ಣು ಇಜ್ಜತ್ತ ಪೊಣ್ಣು ಓಲ್ಲಜ್ಜಿ ಪೊಣ್ಣು ನಟಿರ್ಗೊಂದಿಲ್ಲ ಜವನೀರ್
2: ಹೌದಾ ನಂಚ
1: ಐಕ್ಯ ಬಾಡೋದು ಮುಂಚೆ ಸಮಾಜ ಸೇವೆ ಪೊಣ್ಣು ಸಟ್ಟು ಮಾಡ್ತು ಬರ್ಬೋ ನಾವು
2: ಅಂಚ ಪೊಣ್ಣಿಜ್ಜಿ ಬಣ್ಣಿಜ್ಜಿ ಪೊಣ್ಣು ಏತ್ಲ ಉಂಡತ್ತೆ
1: ಓಲ್ಲ ಪೊಣ್ಣಿಜ್ಜಿ ಪೊಣ್ಣು ದಾಯ ಇಜ್ಜಿ ಅವ್ಗೆ ಇಲ್ಲಿ
2: ದಯಜ್ಜಿ
1: ದಾಯ ಇಜ್ಜಿ ಅಂಡ ತುಂಬು ದಕ್ಕಲು ಬರೋ ದಾತ ಅಂತೀರ ಮದ್ಮೆ ಸಾತಿಗೆ ಬಡಿದಿ ಬಂದಿನ ಅಂಡ ಅಪಗಣೆ ಆಸ್ಪತ್ರೆಯಲ್ಲಿ ತುಂಬುಯಿರು
2: ಸ್ಕ್ಯಾನಿಂಗ್ ಮಾಡ್ಪೇರ
1: ಸ್ಕ್ಯಾನಿಂಗ್ ಮಾಡ್ಪೇರ ಮೆತ್ತೊಂದು ಪೋಯರು ಪೊಣ್ಣು ಆಣಾತಿಯರು ಪೊಣ್ಣು ಒಂದು ಗೊತ್ತಾಯ ಸಾತಿಗೆ ಅಡಿಗೆ ಕಿಡ್ನಿ ಎತ್ತೀರು
2: ಕಿಡ್ನಿ
1: ಅವೇ ಬಾಲ್ಯದ ಕಿಡ್ನಿ
2: ಕಿಡ್ನಿ ಅತ್ತೆ ಕಿಡ್ನಿ ಎತ್ತೇವು ಕಿಡ್ನಿ ಎತ್ತೆ ಭ್ರೂಣ ಎತ್ತೆ ಭ್ರೂಣ
1: ಹಾ ಭ್ರೂಣ ಭ್ರೂಣದ ಎತ್ತೀರು ಭ್ರೂಣದ ಎತ್ತಿನ ಇಟ್ಟಿತ್ತ ಪೊಣ್ಣು ಉಂಡ ಅಲ್ಲಿ ಇತ್ತ ಚವನೇರು ಪೂರ ಪೊಣ್ಣು ದಿಕ್ಕಂದ್ರೆ ಬಾಯಿಗೆ ನೀರಿಜ್ಜ ಅನ್ನ ಕುಲೆತ್ತಲೆ ಕಾಲೇ ಒಂದಲ್ಲ
2: ಅಂಚ ಪೊಣ್ಣಿಜ್ಜ
1: ಅಂಚ ಪೊಣ್ಣುಜ್ಜಿ
2: ಅದ ಈ ರೀತಿ ಊರಿಗಿಡೀ ಪೊಣ್ಣು ಮಲ್ತ ಕೊರಿಯಾರು ಈ ರೆಗೊಂಜ ಮಾತಿನ ಅಜ್ಜತೆ
1: ಏರ್ ಬಣ್ಣಿ
2: ಹತ್ರ
1: ಆತಿಜಿ ಪೊಣ್ಣು ತಿಕ್ಕೇರ ಕಂದಾವಟ ದಿಕ್ಕದ ಮಸ್ತ್ ಪೊಣ್ಣು ಲೆಂಕ್ ಮಸ್ತ್ ಸಟ್ಟ ಆದಿತ್ತನು ಪೊಕಂಚನೆ ಜವನೇರಿಗೆ ಎನ್ನ ಕೊಂಚ ನೀನು ಕೊರ್ನಿ ಕೊರ್ದಿತ್ತೆ ಓಟು ಕುಂತುರಿಕ್ ಒಂಜು ವಾರ ತುಂಬ ಕೊಂಜು ಪೊಣ್ಣು ಸಟ್ಟಾದಿತ್ತಿನ ಮೇಲೆ ಸಟ್ಟಾದ ಒಂಜು ವಾರ ಆತನ ಮದ್ನೆಗೆ ಹಾಲು ಬುರ ಬುಕ್ ಆದಿತ್ತನು ತಿರ್ತ ಇಲ್ಲದ ಆನ

0: ಬೆದ್ದಿನ ಬಾಲೆ ಭಯಂಕರ ಮುಖ್ಯ.
1: ಬೊಲ್ದು ಬಾಲೆ
0: ಅಂತ ಮೆಂಬರ್ ರಾತ ರಾತ್ರಿ ನರ್ಸಲಕ್ಕೆ ಚಿಲ್ಲರೆ ಕಾಸು ಕೊಡ್ನ ಅಲ್ಪ ತಡೆ ಬಾಲೆ ಚೇಂಜ್ ಮಾಡ್ತು.
2: ಓ ರಾಮ
0: ಇಂದು ಯಾನತ್ತೆ
2: ಬುಕ
0: ಇಂದಿತ್ತ ಯಾನತ್ತೆ
2: ಬುಕ
0: ಯಾನು ಬೇತಿನಿ ಯಾನು ಓಲುಲ್ಲದ ದಾನ ಇಂದು ಯಾನತ್ತೆ ಯಾನು ಬೇತಿನಿ
2: ಅಂದ
0: ಯಾನು ಓಲುಲ್ಲನ ದಾನ
1: ಮಿಂಚಿನ
0: ಏನು ಭಯಂಕರ ಬೋಲ್ದು ಯಾನು ಬೇತೇನೆ ಯಾನು ಬೇತೇನೆ
3: ಹಲೋ ಹಲೋ ಆ ಒಂದು ಬೇತೆ
0: ಕಪ್ಪದೇ
3: ಬರೋದಿಲ್ಲ ಏನ ಫೋನ್ ಅತ್ತೆ ಅಯ್ಯ
1: ಮೂಲೇ
3: ಇತ್ತ ಜಪ್ರಿ ಪೊಣ್ಣು ಸರಿ ತೂಡು ಮರ್ಲೇ ತೂತು ಜಿಗಿತ್ತ ಪಂಡ್ರೆ ಬನ್ನಿ ಶೋ ಕಡೆ ತೂದು ನಿಕ್ಲು
1: ಇಂದೇ
3: ಬಂದ್ ಪುಣ್ಣು ಇಂದೇ ಬಂದ್ ಪುಣ್ಣು ಸರಿ ತೂಡು
1: ಎಂದ ಬಂಡ್ರೆ ಯಾವತ್ತೂ ಪುಣ್ಣು.

அமெரிக்கா அமெரிக்கா தலைவர்கள்

Mira, mira, mira.

I'm not going to be able to do that.

0: ஹாய்
1: ரங்க

ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುವಲ್ಲಿದ್ದೆ. ಯಾರಾದರೂ ರಕ್ತ ನನ್ನ ಪ್ರಾಣ ಉಳಿಸಿದ್ರು. ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ ಪ್ರಾಣವನ್ನು ಯಾಕೆ ಉಳಿಸಬಾರ್ದು?

0: ser Orient Apeback. ಇದು ನಿಮ್ಮ ಬಣ್ಣದ ಬದುಕು.
1: ರೇಡಿಯೋ ಸಾರಣದ ತುಳು ಪ್ರಸಾರಕ್ಕೆ ನೀಡಿದರೆ ನನದಿನ್ ಭಗತ್ ಜೈಲ ತುಳು ಸಿನಿಮಾದ ಪದಕುಲು ಸುರುಕಾದ ರಜತ್ ಹೆಗಡೆ ಪಂತಿನ ಪದ ಪದ ಬರೆತಿನಾರೆ

0: ಕಾರ್ಯಕ್ರಮಕ್ಕೆ ಆದನೇಟ ಕೇನೊಂದು ಪಲ್ಲೆ ರೇಡಿಯೋ ಸಾರಂಗ 7.8 ಎಫ್ಎಂ ಒಂದು ರಂಗ ರಂಗದ ಬದುಕ.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
0: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಕುಸುಮ್ ಒಬ್ಬ ವಿಧವೆ ಹೆಂಗಸು. ಅವಳು ಅವಳ ಗಂಡನ ಮೃತ್ಯುವಿನ ನಂತರ ಅವಳ ಮಗ ಕುನಾಲ್ ಜೊತೆ ಇದ್ಲು. ಕುನಾಲ್ನ ಅವಳು ಬಹಳ ಪ್ರೀತಿಯಿಂದ ಸಾಕಿದ್ಲು. ಈಗ ಅವನ ಮದ್ವೆ ವಯಸ್ಸು ಬಂದಿತ್ತು. ಒಂದಿನ ಕುನಾಲ್ ಆಫೀಸಿಂದ ಬರ್ತಾನೆ. ಆಗ ಕುಸುಮ್ ಅವನ ಹತ್ರ ಹೇಳ್ತಾಳೆ, ಕುನಾಲ್ ನಾನ್ ನಿನ್ನ ಹತ್ರ ಏನೋ ಮಾತಾಡ್ಬೇಕು.
4: ಹೇಳಿ.
3: ನೀನು ಕೈಕಾಲ್ ತೊಳ್ಕೊಂಡು ಊಟ ಮಾಡಕ್ಕೆ ಕುತ್ಕೋ, ಆಮೇಲೆ ಮಾತಾಡ್ತೀನಿ.
4: ಸರಿಯಮ್ಮ, ನೀನು ಊಟ ಹಾಕು, ಆಮೇಲೆ ಮಾತಾಡೋಣ.
3: ಕುಸುಮ್ ಅವನಿಗೋಸ್ಕರ ಬಿಸಿ ಬಿಸಿ ಊಟ ಬಡಿಸ್ತಾಳೆ. ಕುನಾಲ್ ಕೈಕಾಲ್ ತೊಳ್ಕೊಂಡು ಊಟ ಮಾಡಕ್ಕೆ ಕುತ್ಕೊಳ್ತಾನೆ. ಆಗ ಒಂದು ಪ್ಲೇಟ್ ನ ತಗೊಳ್ತಾನೆ, ಅದರಲ್ಲಿ ಭರ್ಜರಿ ಊಟ ಇರುತ್ತೆ. ಇನ್ನೊಂದು ಪ್ಲೇಟ್ ನೋಡ್ತಾನೆ, ಅದರಲ್ಲಿ ಮೂರು ಫೋಟೋಗಳಿರುತ್ತೆ.
4: ಇದೆಲ್ಲ ಏನಮ್ಮ, ಇಷ್ಟು ಫೋಟೋಸ್ ಅನ್ನ ಈ ಪ್ಲೇಟ್ ಅಲ್ಲಿ ಏನಕ್ಕೆ ಇಟ್ಟಿದ್ಯಾಮ್ಮ?
3: ನಾನು ನಿನ್ನ ಹತ್ರ ಇದನ್ನೇ ಮಾತಾಡ್ಬೇಕು ಅಂತಿದ್ದೆ. ಇದು ಮೂರ್ ಜನ ಹುಡ್ಗೀರು, ನಿನಗೆ ಯಾರು ಇಷ್ಟ ಆಗ್ತಾರೆ ಅದನ್ನ ನನಗೆ ಹೇಳು.
4: ಅಮ್ಮ, ಮದ್ವೆ ಮಾಡ್ಕೊಳ್ಳೋದಕ್ಕೆ ನಂಗೆ ಇಷ್ಟ ಇಲ್ಲ ಅಮ್ಮ. ಹಾಗಿದ್ರು ಕೂಡ ಏನಕ್ಕೆ ಫೋರ್ಸ್ ಮಾಡ್ತೀಯ ನೀನು?
3: ಮದ್ವೆ ಆಗೋದಿಲ್ಲ, ಮದ್ವೆ ಆಗೋದಿಲ್ಲ, ಬರೀ ಇದನ್ನೇ ಹೇಳ್ತಾ ಇರ್ತೀಯ ನೀನು. ಈಗ ನಿನ್ ಮದ್ವೆ ವಯಸ್ಸು ಕೂಡ ಆಗಿದೆ, ಮತ್ತೆ ನಾನು ಕೂಡ ನನ್ ಸೊಸೆ ಮತ್ತೆ ಮೊಮ್ಮಕ್ಕಳನ್ನ ನೋಡ್ಬೇಕಲ್ವಾ? ನನ್ನೆಲ್ಲ ಸ್ನೇಹಿತರಿಗೂ ಸೊಸೆ ಮೊಮ್ಮಕ್ಕಳಿದ್ದಾರೆ, ಆದ್ರೆ ನಾನು ಬರೀ ಕೆಲ್ಸ ಮಾಡ್ಕೊಂಡು ಕೂತಿದ್ದೀನಿ.
4: ನಾ ಹೇಳ್ತಿದ್ದಾನೆ ನಂಗೆ ಮದ್ವೆ ಬೇಡ ಅಂತ.
3: ನಾನು ನನ್ನ ಎಲ್ಲ ಸ್ನೇಹಿತರ ಜೊತೆ ಕೂತ್ಕೊಂಡಾಗ ಅವರೆಲ್ಲರೂ ಅವರ ಸೊಸೆಗಳನ್ನ ಬೈತಿರ್ತಾರೆ, ಮತ್ತೆ ನಾನು ಸೊಸೆನೇ ಇಲ್ಲ ನನಗೆ. ನಾನು ಯಾರನ್ನ ಬೈಲಿ?
4: ಓ ಹಾಗಾ, ಜಗಳ ಮಾಡೋದಕ್ಕೆ ನಿಂಗೆ ಸೊಸೆ ಬೇಕಾ?
3: ಅರೆ ಇಲ್ವೋ, ನನಗೂ ನಿನ್ನ ಸುಖ ಸಂಸಾರನ ನೋಡ್ಬೇಕು ಅನ್ಸುತ್ತೆ. ನಿಮ್ ತಂದೆ ಹೋದ್ಮೇಲೆ ನೀನೊಬ್ನೇ ತಾನೆ ನನಗಿರೋದು, ಅದಕ್ಕೋಸ್ಕರ ನಾನ್ ಬದುಕಿರೋದು. ನಿನ್ ಸಂಸಾರ ಒಂದ್ ನೋಡ್ಬಿಟ್ರೆ ಆಮೇಲೆ ನಾನು ಕೂಡ ನಿಮ್ ಅಪ್ಪನ ಹತ್ರ ಹೋಗ್ಬಿಡ್ತೀನಿ, ಗೊತ್ತಾಯ್ತಾ? ಆಮೇಲೆ ನನಗೇನು ಬೇಜಾರೇ ಇಲ್ಲ.
4: ಅಮ್ಮ ಏತಿಲ್ಲ, ಏನಕ್ಕೆ ಹೇಳ್ತಾ ಇದೀಯಾ? ಹಾ ಸರಿ, ಓಕೆ, ನಾನು ಮದುವೆ ಮಾಡ್ಕೋತೀನಿ, ನೀನು ಬೇಜಾರಾಗ್ಬೇಡ. ಸರಿ ಸರಿ, ಕಣ್ಣೋರ್ಸ್ಕೋ.
3: ಕುನಾಲ್ ಮದ್ವೆಗೆ ಒಪ್ಕೊಂಡ್ಬಿಡ್ತಾನೆ. ಆಗ ಕುಸುಮ್ ಒಂದು ಒಳ್ಳೆ ಹುಡುಗಿ ನೋಡಿ ಅವನ ಮದ್ವೆ ಮಾಡ್ಬಿಡ್ತಾಳೆ. ಕುಸುಮ್ ಮತ್ತೆ ಕುನಾಲ್ಗೆ ಇದು ತಿಳಿದಿರೋದಿಲ್ಲ, ಇಷ್ಟು ಸುಂದರವಾಗಿರುವಂತ ಹುಡುಗಿ ಒಳಗಡೆಯಿಂದ ಕುರೂಪವಾಗಿರ್ತಾಳೆ ಅಂತ. ಮಗಳೇ, ಸೂರ್ಯ ಹುಟ್ಬಿಟ್ಟಿದ್ದಾನೆ, ಈಗಾದ್ರೂ ಎದ್ದೇಳಮ್ಮ.
5: ಏನು, ನನ್ನ ನಿದ್ದೆ ಕೂಡ ಮಾಡಕ್ ಬಿಡೋದಿಲ್ಲ? ಈಗ ಸೂರ್ಯ ಬಂದ್ಬಿಟ್ರೆ ಏನಾಗೋಯ್ತು ಹೇಳಿ?
6: ಅದು ಹೀಗೆ ಮಾಡೋದು, ನನಗೆ ಲೇಟ್ ಆಗಿದ್ದು ಅಭ್ಯಾಸ, ನಾನೇನ್ ಮಾಡಕ್ಕಾಗತ್ತೆ? ಮತ್ತೆ ಅತ್ತೆ ಟೀ ತಗೊಂಬನ್ನಿ, ನನ್ಗೆ ಬೆಟ್ಟಿ ಅಭ್ಯಾಸ ಇದೆ.
3: ಕುಸುಮ್ ಪಿಂಕಿ ಅಹಂಕಾರ ನೋಡಿ ಯಾವಾಗ್ಲೂ ಬೇಜಾರ್ ಪಡ್ತಾ ಇದ್ಲು. ಕುಸುಮ್ ಅವ್ರ ಅತ್ತೇನ ಅಮ್ಮ ಅನ್ಕೊಂಡಿರ್ಲಿಲ್ಲ, ಅತ್ತೆ ಕೂಡ ಅನ್ಕೊಂಡಿರ್ಲಿಲ್ಲ. ಪೂರ್ತಿ ದಿನ ಕುಸುಮ್ ಎಲ್ಲ ಕೆಲ್ಸ ಮಾಡ್ಬೇಕಾಗಿತ್ತು. ಪಿಂಕಿ ಒಂದು ಲೋಟ ಕೂಡ ಈ ಕಡೆ ಇಡ್ತಿರ್ಲಿಲ್ಲ. ಇಷ್ಟು ಕತ್ಲಾಗಿದೆ, ನೀನ್ ಎಲ್ಲೋಗ್ತಾ ಇದ್ಯಾ? ಮನೆ ಸೊಸೆ ಮನೆ ಹೊರಗಡೆ ಇಷ್ಟೊತ್ತಲ್ಲಿ ಹೋಗೋದು ಶೋಭಾ ಅಲ್ಲ.
5: ಓ ಮಾಮ್, ನಾನ್ ಎಷ್ಟ್ ಸತಿ ಹೇಳಿದೀನಿ ನಿಮ್ಗೆ ನಾನ್ ಹೋಗೋವಾಗ ಅಡ್ಡ ಬರ್ಬೇಡಿ ಅಂತ. ಮತ್ತೆ ನನ್ನ ದಿನ ಶುರುವಾಗೋದೇ ರಾತ್ರಿ, ಅದಕ್ ನಾನೇನ್ ಮಾಡ್ಲಿ? ನಾನು ನನ್ನ ಫ್ರೆಂಡ್ಸ್ ಜೊತೆ ಡಿಸ್ಕೋ ಹೋಗ್ತಾ ಇದ್ದೀನಿ, ಕುನಾಲ್ ಎರಡ್ ದಿನ ಹೊರಗ್ ಹೋಗಿದ್ದಾರೆ, ನಾನ್ ಮನೇಲೆ ಕೂತು ಕೂತು ಬೋರ್ ಆಗ್ತಿದ್ದೀನಿ, ಅದಕ್ಕೆ ನಾನು ಡಿಸ್ಕೋಗ್ ಹೋಗ್ತೀನಿ.
3: ಡಿಸ್ಕೋನಾ? ಅಂದ್ರೆ ಅದು?
5: ಅಮ್ಮ ಈಗ ನೀವು ನನ್ ಕೆಲ್ಸದಲ್ಲಿ ಅಡ್ಡ ಬರ್ಬೇಡಿ, ಪಿಂಕಿ ಅವರತ್ತೆಗೆ ಜೋರ್ ಮಾಡಿ ಅಲ್ಲಿಂದ ಹೊರಟೇ ಬಿಡ್ತಾಳೆ.
3: ಕುಸುಮ್ ಅವಳನ್ನ ನೋಡಿ ಅನ್ಕೋತಾಳೆ, ನಾನ್ ಎಂತ ಸೊಸೆ ಬೇಕನ್ಕೊಂಡಿದ್ದೆ, ಆದ್ರೆ ನನ್ಗೆಂತ ಸೊಸೆ ಸಿಕ್ಕಿದಾಳೆ. ಆದ್ರೆ ಇದನ್ನ ಅವಳು ಮಗನ್ಗೆ ಹೇಳಕ್ ಆಗ್ತಿರ್ಲಿಲ್ಲ.
5: ಅಮ್ಮ ಸಂಜೆ ನನ್ನ ಸ್ನೇಹಿತರು ಮನೆಗ್ ಬರ್ತಿದ್ದಾರೆ, ಅವ್ರಿಗೆ ಏನಾದ್ರೂ ಚೆನ್ನಾಗ್ ಮಾಡಿಡಿ.
3: ಕುಸುಮ್ ಎಲ್ಲಾರ್ಗೂ ಪೂರಿ ಕಚೋರಿ ಹಲ್ವಾ ಖೀರ್ ಎಲ್ಲ ಮಾಡ್ತಾಳೆ, ಅದಕ್ಕೆ ಪಿಂಕಿ ಅವಳ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾಳೆ, ಮತ್ತೆ ಅವಳಿಗೆ ಏನೇನೋ ಬೈತಾಳೆ.
5: ಇದೇನ್ ಅಡ್ಗೆ ಮಾಡಿದ್ದೀರಾ, ಇಷ್ಟೊಂದು ಆಯಿಲಿ ಮತ್ತೆ ಸ್ಪೈಸಿ?
3: ಪಿಂಕಿ ಯಾರವರು?
5: ಇವರು ನನ್ ಮೇಡ್.
3: ಪಿಂಕಿ ನೀನಂತೂ ಮಿತಿ ಮೀರ್ತಾ ಇದೀಯಾ, ಗೊತ್ತಾಯ್ತಾ ನಿಂಗೆ? ನಾನು ನಿನ್ ಮಾತುಗಳನ್ನ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ, ಹಾಗಂತ ನೀನು ನಿನ್ನ ಸ್ನೇಹಿತರ ಮುಂದೆ ಏನಂದ್ರೆ ಅದು ಮಾತಾಡೋ ಹಾಗಿಲ್ಲ, ಗೊತ್ತಾ? ನಾನು ಇವಳಿಗೆ ಮೇಡ್ ಅಲ್ಲ, ಆದ್ರೆ ಅತ್ತೆ.
5: ಅತ್ತೆ?
3: ನೀವು ನನ್ನ ಸ್ನೇಹಿತರ ಮುಂದೆ ನನ್ಗೆ ಇನ್ಸಲ್ಟ್ ಮಾಡ್ತಿದ್ದೀರಾ? ಅಕಸ್ಮಾತ್ ನಾನ್ ನಿನ್ಗೆ ಇನ್ಸಲ್ಟ್ ಮಾಡ್ತಿದ್ರೆ
6: ಮತ್ತೆ ನಿನಗೆ ನನ್ ಕೈ ಅಡಿಗೆ ಇಷ್ಟ ಇಲ್ಲ ಅಂದ್ರೆ ನಾನ್ ನಿನ್ನ ಸ್ನೇಹಿತರು ಮುಂದೆ ಒಂದು ಚಾಲೆಂಜ್ ಕೊಡ್ತೀನಿ. ನೀನು ನನ್ ಕೈಯಲ್ಲಿ ಮಾಡಿದಂತ ಬಾಹುಬಲಿ ಕಚೋರಿ ತಿನ್ಬಿಟ್ ಹೇಳು. ಮತ್ತೆ ನೀನೇನಾದ್ರೂ ನನ್ ಕೈಯಿಂದ ಬಾಹುಬಲಿ ಕಚೋರಿ ತಿಂದ್ರೆ ಆಗ ನೀನೇನ್ ಹೇಳಿದ್ರು ನಾನ್ ಕೇಳ್ತೀನಿ. ಅಕಸ್ಮಾತ್ ನಿನ್ ಕೈಲಿ ತಿನ್ನಕ್ ಆಗಿಲ್ಲ ಅಂದ್ರೆ ನೀನ್ ಈ ಮನೆಯಿಂದ ಹೊರಟೋಗ್ಬೇಕಾಗತ್ತೆ.
3: ನಾನು ಒಪ್ಕೊಳ್ತೀನಿ. ಕುಸುಮ್ ಮತ್ತೆ ಪಿಂಕಿಗೆ ಕಾಂಪಿಟೇಷನ್ ಶುರುವಾಗುತ್ತೆ. ಕುಸುಮ್ ಅಡ್ಗೆ ಮನೆಗೆ ಹೋಗ್ತಾಳೆ ಮತ್ತೆ ಬಾಹುಬಲಿ ಕಚೋರಿ ತಗೊಂಡ್ ಬರ್ತಾಳೆ. ಪಿಂಕಿ ಸ್ನೇಹಿತರು ಕಾತುರದಿಂದ ಕಾಯ್ತಾ ಇರ್ತಾರೆ ಪಿಂಕಿ ಈ ಬಾಹುಬಲಿ ಕಚೋರಿನ ತಿನ್ನಕ್ ಆಗುತ್ತೋ ಇಲ್ವೋ ಅಂತ. ಎಲ್ರು ಒಂದ್ ಕಡೆ ಕುತ್ಕೊಳ್ತಾರೆ ಮತ್ತೆ ಪಿಂಕಿ ಬಾಹುಬಲಿ ಕಚೋರಿ ತಿನ್ನೋದಕ್ಕೆ ಶುರು ಮಾಡ್ತಾಳೆ. ಪಿಂಕಿ, ತಗೋ ನನ್ ಕೈಯಾರ ಮಾಡಿರೋ ಅಂತ ಬಾಹುಬಲಿ ಕಚೋರಿ. ಈಗ ಇದ್ರ ಮೇಲೆ ನಿನ್ನ ಭವಿಷ್ಯ ನಿಂತಿದೆ. ನೀನಿಲ್ಲಿ ಇರ್ತೀಯೋ ಇಲ್ವೋ ಅಂತ.
6: ಇಷ್ಟೇನಾ? ಸರಿ, ಇದ್ರಲ್ಲಿ ನಾನು ಇನ್ನೇನಾದ್ರೂ ಸೇರಿಸ್ತೀನಿ. ನಾನೇನಾದ್ರೂ ಈ ಬಾಹುಬಲಿ ಕಚೋರಿ ತಿಂದ್ರೆ ನೀವು ಈ ಮನೆಯಿಂದ ಹೋಗ್ಬೇಕಾಗತ್ತೆ.
3: ನನಗೆ ಒಪ್ಪಿಗೆ ಇದೆ. ಪಿಂಕಿ ಬಾಹುಬಲಿ ಕಚೋರಿ ತಿನ್ನೋದಕ್ಕೆ ರೆಡಿ ಆಗ್ತಾಳೆ. ಅವಳು ಬಹಳ ಪ್ರಯತ್ನ ಪಡ್ತಾಳೆ, ಆದ್ರೆ ಬಾಹುಬಲಿ ಕಚೋರಿ ತಿನ್ನಕ್ ಆಗೋದಿಲ್ಲ. ಪಿಂಕಿ ಎಲ್ಲ ಸ್ನೇಹಿತರು ಅವಳಿಗೆ ಪ್ರೋತ್ಸಾಹ ಮಾಡ್ತಾರೆ, ಆದ್ರೆ ಅವಳ ಕೈಲಿ ತಿನ್ನಕ್ಕೆ ಆಗೋದಿಲ್ಲ.
6: ಅರಿ, ಈ ಕಚೋರಿ ಅಂತೂ ನನ್ ಕೈಲಿ ತಿನ್ನಕ್ಕೆ ಆಗ್ತಿಲ್ವಲ್ಲ.
3: ಈ ಬಾಹುಬಲಿ ಕಚೋರಿ ಅಂತೂ ತುಂಬಾ ದೊಡ್ಡದು. ಇದನ್ ಹೇಗ್ ತಿನ್ನೋದು ನನ್ಗ ಅರ್ಥನೇ ಆಗ್ತಿಲ್ವಲ್ಲ. ಇದ್ರ ಬದಲು ನಾನ್ ಸೋಲೆ ಒಪ್ಕೋಬೇಕು. ಪಿಂಕಿ ಸೋಲ್ ಒಪ್ಕೊಂಡು ಅವಳ ಪೆಟ್ಟಿಗೆ ತಗೊಂಡು ಹೊರಡ್ತಾಳೆ. ಆಗ ಕುಸುಮ್ ಅವಳನ್ನ ತಡಿತಾಳೆ. ನಿಂತ್ಕೋ ಪಿಂಕಿ, ನೀನಿ ಮನೆ ಸೊಸೆ ಮತ್ತೆ ಲಕ್ಷ್ಮಿ. ಲಕ್ಷ್ಮಿ ಮನೆ ಬಿಟ್ಟು ಹೋದ್ರೆ ಚೆನ್ನಾಗಿರೋದಿಲ್ಲ.
6: ಆದ್ರೆ ನಾನ್ ನಿಮ್ಮ ಕಾಂಪಿಟೇಷನ್ ನ ಸೋತ್ ಹೋಗಿದ್ದೀನಿ.
3: ಈ ಕಾಂಪಿಟೇಷನ್ ನಾನು ನಿನ್ಗೆ ಬುದ್ಧಿ ಕಲ್ಸಕ್ಕೆ ಅಂತ ಇಟ್ಟಿದ್ದು. ನನಗೆ ಅರ್ಥ ಆಗಿದೆ, ನಿನ್ಗೆ ನಿನ್ನ ತಪ್ಪಿನ ಅರಿವಾಗಿದೆ.

0: ಎನಿಸ್ತಾಳೆ. ಎಲ್ರಿಗೂ ಕುಸುಮ್ನ ಬಾಹುಬಲಿ ಕಚೋರಿ ಬಹಳ ಇಷ್ಟ ಆಗುತ್ತೆ. ಅದರಲ್ಲಿ ಒಬ್ಬ ಹುಡುಗಿ ಹೇಳ್ತಾಳೆ,
1: ಆಂಟಿ ಅವ್ರೆ, ನಿಮ್ಮ ಈ ಬಾಹುಬಲಿ ಕಚೋರಿ ನಿಜವಾಗ್ಲೂ ಚೆನ್ನಾಗಿದೆ.
0: ನಂದು ಒಂದು ರೆಸ್ಟೋರೆಂಟ್ ಇದೆ, ನನಗೆ ನೀವು ಅಲ್ಲಿ ಬಾಹುಬಲಿ ಕಚೋರಿ ಮಾಡ್ಲಿ ಅಂತ ಇಷ್ಟ ಆಗಿದೆ. ಅದರಿಂದ ನಮ್ಮ ರೆಸ್ಟೋರೆಂಟ್ಗೂ ಹೆಸರು ಬರುತ್ತೆ, ನಿಮ್ಮ ಬಾಹುಬಲಿ ಕಚೋರಿದು ಕೂಡ.
1: ಮಗ್ಳೆ, ಇದನ್ನ ನಾನು ನನ್ನ ಹಾಬಿಗೆ ಅಂತ ಮಾಡ್ತೀನಿ, ಹೆಸರಿಗೆ ಅಂತ ಅಲ್ಲ.
0: ಇದನ್ನೆಲ್ಲ ಕುನಾಲ್ ಬಾಗ್ಲ ಹಿಂದ್ಗಡೆಯಿಂದ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನ್ ಒಳಗಡೆ ಬರ್ತಾನೆ, ಮತ್ತೆ ಅವರಮ್ಮ ಹತ್ರ ಹೇಳ್ತಾನೆ,
2: ಅಮ್ಮ ಪೂಜಾ ಹೇಳಿದ್ದು ಸರಿನೆ, ನೀವು ಬಾಹುಬಲಿ ಕಚೋರಿ ಮಾಡಿದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ.
0: ಕುನಾಲ್ ಮತ್ತೆ ಪಿಂಕಿ ಹೇಳಿದ್ಮೇಲೆ ಕುಸುಮ್ ಬಾಹುಬಲಿ ಕಚೋರಿ ಮಾಡಕ್ಕೆ ರೆಡಿ ಆಗ್ತಾಳೆ. ಎಲ್ರಿಗೂ ಬಾಹುಬಲಿ ಕಚೋರಿ ಬಹಳ ಇಷ್ಟ ಆಗುತ್ತೆ, ಮತ್ತೆ ಅವಳು ಆ ಕಚೋರಿಗೆ ಹೆಸರಿಡ್ತಾಳೆ ಸಾಸ್ಕಿ ಬಾಹುಬಲಿ ಕಚೋರಿ ಅಂತ. ಅವಳ ಬಾಹುಬಲಿ ಕಚೋರಿ ಬಹಳ ಫೇಮಸ್ ಆಗುತ್ತೆ, ಮತ್ತೆ ಎಲ್ರಿಗೂ ಅವಳ ಸೊಸೆ ಈಗ ಖುಷಿ ಖುಷಿಯಾಗಿ ಜೊತೆಯಲ್ಲಿ ಆರಾಮಾಗಿದ್ರು.

0: ಬೆಳಕು ಕೊಡುತ್ತೆ. ಇದನ್ನ ನೋಡಿ ಕಪ್ಪೆ ಬಹಳ ಖುಷಿ ಪಡುತ್ತೆ. ಖುಷಿ ಖುಷಿಯಾಗಿ ಕಪ್ಪೆ ಅಲ್ಲಿಂದ ಜಿಗಿದ್ಕೊಂಡು ಅದೇ ಮನೆ ಒಳಗಡೆ ಹೋಗುತ್ತೆ.
1: ನೋಡಿಯಪ್ಪ, ನೀವು ಇದನ್ನ ಮೊದ್ಲು ಮನೆಯಿಂದ ಆಚೆ ಹಾಕಿದ್ರಲ್ವಾ, ನೋಡಿದ್ರೆ ಇವಾಗ ಮತ್ತೆ ಮನೆ ಒಳಗೆ ಬಂದ್ಬಿಟ್ಟಿದೆ ನೋಡಲ್ಲಿ.
2: ಅರೇ, ನಾನು ಇದನ್ನ ಮೊದ್ಲು ಮನೆಯಿಂದ ತುಂಬಾ ದೂರ ಬಿಸಾಕಿದ್ದೆ.
3: ಅರೇ, ಈ ಹೊಳಿತಾ ಇರೋ ಕಲ್ಲು
4: ಏನ್ರಿ? ಇದು ಒರಿಜಿನಲ್ ಡೈಮಂಡು.
2: ಅರೇ ಹೌದು.
4: ಅರೇ, ಇದೇ ರೀತಿ ಇನ್ನೂ ಒಂದು 10-12 ಡೈಮಂಡ್ ಸಿಗ್ಬಿಟ್ರೆ ನಾನು ನೆಕ್ಲೆಸ್ ಮಾಡಿಸ್ಕೊಳ್ತೀನ್ರಿ.
3: ಸಿಗುತ್ತಾ? ಇದನ್ನ ಕೇಳಿದ ಕೂಡ್ಲೇ ಕಪ್ಪೆ ಡ್ರಾವ್ ಡ್ರಾವ್ ಅನ್ನತ್ತೆ. ಅದ್ರ ಬಾಯಿಂದ ಬಹಳಷ್ಟು ಡೈಮಂಡ್ಗಳು ಕೆಳಗಡೆ ಬೀಳುತ್ತೆ. ಎಲ್ರು ಆಶ್ಚರ್ಯ ಪಡ್ತಾರೆ. ಅವನ್ ಹೆಂಡತಿ ಎಲ್ಲ ಡೈಮಂಡ್ ನ ತಗೊಂಡು ಎಣಿಸ್ತಾಳೆ. ಮತ್ತೆ ಖುಷಿಯಾಗಿ ಹೇಳ್ತಾಳೆ,
4: ವಾವ್, ಇದಂತೂ 12 ಡೈಮಂಡ್ ಇದೆ ರೀ. ನಾನಂತೂ ಡೈಮಂಡ್ ನೆಕ್ಲೆಸ್ ಮಾಡಿಸ್ಕೊಳ್ತೀನ್ರಿ.
3: ಏನ್ರಿ, ಈ ಕಪ್ಪೆನ ನೀವು ಬಿಸಾಕ್ಬೇಡಿ, ಅದು ಇಲ್ಲೇ ಇರ್ಲಿ ಆಯ್ತಾ?
0: ಇದನ್ನ ಕೇಳಿದ ಕೂಡ್ಲೇ ಕಪ್ಪೆ ಮತ್ತೆ ಡ್ರಾವ್ ಡ್ರಾವ್ ಅನ್ನತ್ತೆ. ಮತ್ತದ್ರ ಬಾಯಿಂದ ಒಂದ್ರ ಮೇಲೊಂದು ಡೈಮಂಡ್ ಬೀಳ್ತಾನೆ ಇರುತ್ತೆ.
3: ಅರೆ ಅಮ್ಮ, ಈ ಕಪ್ಪೆ ಅಂತೂ ಎಷ್ಟ್ ಸತಿ ಮಾತಾಡುತ್ತೋ ಅಷ್ಟ್ ಸತಿ ಡೈಮಂಡ್ ಆಚೆ ಕೊಡುತ್ತಲ್ಲ.
1: ಮಮ್ಮಿ, ನಮ್ಗೆ ಹಣ ಕೊಡಿ, ನಮ್ಮ ಹತ್ರ ಇದ್ದಿದ್ ಗೋಲಿಗಳೆಲ್ಲ ಖಾಲಿಯಾಗೋಗಿದೆ, ತಗೊಳ್ಬೇಕು.
0: ಇದನ್ ಕೇಳಿದ ಕೂಡ್ಲೇ ಕಪ್ಪೆ ಡ್ರಾವ್ ಅನ್ನತ್ತೆ. ಅದ್ರ ಬಾಯಿಂದ ಡೈಮಂಡ್ ಮೇಲೆ ಡೈಮಂಡ್ ಬೀಳುತ್ತೆ. ಗುಂಡಗಿರೋ ಡೈಮಂಡ್ ನ ನೋಡಿ ಮಗು ಹೇಳುತ್ತೆ,
1: ವಾ ಮಮ್ಮಿ, ಈ ಡೈಮಂಡ್ಗಳು ನಮ್ಮ ಗೋಲಿಗಳ ತರನೇ ಕೆಲಸ ಮಾಡ್ತಿದೆ ನೋಡಿ.
0: ಅವನ್ ಅದನ್ನ ಹೇಳ್ತಾ ಒಂದ್ ಡೈಮಂಡ್ ನ ಇನ್ನೊಂದ್ ಡೈಮಂಡ್ ಗೆ ಹೊಡಿತಾನೆ. ಇದನ್ನ ನೋಡಿ ಅಮ್ಮ ಹೇಳ್ತಾರೆ,
3: ಏನ್ರಿ, ಇದನ್ನ ಒಳಗ್ ಕರ್ಕೊಂಡ್ ಬನ್ನಿ, ಇನ್ಮೇಲೆ ಇದು ನಮ್ ಮಕ್ಕಳ ಜೊತೆನೆ ನನ್ ಮಗು ತರ ಇರುತ್ತೆ.
0: ಇಷ್ಟು ಹೇಳಿ ಅವಳು ಅದನ್ನ ಮಗು ತರ ಅವಳ ಮಡಿಲಲ್ಲಿ ಮಲಗಿಸ್ಕೊಳ್ತಾಳೆ. ಕಪ್ಪೆ ಇನ್ನು ಖುಷಿಯಾಗ್ಬಿಡತ್ತೆ. ಮನೆಗ್ ಬಂದ್ಮೇಲೆ ಕಪ್ಪೆನ ಎಲ್ರೂ ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ. ಮತ್ತೆ ಕಪ್ಪೆ ಡೈಮಂಡ್ ನ ಉಗುಳ್ತಾನೆ ಇರುತ್ತೆ. ಅವರು ಡೈಮಂಡ್ ಮಾರಿ ಮಾರಿ ದೊಡ್ಡ ಸಾವುಕಾರ ಆಗ್ಬಿಡ್ತಾರೆ. ಒಂದಿನ ಅವರು ಪಿಕ್ನಿಕ್ ಹೋಗಕ್ಕೆ ಪ್ಲಾನ್ ಮಾಡ್ತಾರೆ.
1: ಅಪ್ಪ ಅಮ್ಮ, ನನ್ನ ಹಣ ಇರೋ ಫ್ರೆಂಡ್ಸ್ ಗಳೆಲ್ಲ ಪಿಕ್ನಿಕ್ ಗೆ ಹೋಗ್ತಾ ಇದಾರೆ.
3: ಹಾ, ಈಗ ನಾವು ಶ್ರೀಮಂತರಾಗಿದೀವಲ್ಲ, ಬನ್ನಿ ಓವರ್ಫ್ಲೋ ಸರೋವರದ ಹತ್ರ ಮಾಡೋಣ, ಬನ್ನಿ ಎಲ್ರೂ ಹೋಗೋಣ.
2: ಹಾ ಖಂಡಿತ
3: ನಡೀರಿ, ನಮ್ ಜೊತೆ ಕಪ್ಪೆನು ಕರ್ಕೊಂಡ್ ಹೋಗೋಣ ಪಿಕ್ನಿಕ್ ಗೆ. ಅಕಸ್ಮಾತ್ ದುಡ್ಡು ಸಾಲದೆ ಹೋದ್ರೆ ಇದು ಡ್ರಾವ್ ಅಂದ್ರೆ ನಮ್ಗೆ ದುಡ್ಡು ಸಿಗತ್ತಲ್ಲ. ಅವರು ಕಪ್ಪೆನು ಕೂಡ ಒಂದು ಚಿಕ್ಕ ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಸರೋವರದ ತೀರಕ್ಕೆ ಕರ್ಕೊಂಡು ಹೋಗ್ತಾರೆ ಪಿಕ್ನಿಕ್ ಗೆ ಅಂತ. ಅಲ್ಲಿ ಕಪ್ಪೆ ಕೂಡ ಮಕ್ಕಳ ಜೊತೆ ಜಿಗಿದ್ಕೊಂಡು ಪಿಕ್ನಿಕ್ ಮಾಡತ್ತೆ. ಕತ್ಲಾಗಿದ್ ಕೂಡ್ಲೆ ಫ್ಯಾಮಿಲಿ ಊಟ ಮಾಡಕ್ ಕೂತ್ಕೊಳ್ಳತ್ತೆ. ಕಪ್ಪೆ ಒಂದ್ ಕಡೆ ಕೂತ್ಕೊಂಡು ಅವ್ರನ್ನ ನೋಡ್ತಾ ಇರತ್ತೆ. ಇದ್ದಕ್ಕಿದ್ದ ಹಾಗೆ ಸರೋವರದಿಂದ ಒಂದು ಭಯಾನಕ ನಾಗ ಹೊರಗ್ ಬರತ್ತೆ. ಕಪ್ಪೆನ ನೋಡಿ ಅದ್ರ ಬಾಯಿಂದ ನೀರ್ ಬರತ್ತೆ.
5: ಸುಮಾರು ತಿಂಗಳ ನಂತರ ತುಂಬಾ ಒಳ್ಳೆ ದಷ್ಟಪುಷ್ಟವಾದ ಕಪ್ಪಿನ ತಿನ್ಬೇಕು ಅಂತ ಅನಿಸ್ತಿದೆ. ಅಪರೂಪಕ್ಕಾದ್ರೂ ಇಂಥ ಕಪ್ಪಿನ ತಿನ್ಲಿಲ್ಲ ಅಂತಂದ್ರೆ ನನ್ನಂತ ದಡ್ಡನೇ ಯಾರು ಇಲ್ಲ.
0: ಮತ್ತೆ ಉಫ್ ಉಫ್ ಅನ್ಕೊಂಡು ಅದು ಕಪ್ಪೆ ಹತ್ರ ಬರ್ತಿರತ್ತೆ. ಅಷ್ಟು ದೊಡ್ಡ ನಾಗಾನ ಬುಸ್ ಅನ್ನೋದನ್ನ ನೋಡಿ ಅವ್ರೆಲ್ರು ಭಯ ಪಟ್ಕೊಂಡ್ಬಿಡ್ತಾರೆ.
3: ಅಯ್ಯೋ ದೇವ್ರೆ, ಇಷ್ಟೊಂದ್ ದೊಡ್ಡ ನಾಗರ,
1: ಕಾಪಾಡಿ ಕಾಪಾಡಿ ಅಮ್ಮ ಅಪ್ಪ.
2: ಅಯ್ಯೋ ಅಯ್ಯೋ ಓಡಿ,
3: ಅಯ್ಯೋ ನನ್ನನ್ನು ಯಾರಾದ್ರೂ ಕಾಪಾಡಿ.
0: ಆ ನಾಗರ ಭಯದಿಂದ ಎಲ್ರು ಅಲ್ಲಿಂದ ಓಡ್ತಾರೆ. ಇದನ್ನ ನೋಡಿ ಕಪ್ಪೆ ಭಯ ಪಟ್ಕೊಳ್ಳುತ್ತೆ. ಮತ್ತೆ ತಪ್ಪಿಸ್ಕೊಳ್ಳೋದಕ್ಕೆ ಅಲ್ಲಿಂದ ಓಡುತ್ತೆ. ಕಿರ್ಚೋದ್ರಿಂದ ಅದ್ರ ಬಾಯಿಂದ ಬಹಳಷ್ಟು ಡೈಮಂಡ್ಗಳು ಅಲ್ಲಿ ಸುತ್ತಮುತ್ತ ಬೀಳುತ್ತೆ. ಇದನ್ನ ನೋಡಿ ಕೋಬ್ರಾ ಆ ಡೈಮಂಡ್ ಮೇಲಿಂದಾನೇ ಸರಸರ ಅಂತ ಹೋಗುತ್ತೆ.
3: ಅಯ್ಯೋ ದೇವ್ರೆ, ಇದೇನಿದು, ನನ್ನಿಂದನೇ ಬರ್ತಾ ಇದೆಯಲ್ಲ, ಏನ್ ಮಾಡ್ಲಪ್ಪ, ಅಯ್ಯೋ ಕಾಪಾಡಿ.
0: ಕಿರ್ಚ್ಕೊಂಡು ಡೈಮಂಡ್ ನ ಉಗುಳುತ್ತಾ ಜಿಗಿದ್ಕೊಂಡು ಮುಂದೆ ಮುಂದೆ ಕಪ್ಪೆ ಹೋಗ್ತಿರುತ್ತೆ. ಮತ್ತೆ ನಾಗ ಹಿಂದೆ ಹಿಂದೆ ಬರ್ತಿರುತ್ತೆ. ಹೀಗೆ ಜಿಗಿದ್ಕೊಂಡು ಕಪ್ಪೆ ಮಣ್ಣಲ್ಲಿರುವಂತ ಒಂದು ಹೊಂಡದ ಹತ್ರ ನಿಲ್ಲತ್ತೆ. ಈ ಹೊಂಡನೇ ನನ್ನ ನಾಗನಿಂದ ಕಾಪಾಡುತ್ತೆ,
3: ಕತ್ಲಲ್ಲಿ ಅದಕ್ಕೆ ಗೊತ್ತೇ ಆಗೋದಿಲ್ಲ.
0: ಮತ್ತೆ ಹೋಲ್ ಒಳಗಡೆ ಸೇರ್ಕೊಂಡ್ಬಿಡತ್ತೆ. ಆಗ ನಾಗ ಆ ಹೋಲ್ ಹತ್ರ ಬರತ್ತೆ. ಮತ್ತೆ ಯೋಚಿಸುತ್ತೆ,
5: ಇಲ್ಲೇ ಓಡ್ ಬಂತಲ್ವಾ, ಎಲ್ಲಿಗೋಯ್ತು, ಎಲ್ಲಿಗೋಗುತ್ತೆ ಅದು, ಅದನ್ನ

0: ಭಯ ಪಡಿಸ್ತಿದ್ರೆ ಡೈಮಂಡ್ ಬೀಳ್ತಿದೆ, ಅದ್ರ ಒಳಪಿನಿಂದ ಗೊತ್ತಾಗ್ತಿದೆ ಅದು ಎಲ್ಲಿ ಹೋಗ್ತಿದೆ ಅಂತ. ಎಲ್ಲಿದೆ?
1: ಅಯ್ಯೋ, ಇವನಂತೂ ನನ್ನ ಹಿಡ್ಕೊಂಡೇ ಬಿಡ್ತಾನೇನೋ. ನಾನೀಗ ಎಲ್ಲೇ ಬಚ್ಚಿಟ್ಕೊಂಡ್ರು ಇವನು ಗೊತ್ತಾಗ್ಬಿಡುತ್ತೆ ನಾನು ಎಲ್ಲಿದ್ದೀನಿ ಅಂತ. ಈಗ ನಾನು ಮಾಡುವಂತ ಶಬ್ದನ ನಿಲ್ಲಿಸ್ಬೇಕಾಗತ್ತೆ. ಅವನು ಭಯ ಪಟ್ಕೊಂಡು ಅವನ ಗಂಟ್ಲನ್ನ ಕೈಯಿಂದ ಪ್ರೆಸ್ ಮಾಡ್ಕೊಳ್ತಾನೆ, ಆಗ ಗಂಟ್ಲು ಮುಚ್ಕೊಂಡ್ಬಿಡುತ್ತೆ, ಆಗ ಅದರ ಶಬ್ದ ಬರುತ್ತೆ. ಈ ರೀತಿ ಒಂದು ಧ್ವನಿ ಬರೋಷ್ಟರಲ್ಲಿ ಅದ್ರ ಬಾಯಿಂದ ಒಂದು ಡೈಮಂಡ್ ಹೊರಬರುತ್ತೆ. ಆ ಡೈಮಂಡ್ ನ ಹೊಳಪಿಂದ ನಾಗನ್ಗೆ ಅರ್ಥ ಆಗ್ಬಿಡುತ್ತೆ.
0: ಅದು ಈ ಹೊಂಡದಲ್ಲಿದೆಯಾ?

0: ಇದು ಒಳ್ಳೇದಾಯ್ತು, ಇದು ಕನ್ಸಾಗಿತ್ತು.
1: ಸದ್ಯ ದೇವ್ರೆ,
0: ನನಗೇನೂ ಬೇಡ ದೇವ್ರೆ. ನಿಜ ಹೇಳಿದ್ರೆ ನೀವು ಯಾರಿಗೆ ಏನ್ ಕೊಟ್ಟಿದ್ದೀರೋ ಅದನ್ನ ಯೋಚನೆ ಮಾಡಿನೇ ಕೊಟ್ಟಿರ.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಸಾಗರ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನೀವು ಕೇಳ್ತಾ ಇದ್ರ ರೇಡಿಯೋ ಸಾರಂಗ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಗುರುರಾಜಲು ನಾಯ್ಡು ಅವರು ನಡೆಸಿಕೊಡುವ ಶ್ರೀಕೃಷ್ಣ ಅವತಾರ ಕನ್ನಡ ಹರಿಕಥೆಯನ್ನ ಕೇಳ್ತಾ ಬರೋಣ.
2: ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವಿದಸ್ತರೆಯಾಪಿ ಪೂಜ್ಯ ಸರ್ವಂ ಯದೇವ ನಿಯಮೇನ ಮಧನ್ವಯಾನಾಂ. ಆದ್ಯಸ್ಸನ ಗುಣೈರ್ವಗುಳಾಪಿ ಶ್ರೀರಾಮ ತದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶ ದಯಾಭಾತ್ರಂ ನಿಭುಕ್ತ್ಯಾದಿ ಗುಣಾನ್ವಂ ಯತೇಂದ್ರ ಪ್ರಪಣಂ ವಂದೇ ರಮ್ಯಜಾ ಮಾತರ ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನ ಮಧ್ಯಮ ಅಶ್ವದಾಚಾರ್ಯ ಪರ್ಯಂತ ಮಂದೇ ಗುರು ಪರಂಪರ.
3: ಪಾರ್ವತಿ ಪ್ರಿಯ

ಕೀರ್ತನಾರಂಭ ಕಾಲದಲ್ಲಿ ಪರಮಾತ್ಮನು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯಾಂ ಸಂಭವಾಮಿ ಯುಗೇ ಯುಗೇ ಎಂದು ಹೇಳಿದಂತೆ ಆಯಾ ಯುಗಗಳಲ್ಲಿಯೂ ಪರಮಾತ್ಮನು ಅವತರಿಸಿ ದುಷ್ಟ ಸಂಹಾರವನ್ನು ಮಾಡಿ ಸೃಷ್ಟಿಜನ ರಕ್ಷಣೆಯನ್ನು ಮಾಡುತ್ತಿದ್ದಾನೆ ಎಂದ ಮೇಲೆ ದ್ವಾಪರ ಯುಗದಲ್ಲಿ ಪರಮಾತ್ಮನು ತಾನವತರಿಸಿ ಬಾಲಲೀಲೆಗಳನ್ನಾಡುತ್ತಾ ಭಕ್ತರ ಹೃದಯ ನಿವಾಸನಾಗಿ ಅನಂತಾನಂತ ಅದ್ಭುತ ಲೀಲೆಗಳಿಂದ ಜಗತ್ತಿಗೆ ಜ್ಞಾನೋಪದೇಶವನ್ನು ಮಾಡಿದ ಶ್ರೀಕೃಷ್ಣನ ಅವತಾರದ ಮಹಿಮೆ ಕೃಷ್ಣಾವತಾರ. ಶ್ರೀಕೃಷ್ಣಾವತಾರದ ಚರಿತ್ರೆಯನ್ನು ಕೇಳಿ ಹೇಳಿ ನಾವು ಪರಮಾತ್ಮ ಕೃಪೆಗೆ ಪಾತ್ರರಾಗೋಣ.

ದ್ವಾಪರ ಯುಗದಲ್ಲಿ ಒಮ್ಮೆ ಭೂದೇವಿ ಬ್ರಹ್ಮಾಂಡದಲ್ಲಿ ಅಹಂಕಾರದಿಂದ ಪ್ರಮತ್ತರಾಗಿರತಕ್ಕಂಥ ದುರ್ಮಾರ್ಗಗಳನ್ನು ಹೊರಲಾರೆ ಎಂಬುದಾಗಿ ಹೇಳಿ ಬ್ರಹ್ಮದೇವನಲ್ಲಿ ಮೊರೆಯಿಟ್ಟಾಗ ಬ್ರಹ್ಮದೇವ ಭೂದೇವಿಯ ಮೊರೆಯನ್ನು ಕೇಳಿ ಹೇಳಿದನಂತೆ, ನಾವೆಲ್ಲರೂ ಜಗದೊಡೆಯನಾದ ಪರಮಾತ್ಮನಲ್ಲಿ ಹೋಗಿ ಮೊರೆಯಿಡೋಣ, ನಡೆಯಿರಿ ಎಂದು. ಎಲ್ಲರೂ ಏಕಕಾಲದಲ್ಲಿ ಬಂದು ಕ್ಷೀರ ಶರದಿ ಶಯನನಾದ ಶ್ರೀಮನ್ ನಾರಾಯಣನನ್ನು ಕುರಿತು ಪರಮಾತ್ಮ, ರಕ್ಕಸರಂತೆ ಮೆರೆಯಬಹುದಾದ ಪ್ರಮತ್ತರಾದ ಈ ಕ್ಷತ್ರಿಯರು ದುರ್ಮಾರ್ಗಿಗಳ ಹಾವಳಿಯಿಂದ ಧರೆ ಹಾಳಾಗುತ್ತಿದೆ, ಕಾಪಾಡು ಎಂದು ಬೇಡಿದಾಗ ಅಭಯ ನೀಡಿದನಂತೆ. ಅತಿ ಕ್ಷಿಪ್ರದಲ್ಲಿಯೇ ನಾನು ಅವತರಿಸಿ ಭೂಭಾರವನ್ನು ಇಳಿಸುತ್ತೇನೆ ಎಂಬುದಾಗಿ ಆ ಪರಮಾತ್ಮನ ಅವತಾರದ ಕಾಲವನ್ನು ಸಕಲ ದೇವರುಗಳೆಲ್ಲರೂ ನಿರೀಕ್ಷಣೆಯನ್ನು ಮಾಡುತ್ತಿರುವಂತೆಯೇ ಇಲ್ಲಿ ಮಥುರಾನಗರದಲ್ಲಿ ಯಾದವ ಕುಲನಾಥನಾಗಿರ್ತಕ್ಕಂಥ ಉಗ್ರಸೇನ ಮಹಾರಾಜನ ಮಗನಾದ ಕಂಸ ದುರ್ಮಾರ್ಗಿಯಾಗಿ ತನ್ನ ತಂದೆಯನ್ನೇ ಸೆರೆಯಲ್ಲಿಟ್ಟು ತಾನೇ ಅಧಿಪನೆಂದೆನಿಸಿ ಸಾಧು ಸಂತ ಶರಣರೆನಿಸಿದವರನ್ನೆಲ್ಲರನ್ನೂ ಸದೆಬಡಿಯುತ್ತ ತಾನೇ ತಾನಾಗಿ ಮೆರೆಯುತ್ತಿದ್ದಾನೆ. ಆತನ ಅತಿ ಪ್ರೀತಿಯ ತಂಗಿಯಾಗಿರ್ತಕ್ಕಂಥ ದೇವಕಿಗೆ ವಸುದೇವನೆಂಬ ವರನ ನೋಡಿ ವಿವಾಹವನ್ನು ಮಾಡಿ ತಾನೇ ಅವರ ಮೆರವಣಿಗೆಯನ್ನು ಮಾಡಿಸಬೇಕು ಎಂಬುದಾಗಿ ರಥದಲ್ಲಿ ಕೂಡಿಸಿಕೊಂಡು ಬರುತ್ತಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಗಡ ಗಡ ಗಡ ಗಡ ಗಡ ಗಡ ಎಂದು ಸದ್ದಾಯಿತು. ಏನದು ಎಂದರೆ ಅಶರೀರವಾಣಿಯಾಗುತ್ತಿದೆಯಂತೆ. ಅಯ್ಯ ಆವ

0: ಅಶರೀರವಾಡಿ ನುಡಿಯಿತಂತೆ. ಕಂಸಭೂಪಾಲ, ಏನು ಬಹು ಸಂತೋಷದಲ್ಲಿರುವೆ ಕೇಳು. ಯಾವ ತಂಗಿಯ ವಿವಾಹ ಮಹೋತ್ಸವದ ಸಂತೋಷದಲ್ಲಿ ನೀನಿರುವೆಯೋ ಆಕೆಯಲ್ಲಿ ಹುಟ್ಟುವ ಅಷ್ಟಮಾಗರ್ಭ ಅಂದರೆ ಎಂಟನೆಯ ಮಗುವಿನಿಂದ ನಿನಗೆ ಮರಣ. ಯಾವ ತಂಗಿಯ ವಿವಾಹ ಮಹೋತ್ಸವಕ್ಕೆ ಸಂತೋಷ ಭರಿತನಾಗಿ ನಾನು ಉತ್ಸುಕನಾಗಿ ಹೊರಟಿರುವೆನೋ ಅಂಥವಳ ಗರ್ಭದಲ್ಲಿ ಜನಿಸುವನಿಂದ ನನಗೆ ಮರಣ. ಅವಳಿದ್ದರಲ್ಲವೇ ಸಂತಾನ, ಅವಳೇ ಇಲ್ಲದಂತೆ ಮಾಡ್ತೇನೆ ಎಂಬುದಾಗಿ ಸೊಂಟದಿಂದ ಖಡ್ಗವನ್ನು ಹೀರಿದ. ದೇವಕಿಯ ಮುಂದಲೆಯ ಹಿಡಿದು ಧರ ಧರನೆ ಕಪ್ಪಳಿಸಿದ. ಕಂಠಕ್ಕೆ ಗುರಿಯಿಟ್ಟು ಖಡ್ಗವನ ಮೇಲೆ ಕೆತ್ತಿದ. ಕೂಡಲೇ ವಸುದೇವ ಬಂದು ಕೈಗಳನ್ನು ಜೋಡಿಸಿದ. ಅಯ್ಯ ಮಹಾನುಭಾವ, ನನ್ನದೊಂದು ಪ್ರಾರ್ಥನೆಯನ್ನು ಕೇಳು. ಈ ಮಹಾನುಭಾವಳಾದ ದೇವಕಿ ನನ್ನನ್ನು ವಿವಾಹವಾಗಿದ್ದರಿಂದಲ್ಲವೇ ಇಂಥ ಸಂಕಟ. ಆದ್ದರಿಂದ ದಯಮಾಡಿ ನನ್ನನ್ನು ಸಂಹಾರ ಮಾಡಿಬಿಡು, ನಾನೇ ಇಲ್ಲದೆ ಹೋದರೆ ಸಂತಾನ ಪ್ರಾಪ್ತವಾಗುವುದಿಲ್ಲವಲ್ಲ. ಅದೂ ನಿಜವೇ, ನಿನ್ನ ಸಂಹಾರ ಮಾಡ್ತೇನೆ. ದೇವಕಿ ಪಾದ ಹಿಡಿದ್ಲು. ಅಣ್ಣ ಅಣ್ಣ, ನನ್ನನ್ನು ಮದುವೆಯಾದ ಮರುಕ್ಷಣದಲ್ಲಿಯೇ ನನ್ನ ಪತಿಗೆ ಮರಣ ಎಂದರೆ ನಾನು ಲೋಕದಲ್ಲಿ ಎಂಥ ನಿರ್ಭಾಗ್ಯಳಾಗ್ತೇನಣ್ಣ. ಅಣ್ಣ, ಪತಿಯನ್ನು ಕಳೆದುಕೊಂಡ ವಿಧವೆಯಾಗಿ ಈ ಜಗತ್ತಿನಲ್ಲಿ ಬಾಳುವುದಕ್ಕಿಂತಲೂ ಸಾಯುವುದೇ ಮೇಲಲ್ವೇನಣ್ಣ. ಅಣ್ಣ, ಅವರು ಸುಖವಾಗಿ ಎಲ್ಲಿಯಾದರೂ ಇರಲಿ, ನನ್ನನ್ನು ಕೊಂದು ಹಾಕಿಬಿಡಣ್ಣ. ಕಂಸ ಯೋಚನೆಯನ್ನು ಮಾಡುವಾಗ ವಸುದೇವ ಹೇಳಿದ, ಅಯ್ಯ ಕಂಸಭೂಪಾಲ, ನಾನೊಂದು ಮಾತನ್ನು ಹೇಳಲೇ, ಇವಳ ಗರ್ಭದಲ್ಲಿ ಜನಿಸುವ ಮಕ್ಕಳಿಂದಲ್ಲವೇ ನಿನಗೆ ಮರಣ. ಆದ್ದರಿಂದ ನಾನು ನಿನಗೆ ವಚನವನ್ನು ಕೊಡ್ತೇನೆ, ನಮ್ಮಲ್ಲಿ ಮಕ್ಕಳು ಅವತಾರವಾದ ಕೂಡಲೇ ಅದನ್ನು ತಂದು ನಿನಗೆ ಒಪ್ಪಿಸಿಬಿಡ್ತೇನೆ. ಆ ಮಕ್ಕಳನ್ನು ಸಂಹಾರ ಮಾಡಿಬಿಟ್ರೆ ನಿನ್ನ ಶತ್ರು ಸಂಹಾರವಾಗುತ್ತಲ್ಲ. ಕಂಸ ಯೋಚನೆ ಮಾಡದ, ಅದು ನಿಜವೇ. ಹೋಗು ವಸುದೇವ, ನಿನ್ನ ಮಾತಿಗೆ ನಾನು ಅಭಿಮಾನದಿಂದ ಅವಕಾಶವನ್ನು ಕೊಟ್ಟಿದ್ದೇನೆ, ಹೋಗು. ವಸುದೇವ ಪತ್ನಿ ಸಹಿತನಾಗಿ ಹಿಂತಿರುಗಿ ಬಂದ. ಕಾಲ ಕಳೆಯುತ್ತಿದೆ. ಸ್ವಲ್ಪ ಕಾಲವಾಗುವುದರೊಳಗಾಗಿ ಗರ್ಭವತಿಯಾಗಿ ಒಂದು ಗಂಡು ಮಗುವನ್ನು ಪಡೆದಿದ್ದಾಳೆ ದೇವಕಿ. ಮಾತಿನಂತೆ ವಸುದೇವ ಆ ಮಗುವನ್ನು ತಂದು ಒಪ್ಪಿಸಿದರಂತೆ. ಒಪ್ಪಿಸಿದರೆ ಕಂಸಭೂಪಾಲನಿಗೆ ಸಂತೋಷವಾಗಿ ಹೋಯಿತು. ವಸುದೇವ ಮಾತಿನಂತೆ ನಡೆದವನಾದ್ದರಿಂದ ಎಂಟನೇ ಮಗುವಿನಿಂದ ತಾನೇ ನನಗೆ ಮರಣ. ಹೋಗು, ಈ ಮಕ್ಕಳನ್ನೆಲ್ಲ ಕಾಪಾಡ್ಕೋ, ಹೋಗು. ಸಂತೋಷ ಭರಿತರಾಗೇನೋ ಬಂದ. ಆದರೆ ಮನಸ್ಸಿನಲ್ಲಿ ಅನುಮಾನ ವಸುದೇವರಿಗೆ, ಈ ದುರ್ಮಾರ್ಗಿಯ ಮನಸ್ಸು ಯಾವ ನಿಮಿಷದಲ್ಲಿ ಏನಾಗುತ್ತೋ ಏನಾಗುತ್ತೋ ಏನಾಗುತ್ತೋ ಎಂದು. ಕೊನೆಗೆ ಒಂದು ದಿನ ಬ್ರಹ್ಮ ಮಾನಸ ಪುತ್ರನಾದ ನಾರದ ಮಹರ್ಷಿಗಳು, ನಾರಾಯಣ, ಕಂಸ ಕೇಳಿದ, ಗುರುಗಳೇ, ನಾನು ನನ್ನ ತಂಗಿಯ ವಿವಾಹ ಮಹೋತ್ಸವದ ಸಂದರ್ಭದಲ್ಲಿ ಕೇಳಿದ ನುಡಿ ಎಂದರೆ ಅಶರೀರವಾಣಿ, ಈ ರೀತಿಯಾಗಿ ನುಡಿಯಿತಲ್ಲ, ಇದಕ್ಕೇನು ಹೇಳೋದು ಗುರುಗಳೇ? ಅಯ್ಯ, ಈಗೇನಾಗಿದೆ? ಈಗೊಂದು ಗಂಡು ಮಗುವಾಗಿದೆ, ನಾನದನ್ನ ಬದುಕಿಕೊಳ್ಳಲು ಅವಕಾಶ ಕೊಟ್ಟಿದ್ದೇನೆ. ನಾರದರು ಯೋಚನೆ ಮಾಡಿದ್ರು, ಭೂಭಾರ ಬೇಗಿಳಿಬೇಕಾದ್ರೆ ಇವನು ಪಾಪದ ಭಾರ ಹೆಚ್ಚಾಗಬೇಕು. ಇವನ ಪಾಪದ ಭಾರ ಹೆಚ್ಚಾಗದೆ ಭಕ್ತ ಜನರ ಮೊರೆಯು ಹರಿಗೆ ಕೇಳದೆ ಹರಿತಾನು ಬೇಗ ಬರುವುದಿಲ್ಲ ಎಂದು ತೀರ್ಮಾನಿಸಿ. ಕಂಸಭೂಪಾಲ, ದೇವತೆಗಳ ಲೆಕ್ಕ ನಿನಗೆ ಗೊತ್ತಾಗಲ್ಲ. ಅವರು ಯಾವ ರೀತಿಯಲ್ಲಿ ಲೆಕ್ಕ ಹಾಕೊಳ್ತಾರೋ ಏನೋ. ಈಗ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಕೊನೆ ಎಂಟಾದರೂ ಆಗಬಹುದು. ಎಂಟಿಂದ ಒಂದು ಎರಡು ಮೂರು ಲೆಕ್ಕ ಹಾಕಿದರೆ ಮೊದಲನೇದು ಎಂಟಾದರೂ ಆಗಬಹುದು.
1: ಹೌದು ಗುರುಗಳೇ, ದೇವತೆಗಳು ಏನು ಬೇಕಾದರೂ ಮೋಸ ಮಾಡಬಲ್ಲರು. ಹಾಗಾದರೆ ನನ್ನ ತಂಗಿಯಿಂದ ಇಷ್ಟೊಂದು ಅನರ್ಥವಿರುವುದಾದರೆ ನೋಡಿ ಈಗಲೇ ಎಂಬುದಾಗಿ ಪುನಃ ದೇವಕಿ ವಸುದೇವರನ್ನು ಹಿಡಿದು ತರಿಸಿದ. ಆ ಮಕ್ಕಳನ್ನೆಲ್ಲ ಹಿಡಿದು ಒಂದೊಂದಾಗಿ ಕೊಲ್ಲಲಾರಂಭಿಸಿದ. ಏನಾಗುತ್ತಿದೆ? ಒಂದು ಎರಡು ಮೂರು ನಾಲ್ಕು ತರದ

ಒಂದು ಎರಡು ಮೂರು ನಾಲ್ಕು ಐದು ಆರು ಮಕ್ಕಳನ್ನ ಹೀಗೆ ಕೊಲೆ ಮಾಡಿದನಂತೆ. ತಾಯಿ ತಂದೆಗಳ ಎದುರಿಗೆ ಸಂಹಾರ ಮಾಡುತ್ತಿದ್ದರೆ ಆ ಮಗುವಿನ ಸಂಹಾರವನ್ನು ನೋಡಿದ ದೇವಿಕಿ ಹಾಗೆ ಮೂರ್ಛಿತಳಾಗಿ ಬಿದ್ದು ಕಣ್ಣೀರನ್ನು ಸುರಿಸಿ, ಪರಮಾತ್ಮ ಮಕ್ಕಳಿಲ್ಲ ಎಂದು ವ್ರತ ನೇಮಗಳನ್ನು ಮಾಡುವರೆಷ್ಟೋ ಜನರಿದ್ದರೂ ನನಗೆ ಹೀಗಾಗುತ್ತಿದೆಯೇ ಎಂದು ಸಂಕಟ ಪಡುತ್ತಿದ್ದಾಳೆ. ಏಳನೇ ಗರ್ಭ ಧರಿಸಿದಾಗ ಜಗದೊಡೆಯನಾಗಿರ್ತಕ್ಕಂಥ ಪರಮಾತ್ಮ ಯೋಗಮಾಯಿಯನ್ನು ಕರೆದನಂತೆ. ಯೋಗಮಾಯಾ, ಇದು ಈ ದೇವಕಿ ಗರ್ಭದಲ್ಲಿರಬಹುದಾಗಿರ್ತಕ್ಕಂಥ ಈ ಮಹಾನುಭಾವ ಆದಿಶೇಷ ಅವತಾರಿಯಾದ್ದರಿಂದ ಈತನನ್ನು ಕೊಂಡೊಯ್ದು ನಂದಗೋಕುಲದಲ್ಲಿರುವ ವಸುದೇವನ ಪತ್ನಿಯಾಗಿರ್ತಕ್ಕಂಥ ರೋಹಿಣಿಯ ಗರ್ಭದಲ್ಲಿ ಇಟ್ಟು ಬಾ. ಏಳನೇ ಗರ್ಭವನ ಅಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು ಅವತಾರವಾದದ್ದರಿಂದಲೇ ಆತನಿಗೆ ಸಂಕರ್ಷಣ ಎಂದಲೂ ಹೆಸರಾಯಿತಂತೆ. ಇಲ್ಲೇನು ತಿಳಿದರು ಎಂದರೆ ಏಳನೇ ಗರ್ಭ ಕರಗಿ ಹೋಯಿತು. ಮುಂದೆ ಪರಮಾತ್ಮ ಹೇಳಿದ, ಯೋಗಮಾಯ ನಾನು ಎಂಟನೇ ಗರ್ಭದಲ್ಲಿ ಅವತರಿಸುವ ಸಮಯಕ್ಕೆ ಸರಿಯಾಗಿ ನೀನು ಗೋಕುಲದಲ್ಲಿರುವ ನಂದಗೋಪನ ಹೆಂಡತಿಯಾದ ಯಶೋದೆಯ ಗರ್ಭದಲ್ಲಿ ಅವತರಿಸಬೇಕು. ಆಗಬಹುದು ಸ್ವಾಮಿ, ಎಂಟನೆಯ ಗರ್ಭವನ್ನು ಧರಿಸಿದ್ದಾಳೆ ದೇವಕಿ ದೇವಿ. ಮಾಸ ಒಂದು ಎರಡು ಮೂರ್ ನಾಲ್ಕು ತೆರದಿ ನವ ಮಾಸ ಕಳೆಯೇ. ಆ ತಾಯಿ ಅಳುತ್ತಾಳಂತೆ ಗಂಡನಲ್ಲಿ, ಏಕೆ ನನ್ನ ಈ ಜನ್ಮ? ಒಂದು ಮಗುವಾದರೂ ನನ್ನನ್ನು ಅಮ್ಮ ಎಂದ ಶಬ್ದವನ್ನು ಕೇಳಿದ್ದೇ ಇಲ್ಲ, ಲಾಲಿಸಲಿಲ್ಲ, ಪಾಲಿಸಲಿಲ್ಲ, ತೂಗಾಡಿ ಮಗುವನ್ನ ನಾನು ಮಲಗಿಸಲಿಲ್ಲ. ಮಕ್ಕಳನ್ನು ಹಡೆದ ಈ ತಾಯಿಯ ಜನ್ಮಕ್ಕೆ ಬೇಕ ಸ್ವಾಮಿ ಹೀಗಾಯಿತೆ. ಇನ್ನು ಹುಟ್ಟಬಹುದಾದ ಈ ಮಗನೂ ಸಹ ಇವನೇ ಶತ್ರು ಎಂದು ತಿಳಿದು ನನ್ನಣ್ಣ ಉಳಿಸುವನೇ. ಆಗ ವಸುದೇವ ಹೇಳಿದ, ದೇವಿ ಏನಾಗಬೇಕು ಎಂದು ದೈವ ಸಂಕಲ್ಪವೋ ಅದಕ್ಕೆ ಯಾರು ಎದುರಲ್ಲ, ಶಾಂತಳಾಗು ಶಾಂತಳಾಗು ಎನ್ನುವಾಗ ಆ ದಿನ ಪ್ರಾಪ್ತವಾಗಿದೆ. ಭಗವಂತ ತಾನು ಅವತರಿಸುವ ಕಾಲ ಶ್ರಾವಣ ಮಾಸ, ರೋಹಿಣಿಯ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿಯ ಸಮಯ, ಮಳೆ ಭರ್ರನೆ ಸುರಿಯುತ್ತಿದೆಯಂತೆ. ಆ ಸಮಯದಲ್ಲಿ ಭಗವಂತ ತಾನು ಪ್ರತ್ಯಕ್ಷನಾಗಿದ್ದಾನೆ. ಶಂಕು

ವಸುದೇವ ದೇವಕಿಯರೆ, ನಾನೀಗ ಶಿಶುರೂಪದಲ್ಲಿ ಅವತರಿಸಿದಾಗ ಕೂಡಲೇ ನನ್ನನ್ನು ಕೊಂಡೊಯ್ದು ನಂದ ಗೋಕುಲದಲ್ಲಿ ನಂದನ ಮನೆಯ ಆ ಯಶೋದೆಯ ಬಳೆಯಲ್ಲಿರುವ ಮಗುವಿನ ಬಳೆಯಲ್ಲಿಟ್ಟು ಆ ಮಗುವನ್ನು ತಂದಿರಿಸಿ ಮುಂದಿನ ಕಾರ್ಯಗಳನ್ನೆಲ್ಲ ಸುಗಮವಾಗಿ ನಡೆಯುತ್ತೆ. ಎದುರು ನೋಡುತ್ತಿದ್ದಂತೆ ಅವತರಿಸಿದನಂತೆ ಪರಮಾತ್ಮ, ಅವತರಿಸಿದ

ಅವತರಿಸಿದ್ದಾನೆ ಪರಮಾತ್ಮ ಶಿಶುರೂಪದಲ್ಲಿ. ಕಂಡೊಡನೆಯೇ ಆ ಮಗುವನ್ನ ನಮಸ್ಕರಿಸಬೇಕೆಂಬ ಭಾವ ಬಂದರೆ ಮಾಯ ಕವಚುವಂತೆ ಬಾಡಿದನಂತೆ ವಸುದೇವ ನೋಡಿದ. ಹಾಗಾದ್ರೆ ಈಗ ನಾನು ಈ ಮಗುವನ್ನ ಹೇಗೆ ಎತ್ಕೊಂಡು ಹೋಗಲಿ, ಕೈಗಳಿಗೆ ಸಂಕೋಲೆಗಳಿದೆಯಲ್ಲ ಎಂದರೆ ಚಡ ಚಡೀರನೆ ಸಲ್ಲಾಯಿತು, ಸಂಕೋಲೆಗಳೆಲ್ಲ ಕಳಚಿ ಬಿದ್ದು ಹೋಯಿತು. ಆ ಮಗುವನ್ನು ಹೊತ್ತು ಹೋಗಲು ಸಣ್ಣದಾದ ಒಂದು ಬುಟ್ಟಿ ಬಂದಿದೆ, ಅದನ್ನು ಹೊತ್ತ ದೇವಕಿ ಕೇಳಿ

ಅದಕ್ಕೆ ಸ್ವಾಮಿ ಹೊರಗಡೆ ಸೇವಕರಿದ್ದಾರಲ್ಲ, ಆ ಪರಮಾತ್ಮನೇ ಮಾರ್ಗ ತೋರ್ತಾನೆ ಅನ್ನುವಾಗ ಆ ಹೊರಗಡೆ ನಿಂತಿದ್ದ ಸೇವಕರಿಗೆಲ್ಲ ಗಾಢಾಂತ ನಿದ್ರೆ. ಹಾಗಾಗಿ ಸ್ವರಗಿ ಸ್ವರಗಿ ಒಬ್ಬರ ಮೇಲೊಬ್ಬರು ಬಿದ್ದುಬಿಟ್ರು. ಬಾಗಿಲು ತನಗೆ ತಾನೆ ತೆರೆದಿದೆಯಂತೆ. ತಲೆಯ ಮೇಲೆ ಹೊತ್ತ ಈ ಮಹಾನುಭಾವನಾದ ವಸುದೇವ ಸೆರೆಮನೆಯಿಂದ ಹೊರಟ, ಸಮೀಪದಲ್ಲೇ ಇರುವ ನಂದ ಗೋಕುಲವನ್ನು ಸೇರಬೇಕು ಎಂದು ಭರ್ರನೆ ಮಳೆ ಸುರಿಯುತ್ತಿದೆ. ಸುರಿಯುವ ಮಳೆಯನ್ನು ಕಂಡ ಏನು ಮಾಡಲಿ ನಾನು, ಏನಾದರೂ ಆಗಲಿ ಪರಮಾತ್ಮ ನಿನ್ನ ಚಿತ್ತ ಎಂದು ಹೊರಟರೆ ನೋಡಿದನಂತೆ ಆದಿಶೇಷ. ಅಯ್ಯಯ್ಯೋ, ಭೂಭಾರವನ್ನಿಳಿಸಲು ಅವತರಿಸಿರುವ ನನ್ನೊಡೆಯನಿಗೆ ಮಳೆಯೆಂದರೆ ಅರ್ಥವೇನು ಎಂದು ಹಿಂಬದೆಯಿಂದ ತನ್ನ ಹೆಡೆಯನ್ನು ಬಿಚ್ಚಿ ಆ ಪರಮಾತ್ಮನಿಗೆ ಕೊಡೆಯೋಪಾದೆಯಲ್ಲಿ ತಾನು ನೆರಳನ್ನು ನೀಡುತ್ತಿದ್ದಾನೆ ಮಳೆ ಬೀಳದಂತೆ. ತಲೆ ಮೇಲೆ ಹೊತ್ತ ಆ ಮಣಿಯ ಪ್ರಕಾಶ ಕತ್ತಲೆಲ್ಲ ಆವರಿಸಿರುವ ಎಡೆಯಲ್ಲಿ ಆದಿಶೇಷನ ಪಣೆಯೊಳಗೆ ಇರುವ ಆ ಪ್ರಕಾಶದಿಂದಲೇ ಮುಂದೆ ಮುಂದೆ ಮುಂದೆ ಮುಂದೆ ಸರಿದು ಹೋಗುತ್ತಿದ್ದಾನಂತೆ. ಸರಿಯುತ್ತಿದ್ದರೆ ಅಡ್ಡವಾಗಿದೆ ಯಮುನಾ ನದಿ. ಆ ಯಮುನಾ ನದಿ ಅಡ್ಡವಾದರೂ ಸಹ ಮಹಾನುಭಾವನಾದಂತಹ ವಸುದೇವ ಲೆಕ್ಕಿಸಲಿಲ್ಲ. ಪರಮಾತ್ಮನೇ ಇರುವಾಗ ನನಗಿದರೇನು ಭಯ ಎಂಬುದಾಗಿ ಮುಂದಕ್ಕೆ ಸಾಗಿದ. ಸಾಗುತ್ತಿದ್ದರೆ ಮೊಣಕಾಲವರೆಗೂ ಇದ್ದ ಆ ನದಿ ಬರುತ್ತ ಬರುತ್ತ ಸಂಟದವರೆಗೂ ಬಂದಿದೆ. ಸಂಟದಿಂದ ಮೇಲ್ಭಾಗ ಕಂಠಕ್ಕೆ ಬಂದಿದೆ. ಇದನ್ನು ಅಂಜದೆ ಆ ಮಹಾನುಭಾವನಾದವನು ಮುಂದೆ ಸರಿಯುತ್ತಿದ್ದರೆ ಭರ್ರನ ಮೇಲೇರಿತಂತೆ. ಕಾರಣ ಅಲ್ಲಿ ಪರಮಾತ್ಮ ಬುಟ್ಟಿಯಲ್ಲಿ ಒಂದೆರಡು ಕಾಲು ಆ ನೇತಾಡುತ್ತಿತ್ತಲ್ಲ, ಆ ಕಾಲನ್ನ ಸೋಕಿ ಸರ್ರನ ಕೆಳಗಿಡದಲಂತೆ. ಕಾರಣ ಏನು ಅಂದರೆ ದೊಡ್ಡವರು ಹೇಳ್ತಾರೆ.

ಹರಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡಬೇಕು ಎಂಬ ದೃಷ್ಟಿಯಿಂದ ಮೇಲೇರಿ ಬಂದು ಪಾದಕ್ಕೆ ಸೋಕಿ ಸರ್ರನೆ ಕೆಳಗಿಳಿದು ಬಿಟ್ಟನು. ವಸುದೇವ ಹೊತ್ತು ತಂದ. ಎಲ್ಲರೂ ನಿದ್ರೆಯಲ್ಲಿರುವ ಸಮಯದಲ್ಲಿ ಗೋಕುಲವನ್ನು ಪ್ರವೇಶ ಮಾಡಿ ನಂದಗೋಪನ ಮನೆಗೆ ಬಂದು ಆ ನಂದಗೋಪನ ಮನೆಯಲ್ಲಿ ಯಶೋದೆಯ ಮಗ್ಗಲಲ್ಲಿ ಆಗತಾನೆ ಅವತರಿಸಿರುವ ಯೋಗಮಾಯ ಎಂಬ ಶಿಶುವನ್ನ ತಾನು ತಂದ ಕಂದನನ್ನಲ್ಲಿಟ್ಟು ಅಲ್ಲಿರುವ ಮಗುವನ್ನು ಹೊತ್ತು ಪರಮಾತ್ಮ ಇದೋ ನಿನ್ನ ಆಜ್ಞೆಯಂತೆ ಹೋಗುತ್ತಿದ್ದೇನೆ ಕಾಪಾಡು ಎಂಬುದಾಗಿ ಹಿಂತಿರುಗಿ ನೇರವಾಗಿ ಬರುತ್ತಿದ್ದಾನೆ. ಯಥಾವಿಧಿಯಾಗಿ ಬಂದು ಸೆರೆಮನೆಯನ್ನು ಸೇರಿದ ಕೂಡಲೇ ಮತ್ತೆ ಸಂಕೋಲೆಗಳು ಕೈಗೆ ಬಂದು ಸೇರಿವೆ. ಆ ಮಗು ಮಗ್ಗಲಲ್ಲಿ ಮಲಗಿದೆ. ಬಾಗಲು ತನಗೆ ತಾನೇ ಮುಚ್ಚಿಕೊಂಡಿದೆ. ಮಗು ಅಳಲಾರಂಭಿಸಿತು. ಕಿಠಾರನೆ ಮನೆಗಿದ್ದ ಸೇವಕರಲ್ಲಿ ಧಡಧಡದಂತನ ಎದ್ರು. ಓ ಅವತಾರವಾಯ್ತು, ಮಗು ಜನನವಾಯ್ತು. ಓಡಿ ಬಂದು ಕಂಸ ಭೂಪಾಲನಿಗೆ ಹೇಳಿದರಂತೆ. ಕಂಸ ಹೇಳಿದ ಫಲ, ಇಂದಿಗೆ ನನ್ನ ಶತ್ರು ಶೇಷ ನಾಶ ಮಾಡಿಬಿಡ್ತೇನೆ. ಯಾರೋ ಹುಟ್ಟುತ್ತಾನಂತೆ, ನನ್ನನ್ನು ನಾಶ ಮಾಡ್ತಾನಂತೆ. ಈಗ ನೋಡ್ತೇನೆ ಎಂಬುದಾಗಿ ಖಡ್ಗವನ್ನು ಹಿಡಿದ. ಧಡ ಧಡ ಧಡ ಧಡ ಧಡ ಧಡನೆ ಬಂದನಂತೆ ಸೆರೆಮನೆಗೆ. ದೇವಕಿ ಕರಗಳನ್ನು ಜೋಡಿಸಿ ಬೇಡುತ್ತಿದ್ದಾಳೆ. ಅಣ್ಣ ಅಣ್ಣ, ಎಂಟನೆಯ ಗರ್ಭದಲ್ಲಿ ಅವತರಿಸುವವನಿಂದ ನಿನಗೆ ಮರಣ ಎಂದರು. ಆದರೆ ಇದು ಹೆಣ್ಣು ಕಣ, ಇದು ಒಂದಾದರೂ ನನಗೆ ಉಳಿಸಿಕೊಡು. ಇದು ನಿನ್ನ ಪಾದಗಳನ್ನು ಬಿಡಿದು ಬೇಡ್ತೇನೆ ಎಂದರೆ ನಿಷ್ಕರುಣಿಯಾದಂತ ಕಂಸನು ಪಾದವನ್ನು ಒದರಿದ. ಕರದೊಳಗೆ ಪಿಡಿದ ಖಡ್ಗದಿಂದ ಎಲೆ ಕಂದ, ನನಗೆ ಕಂಟಕರೂಪಿಯಾದ ನಿನ್ನನ್ನು ನೋಡುವುದಾಗಿ ಮೇಲಕ್ಕೆತ್ತಿ ಆ ಶಿಶುವನ್ನು ಅಪ್ಪಳಿಸಬೇಕು ಎಂದು ಮೇಲಕ್ಕೆತ್ತಿ ಒಯ್ಯುವುದರೊಳಗಾಗಿ ಥಟ್ಟನೆ ಮಾಯವಾಯಿತು. ಹಾರಿಗಗನದಲ್ಲಿ ನಿಂತು ಅಷ್ಟಭುಜಗಳ ಸಹಿತದಲ್ಲಿ ನೋಡಲು ಮಧಾಂದ ಎನ್ನುತ್ತ ಹಾರಿ ಗಗನ ವರ್ಗದಲ್ಲಿ ಮೇಲೆತ್ತರದಲ್ಲಿ ನಿಂತಿರತಕ್ಕಂಥ ಆ ಮಹಾನುಭಾವಳಾದ ಶಕ್ತಿ ಹೇಳುತ್ತಿದ್ದಾಳೆ. ಎಂಟು ಭುಜಗಳಿಂದ ಕೂಡಿ ಅಲೆಲವೋ, ನಿನ್ನನ್ನು ನಿಮಿಷಾರ್ಧದೊಳಗಾಗಿ ಸಂಹಾರ ಮಾಡಿಬಿಡುತ್ತಿದ್ದೆ. ಆದರೆ ನಿನ್ನನ್ನು ಸಂಹಾರ ಮಾಡುವುದಕ್ಕಾಗಿ ಅವತರಿಸಿದ ಪರಮಾತ್ಮ ಬೇರೆ ಒಂದು ಕಡೆ ಬೆಳೆಯುತ್ತಾ ಇದ್ದಾನೆ. ನನ್ನನ್ನು ಕೊಲ್ಲಲು ಯತ್ನಿಸುವವನೇ ನಿನ್ನ ಸಾವನ್ನು ಎದುರು ನೋಡು, ಪರಮಾತ್ಮ ತಾನು ಬೆಳೆಯುತ್ತಿದ್ದಾನೆ, ಎಚ್ಚರಿಕೆ ಎಂದು ಥಟ್ಟನ ಮಾಡಿದ. ಕಂಸ ಯೋಚನೆ ಮಾಡಿದ, ಕೊನೆಗೂ ನನ್ನ ಶತ್ರು ಎಲ್ಲೋ ಬೆಳೆಯುತ್ತಲೇ ಇದ್ದಾನಲ್ವೇ. ಅಯ್ಯೋ, ಅನ್ಯಾಯವಾಗಿ ದಂಪತಿಗಳನ್ನು ನಾನು ಹಿಂಸೆ ಮಾಡಿದನಲ್ಲ. ದೇವಕಿ, ವಸುದೇವರೇ, ಹೋಗಲಿ ಬನ್ನಿ, ನಾನು ನನ್ನ ಶತ್ರು ಎಂಬುದಾಗಿ ಭಾವಿಸಿ ಹಿಂಸೆ ಮಾಡಿದ ತಪ್ಪಾಯಿತಲ್ಲವೇ ಎಂದು ಅವರಿಗೆ ಬಿಡುಗಡೆಯನ್ನು ಮಾಡಿ ತಾನೊಂದೆಡೆಯಲ್ಲಿ ಬಂದು ಯೋಚನಾಕ್ರಾಂತನಾಗಿ ಕುಳಿತನಂತೆ. ಆಗ ಅವನ ಅನುಯಾಯಿಗಳೆಲ್ಲ ಸೇರಿದರು. ಸಾಮಾನ್ಯವಾಗಿ ದುರ್ಮಾರ್ಗಿಗಳಿಗೆ ದುರ್ಮಾರ್ಗಿಗಳೇ ಸೇರೋ ಅಭ್ಯಾಸ. ಸೇರಿದರಂತೆ, ಸ್ವಾಮಿ, ಈಗ ಆ ಹಾರಿ ಹೋದ ದೇವಿ ಹೇಳಿದ ಮಾತನ್ನು ಗಮನಿಸಿದರೆ ನಿಮ್ಮ ಶತ್ರು ನಮ್ಮ ದೇಶದಲ್ಲೇ ಎಲ್ಲೋ ಬೆಳೀತಾ ಇದ್ದಾನೆ. ಹೌದು, ನಮಗನುಮತಿಯನ್ನು ಕೊಡವಡೆಯ, ಈಗ ಅವತಾರವಾಗಿರುವ ಮಕ್ಕಳು ನಮ್ಮ ದೇಶದಲ್ಲಿ ಎಷ್ಟಿದ್ದಾವೋ ಅಷ್ಟು ಮಕ್ಕಳನ್ನು ಕೊಂದಾಕ್ಬಿಟ್ರ. ಆಗ ಎಲ್ಲಿಯೋ ಅಡಕವಾಗಿರುವ ಆ ನಿನ್ನ ಶತ್ರು ಒಬ್ಬಳು ಸಂಹಾರವಾಗಿಬಿಡ್ತಾನಾದ್ರಿಂದ ನಿನಗದರ ಚಿಂತೆಯೇ ಬೇಡ, ನಮಗನುಮತಿಯನ್ನು ಕೊಡು ಎಂದರೆ ಆ ಕಂಸನೊಳಗೆ ಆವರಿಸಿಕೊಂಡಿದ್ದ ರಾಕ್ಷಸಿ ಸ್ವಭಾವ, ಹೌದು ಹೌದು, ಹೋಗಿ ನಾನಾ ರೂಪಗಳಲ್ಲಿ ಹೋಗಿ ನಾನಾ ಕ್ಷೇತ್ರಗಳನ್ನು ಸುತ್ತಾಡಿ ನಮ್ಮ ದೇಶದ ಎಲ್ಲೆಯಲ್ಲಿ ಎಲ್ಲೆಲ್ಲಿರಬಹುದಾದ ಈಗ ಅವತರಿಸಿದ ಮಕ್ಕಳು ಮೊದಲಾಗಿರ್ತಕ್ಕಂಥ ಅವರು ಎಲ್ಲರನ್ನು ಸಂಹಾರ ಮಾಡಿಬಿಡಿ. ಏನಿದು ಕಾರಣ ಎಂದರೆ ಭೂಭಾರ ಹೆಚ್ಚಬೇಕಲ್ಲ, ಪರಮಾತ್ಮ ಬೇಗ ಬರಬೇಕಲ್ಲ, ಈ ಸಂಕಲ್ಪದಿಂದ ಹೀಗಾಗ್ತಾ ಇದೆ. ಎಲ್ಲ ರಕ್ತಸರು ಹೊರಟು ಬಿಟ್ಟರು. ಇಲ್ಲಿ ಬೆಳಗಾಯಿತು ನಂದಗೋಪನ ಮನೆ. ಆನಂದದಿಂದ ಕಂದ ಮಲಗಿದ್ದಾನೆ. ಆನಂದದಿಂದ ಮಲಗಿರುವ ಕಂದನನ್ನು ಕಂಡೊಡನೆ ನಂದಗೋಪನಿಗೆ ಆನಂದಕ್ಕೆ ಪಾರವೇ ಇಲ್ಲ. ನಾಡಿನಲ್ಲೆಲ್ಲ ಹೇಳಿದ, ನನಗೊಬ್ಬ ಮಗ, ಏನು ಕುಣಿದು ಕುಪ್ಪಳಿಸುತ್ತಿದ್ದಾರೆ, ಗಂಡು ಮಗು ಎಂಬುದಾಗಿ ವಿಶೇಷವಾಗಿ ಅಲಂಕಾರಗಳಲ್ಲೆಲ್ಲ ಮಾಡುತ್ತಿದ್ದಾರೆ. ಆ ಗೋಕುಲಕ್ಕೆಲ್ಲ ಒಡೆಯನಾದ್ರಿಂದ ಏನು ಸಂತೋಷ, ತಡಿರುತ್ತೆ.

ಏನು ಸಂತೋಷದಿಂದ ಆನಂದ ಭರಿತರಾಗಿ ಕುಳಿದು ಕುಪ್ಪಳಿಸುತ್ತಿದ್ದಾರಂತೆ. ನಂದಗೋಪನ ಮನೆಯಲ್ಲಿ ಮಗನಾಗಿದ್ದಾನೆ ಎಂದು ಆ ಮಗುವನ್ನು ಕಂಡವರೆಲ್ಲರೂ ಬಹುವಿಧದಲ್ಲಿ ತಾವು ಕಾಲವನ್ನು ಕಳೆಯುತ್ತಿದ್ದಾರೆ ಎತ್ತಿ ಆಡಿಸುತ್ತ. ಈ ವೇಳೆಗೆ ಮಗು ಬೆಳೆಯುತ್ತಿದ್ದರೆ ಯಶೋದೆ ಆ ಮಗುವನ್ನು ಎಲ್ಲಿಯೂ ಎಡಬಿಡದೇ ಸಾಕುತ್ತಿದ್ದಾಳಂತೆ. ಕಂಸನಿಂದ ಪ್ರೇರಿತಳಾಗಿ ಬಂದಿರತಕ್ಕಂಥ ಪೂತನಿ ಎಂಬತಕ್ಕಂಥ ರಕ್ಕಸಿ ಸುಂದರಳಾದ ಒಬ್ಬ ಗೋಪಿಕಾ ಸ್ತ್ರೀ ವೇಷವನ್ನು ಧರಿಸಿಕೊಂಡು ಹಾಲು ಮಾರುವಳಂತೆ ಬರ್ತಾ ಇದ್ದಾಳಂತೆ. ಹಾಲು ಮಾರುವಳಂತ ನಂದಗೋಕುಲದಲ್ಲಿ ಸುತ್ತಾಡ್ತಾಳೆ ಎಲ್ಲರೂ ಪರಿಚಯ ಮಾಡಿಕೊಳ್ಳೋದಕ್ಕೆ. ಅಮ್ಮ

ನೆಪವನ್ನು ತೋರಿ ಎಲ್ಲೆಡೆಗಳಲ್ಲಿ ಸುತ್ತಾಡತ ಬರುತ್ತ ಬರುತ್ತಾ ತನ್ನ ಕಣ್ಣಿಗೆ ಕಂಡಂತ ಮಕ್ಕಳಿಗೆಲ್ಲ ಹಾಲು ಕುಡಿಸುವ ನೆಪದಲ್ಲಿ, ಸ್ತನಪಾನವನ್ನು ಮಾಡಿಸುವ ನೆಪದಲ್ಲಿ ವಿಷವನ್ನು ಪಾನ ಮಾಡಿಸುತ್ತಾ ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದಿದ್ದಾಳೆ. ಬಹುಮಕ್ಕಳನ್ನು ಕೊಲ್ಲುತ್ತಾ ಬಂದರೆ ಬಂದು ಈ ಯಶೋದೆಯ ಮನೆಯಲ್ಲಿ ನೋಡಿದಳಂತೆ. ಆ ತೊಟ್ಟಲಲ್ಲಿ ಮಲಗಿರುವ ಮಗುವು ವಿಶ್ವನಾಯಕ ಇವಳನ್ನು ನೋಡಿ ಕಂಡು ನಕ್ಕು ಕರೆಯುತ್ತಿದ್ದಾನೆ ಎನ್ನುವಂತಿತ್ತು. ಯಶೋದೆ ಒಳಗಿರುವುದನ್ನರಿತು ಓಡೋಡಿ ಬಂದಿದ್ದೆ. ಈ ಪೂತನಿಯು ಆ ಮಗುವನ್ನು ಹೊತ್ತು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ವಿಷಪಾನ ಮಾಡಿಸ್ತಾ ಇದ್ದರೆ ಜಗದೊಡೆಯನಾದ ಕೃಷ್ಣ ಕಂಡ, ಪಾಪಿ ಶಿಶುಘಾತಕಿ, ನೋಡಿ ನಿನ್ನನ್ನೇನು ಮಾಡ್ತೇನೆ ಎಂಬುದಾಗಿ ಆಕೆಯಲ್ಲಿರುವ ಶಕ್ತಿಯನ್ನೆಲ್ಲವನ್ನು ಹೀರು. ಒಂದು ಸಲ ಅಂತಪ್ಪರಿಸಿದಳಂತೆ. ಗೋಕುಲದಲ್ಲಿರುವ ಜನಗಳೆಲ್ಲ ಗಡಗಡಗಡನೆ ಹೆದರು ಹೋದರು. ಏನಿದು, ಏನಿದು ಸದ್ದಾಯಿತಲ್ಲ ಎಂದು ಓಡಿ ಬಂದು ನೋಡಿದರೆ ಈ ರಕ್ಕಸಿ ಬಿದ್ದಿದ್ದಾಳೆ, ಎದೆ ಮೇಲೆ ಆ ಮಗುವ ಅಂತ ಅಳುತ್ತಾ ಇದೆ. ಯಶೋದೆ ಓಡಿ ಬಂದು ಎತ್ಕೊಂಡ್ಬಿಟ್ಲ, ಅಯ್ಯೋ ನನ್ನ ಮಗುಗೆ ಏನಾಯ್ತಮ್ಮ, ಎಂಥ ಅನರ್ಥವಾಗಿ ಹೋಯ್ತು, ಯಾರೋ ಪಾಪಿಗಳು ದೃಷ್ಟಿ ಹಾಕಿಬಿಟ್ಟಿದ್ದಾರೆ, ನನ್ನ ಮಗುಗೆ ಎಷ್ಟು ದೃಷ್ಟಿ ಆಯ್ತೋ, ಬೇಗ ವೈದ್ಯರನ್ನು ಕರ್ಕೊಂಬನ್ನಿ, ಮಂತ್ರವಾದಿಗಳನ್ನು ಕರ್ಕೊಂಬನ್ನಿ. ಏನರಿಯದವನಂತೆ ಪೂತನೆಯನ್ನು ಕೊಂದಂಥ ಈ ಪುಣ್ಯಾತ್ಮ ತಾಯಿ ತೊಡೆಯ ಮೇಲೆ ಸುಮ್ಮನಾದರೂ ಮಲಗಿದನಂತೆ. ಈ ಪೂತನೆಯು ಸತ್ತ ವಿಚಾರ ಕಂಸನಿಗೆ ತಿಳಿಯಿತು. ನನ್ನ ಕಡೆಯವರು ಈ ರೀತಿಯಾಗಿ ಸಾಯಬೇಕಾದರೆ, ಪೂತನೆಯು ಸಾಯಬೇಕಾದರೆ ಅಲ್ಲಿ ಯಾರೋ ಒಬ್ಬ ವಿಶೇಷವಾದ ಬಾಲಕನೇ ಇರಬೇಕು. ಅವನನ್ನು ಯಾರು ಎಂಬುದನ್ನು ನಾನು ಪತ್ತೆ ಹಚ್ಚಲೇಬೇಕು. ಶಕಟ ಶಕಟಾಸರನಿದ್ದ, ಏನೊಡೆಯ ಹೋಗು ನೀನು, ಹೋಗಿ ನಮ್ಮ ಪೂತನೆಯನ್ನು ಸಂಹಾರ ಮಾಡಿದ ಬಾಲಕ ಯಾರು ಎತ್ತು ಎಂಬುದನ್ನು ತಿಳಿದು ಬಾ. ಅವನಂದ, ಒಡೆಯ ನೀನದರ ಚಿಂತೆಯನ್ನು ಬಿಡು, ಅವನು ಯಾರಾದರೆ ನನಗೇನಂತೆ. ಈಗಲೇ ಬಂಡಿಯ ರೂಪದಲ್ಲಿ ಹೋಗಿ ಅವರ ಮನೆ ಒಳಗಡೆಗೆ ನುಗ್ಗಿ ಆ ಮಗುವಿನ ಕಂಠದ ಮೇಲೆ ಹರಿದು ಅವನು ಈ ಜಗತ್ತಿನಲ್ಲಿ ಉಳಿದಿರಬಾರದು ಹಾಗೆ ಮಾಡಿಬಿಡುತ್ತೇನೆ, ಹೊರಟೇ ಎಂಬುದಾಗಿ ಆ ಶಕಟಾಸುರ ನೇರವಾಗಿ ಬಂದನಂತೆ. ಬಂದು ನಂದ ಗೋಕುಲದಲ್ಲಿ ಯಶೋದೆಯ ಮನೆಯನ್ನು ಹುಡುಕುತ್ತಿದ್ದಾನೆ. ಜಗದೊಡೆಯನಾದ ಕೃಷ್ಣ ಇದನ್ನೆಲ್ಲವನ್ನು ನೋಡಿ ನಗು ನಗುತ್ತಾ, ಬರಲಿ ಬರಲಿ, ಈ ಬರಬಹುದಾದ ರಕ್ಕಸನ ಸಂಹಾರವನ್ನು ಮಾಡಿಬಿಡ್ತೇನೆ ಎಂಬುದಾಗಿ ಎದುರು ನೋಡುತ್ತಿದ್ದರೆ ಶಕಟಾಸುರ ಬಂಡಿಯ ರೂಪದಲ್ಲಿ ನುಗ್ಗಿದ. ಪರಮಾತ್ಮ ಎಡಗಾಲಿನಲ್ಲಿ ಒಂದು ಸಲ ಒದ್ದ. ಆ ಶಕಟನು ಗಗನಕ್ಕೆ ಹಾರಿ ಕೆಳಕ್ಕೆ ರಪ್ಪನೆ ಬಿದ್ದು ನುಚ್ಚು ನೂರಾಗಿ ಹೋದ. ಹರಿ ಶಕಟಾಸುರನ ಸಂಹಾರವನ್ನು ಮಾಡಿಬಿಟ್ಟ. ಹರಿ ಲೀಲೆಯನ್ನ ಪೊಗಳಲು ಲೋಕದಲ್ಲಿ ಅಸಾಧ್ಯವೇ ಸರಿ. ಪರಮಾತ್ಮನ ಅನಂತ ಲೀಲೆಗಳನ್ನ ಕಂಡು ಆನಂದಿಸಿದ ಆ ಭಕ್ತರೇ ಪುಣ್ಯಾತ್ಮರು. ಪರಮಾತ್ಮ ರಕ್ಕಸರ ಪರಂಪರೆಯನ್ನೇ ಸಂಹಾರ ಮಾಡುತ್ತಾ ಬಂದ. ಶಕಟಾಸುರನಾದ ಮೇಲೆ ಒಮ್ಮೆ ತಾಯಿ ಯಶೋದೆ ಮಗನನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡು ಪಾಲುಣಿಸಬೇಕು ಎನ್ನುವಾಗ ಇದ್ದಕ್ಕಿದ್ದ ಹಾಗೆ ಭಾರವಾದನಂತೆ. ಹೊರಲಾರದ ತಾಯಿ, ಇದೇನು ಈ ಮಗು ಇಷ್ಟೊಂದು ಭಾರವಾಗಿದನಲ್ಲ ಅಂತ ಕೆಳಗಿಟ್ಟು ಒಲೆಯ ಮೇಲಿಟ್ಟಿದ್ದ ಹಾಲನ್ನು ನೋಡಿ ಬರುವುದಕ್ಕಾಗಿ ಒಳಗೆ ಹೋಗುವುದರೊಳಗಾಗಿ ಕಂಸನಿಂದ ಪ್ರೇರೇಪಿತರಾಗಿ ಬಂದಿದ್ದ ತೃಣಾವರ್ತ ಎಂಬತಕ್ಕಂಥಾತ ಸುಂಟರ ಗಾಳಿಯಂತೆ ಬಂದು ಎಳೆಯ ಮಗುವಂತಿದ್ದ ಪರಮಾತ್ಮನನ್ನು ಹೊತ್ತು ಗಗನ ಮಾರ್ಗಕ್ಕೆ ಹಾರಿದ. ಹಾರಿದರೆ ಅವನಿಗೆ ಭಾರವಾದ ಪರಮಾತ್ಮ ಹೊರಲಾರದೆ ಅಸುರ ಹಾಂತ ಕೆಳಗೆ ಬಿಟ್ಟು ಪ್ರಾಣವನ್ನು ಬಿಟ್ಟಿದ್ದಾನೆ. ಅನಂತಲೀಲಾ ವೈಭವನಾದ ಪರಮಾತ್ಮ ತಂದೆ ತಾಯಿಗಳ ಮನಸ್ಸಿಗೆ ಆನಂದವನ್ನು, ಭಕ್ತರ ಹೃದಯಕ್ಕೆ ಪರಮಾನಂದವನ್ನು ನೀಡುತ್ತಾ ಬೆಳೆಯುತ್ತಿದ್ದರೆ ವಸುದೇವನಿಂದ ಪ್ರೇರೇಪಿತರಾಗಿರ್ತಕ್ಕಂಥ ಯಾದವ ಕುಲ ಗುರುಗಳಾಗಿರ್ತಕ್ಕಂಥ ಗರ್ಗರು ಒಮ್ಮೆ ಬಂದರಂತೆ. ನಂದಗೋಪ ಕೈಗಳನ್ನು ಜೋಡಿಸಿ, ಸ್ವಾಮಿ ನನ್ನ ಮಕ್ಕಳನ್ನ, ಅಂದ್ರೆ ಇಲ್ಲಿರಬಹುದಾದ ಮಕ್ಕಳೆಲ್ಲರೂ ಕೂಡ ನನಗೆ ಮಕ್ಕಳ ಸಮಾನರಿದ್ದಾರೆ, ಅದರಲ್ಲಿ ನನ್ನ ಮಗನೂ ಇದ್ದಾನೆ, ಆತನಿಗೆ ಜಾತಕರ್ಮಾದಿಗಳನ್ನು ಮಾಡಿ ನಾಮಕರಣವನ್ನು ಮಾಡಬೇಕು. ರೋಹಿಣಿಯ ಮಗನಾಗಿರ್ತಕ್ಕಂಥ ಅವನಿಗೂ, ಯಶೋದೆಯ ಮಗನಾಗಿರತಕ್ಕಂಥ ಅವನಿಗೂ ಜಾತಕರ್ಮಾದಿಗಳನ್ನು ಮಾಡುವ ನೆಪದಲ್ಲಿ ಅವರಿಬ್ಬರಿಗೂ ಹೆಸರನ್ನಿಟ್ಟರಂತೆ, ರಾಮ ಕೃಷ್ಣ.
ಆ ರಾಮನೇ ಮಹಾಬಲಶಾಲಿಯಾಗಿ ಬಲರಾಮನಿಂತಲೂ ಜಗದೊಡೆಯ ಕೃಷ್ಣನಿಂತಲೂ ಬೆಳೆಯುತ್ತಿದ್ದಾರೆ. ಏನವರ ಬಾಲಲೀಲೆಯನ್ನು ಹೇಳೋದಕ್ಕಾಗಲ್ಲವಂತೆ ಬೆಳೆಯುತ್ತಿದ್ದಾರೆ ಬಾಲರು.

ಬಾಲಲೀಲಾ ವೈಭವನಾದ ಪರಮಾತ್ಮ ಹೇಗೆ ಬೆಳೆಯುತ್ತಿದ್ದಾನೆ? ತಾಯಂದು ಮಗನನ್ನು ಕಂಡು ಎಲ್ಲಿಗೂ ಹೋಗ್ಬೇಡವೋ, ಇಲ್ಲೇ ಕೂತಿರುವಂದ್ರೆ ಎಲ್ಲೆಲ್ಲ ಹೋಗ್ತೀಯಲ್ಲ. ತಾಯಿ ಒಮ್ಮೆ ಮೊಸರನ್ನು ಕಡೆಯುವಾಗ ಆ ಬೆಣ್ಣೆಯನ್ನು ತೆಗೆಯುತ್ತಿದ್ದರೆ ಕೋಲನ್ನು ತಂದು ಗಡಿಗೆಯನ್ನೇ ಹೊಡೆದನಂತೆ. ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಹಿಡಿದು ಓಡಾಡುವ ಕೃಷ್ಣನನ್ನ ತಾಳು, ನಿನ್ನೇನ್ ಮಾಡ್ತೇನೆ ನೋಡು ಎಂದು ಯಶೋಧೆ ಓಡಿಸಿಕೊಂಡು ಬಂದರೆ ಕೈಗೆ ಸಿಕ್ಕದೆ ಬಹಳ ದೂರ ಸುತ್ತಾಡಿಸಿದ. ತಾಯಿಗೆ ತಡೆಯಲಾರದ ಸಿಚ್ಚು ಬಂದು ಎಣ ತಂದು ಒಂದು ಮರದ ಹೊರಳು ಕಲ್ಲಿಗೆ ಒಂದು ಹಗ್ಗ ಕಟ್ಟಿ ಕೂರಿಸಿಬಿಟ್ರು. ಕುದಿರು ಇಲ್ಲೇ ತಾಯಿ ಒಳಗಡೆಗೆ ಹೋದ ಕೂಡಲೇ ಕೃಷ್ಣ ಅದನ್ನು ಎಳ್ಕೊಂಡು ಬಂದ. ಮನ ಮುಂದೆಗಡೆ ಬೆಳೆದಿದ್ದಂಥ ಎರಡು ಮತ್ತಿ ಮರಗಳ ಮಧ್ಯದಲ್ಲಿ ತೂರಿದ ಜಗದೊಡೆಯ ಕೃಷ್ಣ. ಆ ಮರದ ಹೊರಳು ಕಲ್ಲು ಹೊರಗೆ ಬಾರದ ಕಾರಣ ತನ್ನ ಎಡಪಾದದಿಂದ ಎರಡು ಮರಗಳನ್ನು ಒದ್ದರೆ ಆ ಮರ ಮುರಿದು ಅಲ್ಲಿಂದ ಇರುವರು ಗಂಧರ್ವರಿದ್ದರಂತೆ, ಕುಬೇರನ ಮಕ್ಕಳಾದ ನಳಕೂವರ ಮಣಿಗ್ರೀವರೆಂಬತಕ್ಕಂಥ ಅವರು. ಅಯ್ಯೋ ಏನಾಯ್ತೋ ನನ್ನ ಮಗುವಿಗೆ ಅಂತ ಓಡಿ ಬಂದರೆ ಏನರಿಯದವನಂತೆ ಕೃಷ್ಣ ಅಲ್ಲಿ ಅಂತ ಅಳುತ್ತಿದ್ದ. ತಾಯಿ ಮಗುವನ್ನೆತ್ಕೊಂಡು ಬಂದಿದ್ದಾಳೆ, ಒಂದಲ್ಲ ಎರಡಲ್ಲ ಅನಂತ ಲೀಲೆಗಳನ್ನು ಆಡುತ್ತಿದ್ದಾನಂತೆ. ಕೊನೆಗೆ ರಕ್ಕಸರ ಹಾವಳಿ ಹೆಚ್ಚಾಯಿತು ಎಂಬುದಾಗಿ ಗೋಕುಲದಲ್ಲಿದ್ದವರೆಲ್ಲರೂ ನಂದನನ್ನು ಕೇಳಿ ಆ ಗೋಕುಲವನ್ನು ಬಿಟ್ಟು ಪಕ್ಕದಲ್ಲೇ ಇರತಕ್ಕಂಥ ಬೃಂದಾವನಕ್ಕೆ ಹೋಗಿದ್ದಾನೆ. ಬೃಂದಾವನದಲ್ಲಿ ಪರಮಾತ್ಮ ಆಡುತ್ತಿದ್ದಾನೆ ಬಾಲಲೀಲೆಗಳನ್ನ. ಬಾಲರೊಡನೆ ಸೇರಿ ಬಾಲು ಬೆಣ್ಣೆಗಳ ಕದ್ದು ತಿನ್ನುವ ಆಟದಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆಟವಾಡುತ್ತಿದ್ದಾನೆ. ಎಲ್ಲಿ ನೋಡಿದ್ರು ಕೃಷ್ಣನ ಮಾತೆ, ನಮ್ಮನೇಲಿ ಬಂದಿದ್ದ ಹಾಲು ಕುಡ್ದ, ನಮ್ಮನೇಲಿ ಬಂದು ಮೊಸರು ಕುಡ್ದ, ನಮ್ಮನೇಲಿ ಬೆಣ್ಣೆ ತಗೊಂಡು ಹೋದ. ಈ ಚಾಡಿ ಕೇಳಿ ಕೇಳಿ ಕೇಳಿ ತಾಯಿಗೂ ಬಹಳ ಸಿಟ್ಟು ಬಂದ್ಬಿಡ್ತು. ಏನಮ್ಮ ಯಶೋಧ ಹೀಗೆಲ್ಲ ಮಾಡ್ತಾನಲ್ಲ? ಯಶೋಧೆ ನೋಡೋದು, ಯಾಕಮ್ಮ ನನ್ನ ಮೇಲೆ ಹೀಗೆಲ್ಲ ಹೇಳ್ತೀರ ನನ್ನ ಮಗನ ಮೇಲೆ? ನೋಡಿ ಒಂದು ಕೆಲಸ ಮಾಡಿ, ಈ ಸಲ ಏನಾದರೂ ನನ್ನ ಮಗ ನಿಮ್ಮ ಮನೆಗೆ ಬಂದರೆ ಹಿಡ್ಕೊಂಬಂದ್ಬಿಡಿ. ಒಬ್ಬ ಮುದುಕಮ್ಮ ಬಂದಂದು, ಅಯ್ಯೋ ಅದೇನು ಮಗನೇ ನಿನ್ನ ಮಗ, ಆ ಗಡಿಗೆ ಗಡಿಗೆ ಹಾಲೆಲ್ಲ ಕುಡಿದು ಬಿಟ್ಟನಲ್ಲ ಅಮ್ಮ. ಯಶೋಧೆ ಅಂದ್ಲಮ್ಮ, ಇನ್ನೊಂದ್ಸಲ ನನ್ನ ಮಗ ಬಂದರೆ ನೀನು ಬಲವಂತವಾಗಿ ಎಳಕೊಂಬ ಇಲ್ಲಿಗೆ ಅವನಿಗೆ ಬುದ್ಧಿ ಕಲಿಸ್ತೇನೆ. ಇನ್ನೊಬ್ಬ ಅಮ್ಮ ಅಂದ್ಲು, ಅಮ್ಮ ನೆನ್ನೆ ನಮ್ಮ ಮನೆಗೆ ಬಂದು ಗಡಿಗೆಯಲ್ಲಿ ಕೈ ಹಾಕಿ ಬೆಣ್ಣೆ ತಿಂತಿದ್ದ. ಏ ಕೃಷ್ಣ ಏನೋ ಮಾಡ್ತಿದ್ದೀಯ ಅಂದ್ರೆ ನನ್ನ ಬಂಗಾರದ ಕರು ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಇದರೊಳಗಡೆ ಇದೇನು ಅಂತ ನೋಡ್ತಾ ಇದ್ದೀನಿ ಅಂತ ಪುನಃ ಬೆಣ್ಣೆ ತಿಂತಾನಲ್ಲಮ್ಮ. ಅದಕ್ಕೆ ಯಶೋಧೆ ಅಂದ್ಲು, ಈ ಸಲ ಏನಾದ್ರೂ ಬಂದ್ರೆ ಹಿಡ್ಕೊಂಬಂದ್ಬಿಡಿ. ಇದನ್ನೆಲ್ಲ ಮರೆಯಲ್ಲಿ ನಿಂತು ಕೃಷ್ಣ ನೋಡ್ತಾ ಇದ್ದ. ಅವರೆಲ್ಲರೂ ಹೋದ ಮೇಲೆ ಮತ್ತೆ ಹುಡುಗರನ್ನು ಸೇರಿಸಿಕೊಂಡು ಆ ಮುದುಕಿ ಮನೆಗೆ ಬಂದಿದ್ದಾನೆ. ಆ ಮುದುಕಿಯ ಮನೆಯಲ್ಲಿ ಆತ ಅಂದರೆ ಆ ಮನೆಯ ಯಜಮಾನ ಸಂತೆಗೆ ಹೋಗಿದ್ದಾನೆ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ದರು. ಕೃಷ್ಣ ಬಂದಾಗ ಹಿಡ್ಕೊಂಬಿಡಬೇಕು ಅಂತ ಒಂದು ಗಡಿಗೆಯಲ್ಲಿ ಬೆಣ್ಣೆಯನ್ನಿಟ್ಟು ಅದನ್ನ ಹಾಗೆ ನೇತಾಡುವಂತೆ ತಾವು ಮಲಗುವ ಸ್ಥಳದ ಮೇಲುಗಡೆಯನ್ನೇ ಕಟ್ಟಿ ಹಾಕಿದ್ರು. ಹಗ್ಗದಲ್ಲಿ ನೇತಾಡಿದ್ದು ಕೃಷ್ಣ ಬಂದು ತನ್ನ ಕೈ ಹೀಗಂದ. ಆ ನೇತಾಡುತ್ತಿರುವ ಹಗ್ಗದಲ್ಲಿರ್ತಕ್ಕಂಥದ್ದು ಹಾಗೇ ಕೈಗೆ ಬಂತು. ಬೆಣ್ಣೆಯನ್ನು ಸ್ನೇಹಿತರಿಗೂ ಹಂಚಿದ, ತಾನು ತಿಂದ, ಪುನಃ ಗಡಿಗೆಯನ್ನು ಅಲ್ಲೇ ಇಟ್ಟ. ಈ ಕೈಯೆಲ್ಲ ಬೆಣ್ಣೆಯಾಗಿತ್ತಲ್ಲ ನೋಡಿದ. ಅತ್ತೆ ಸೊಸೆಯರಿಬ್ಬರು ಮಲಗಿದ್ರು. ಅತ್ತೆ ಸೊಸೆ ಬಾಯಿ ಹತ್ರ ಸ್ವಲ್ಪ, ಸೊಸೆ ಮುಖದ ಹತ್ರ ಸ್ವಲ್ಪ ಬಳದ, ಹೊರಟೋದ. ಬೆಳಗ್ಗೆ ಆಯಿತು, ಸೊಸೆ ಎದ್ದು ಮನೆ ಕೆಲಸವನ್ನು ಮಾಡೋಣ ಅಂತ ಅತ್ತೆ ಕಾಲಿಗೆ ನಮಸ್ಕಾರ ಮಾಡೋಕೆ ನೋಡ್ತಾಳೆ. ಅತ್ತೆ ಮುಖದಲ್ಲಿ ಬೆಣ್ಣೆ. ನಮ್ಮತ್ತೆ ಇಷ್ಟು ವಯಸ್ಸಾದರೂ ಇಷ್ಟು ಗಟ್ಟಿಗೆ ಹಾಕಿದ್ದಾಳೆ ಅಂದರೆ ಇಷ್ಟು ಹಿಡಿದಪ್ಪ ಬೆಣ್ಣೆ ತಿಂತಾಳೆ, ಬರಲಿ ನಮ್ಮ ಯಜಮಾನರು. ಆಯಮ್ಮ ಸುಮ್ಮನಾದ್ಲು. ಅತ್ತೆ ಕಂಡುಬಿಟ್ಲು, ಸೊಸೆ ಕಸ ಕೊಡಿಸ್ತೇನಮ್ಮ ಅಂತ ಮುಖ ನೋಡಿದ್ಲು. ಸೊಸೆ ಮುಖದಲ್ಲಿ ಬೆಣ್ಣೆ. ಆಹಾ ಇವಳು ಕಳ್ಳಿ, ಹೇಳಿದ್ರು ಒರೆಸ್ಕೊಂಡ್ಬಿಡ್ತಾಳೆ, ಬಂದ್ಬಿಡ್ಲಿ ನನ್ನ ಮಗ ಅಂತ ಕಾದಿದ್ರೆ ಮಗ ಬಂದ. ನೋಡಿದೇನೋ ನಿನ್ನ ಹೆಂಡತಿ ಅಂತ ತಾಯಿ, ನೋಡ್ರಿ ನಿಮ್ಮಮ್ಮ ಅಂತ ಹೆಂಡತಿ. ಇವರಿಬ್ರು ಒಬ್ರನ್ನೊಬ್ರು ನೋಡಿ ನಗುತ್ತಿದ್ರೆ ಅವರಿಬ್ರು ನೋಡಿ ಅವನ್ ನಗುತ್ತಾನೆ. ಇದನ್ನು ನೋಡಿ ಮುದುಕೆ ಅಂದ್ಲು, ತಾಳು ಬರಲಿ ಕೃಷ್ಣ ಅವನು ಮಾಡಿರೋ ಕೆಲಸ ಅವ್ರ ತಾಯಿ ತೋರಿಸ್ತೇನೆ ಅಂತ ತಾನು ಹೊರಟ. ಇಲ್ಲಿ ಇನ್ನೊಬ್ಬರ ಮನೆಗೆ ನುಗ್ಗಿದ ಕೃಷ್ಣ. ಆ ಬೆಣ್ಣೆ ಗಡಿಗೆ ಕೈ ಹಾಕ್ತಿದ್ದ. ಆ ಮನೆ ಯಜಮಾನಿ ನೋಡಿದ್ದೆ ಸಿಕ್ಕದ ಅಂತ ಹಿಡಿದು ಒಂದು ಚೀಲದಲ್ಲಿ ಹಾಕೊಂಡು ಗಂಟು ಹಾಕೊಂಡ್ಬಂದ್ಲು. ಇನ್ನೊಬ್ಬರ ಮನೆಯಲ್ಲಿ ಒಬ್ಬರ ಮನೆಯಲ್ಲಿ ಬಂದ ಕೃಷ್ಣ. ಆಯಮ್ಮ ಒಂದು ಪೆಟ್ಟಿಗೆಯಲ್ಲಿ ಹಾಕೊಂಡು ಎತ್ಕೊಂಡ್ಬಂದ್ಲು.
ಇವರೆಲ್ಲರೂ ಯಶೋಧೆ ಮನೆಗೆ ಬಂದ್ರು. ಯಶೋಧೆ ಕರೆದ್ರು, ನೋಡಮ್ಮ ನನ್ನ ಮುಖ ನೋಡಮ್ಮ ಅಂದ್ಲು ಬುದುಕಿ. ಎಲ್ಲಿ ಯಾ ಕೃಷ್ಣ, ಎಲ್ಲಿದ್ದಾನೋ ಏನೋಮ್ಮ? ಯಶೋಧಮ್ಮ ಕೇಳಿದ್ರು, ಇದೇನಮ್ಮ ಪೆಟ್ಟಿಗೆ? ಆ ಪೆಟ್ಟಿಗೆ ಆಯಮ್ಮ ಹಿಡಿದ್ಲು, ನಿನ್ನ ಮಗನಿದ್ರಲ್ಲಿ ಹಾಕಿದ್ದೀನಿ. ಹಾ, ಎಲ್ಲಿ ತೆಗೆಯಮ್ಮ ನೋಡೋಣ. ಆಯಮ್ಮ ಪೆಟ್ಟಿಗೆ ಬೀಗ ತೆಗೆದು ಮುಚ್ಚಳ ತೆಗೀತಾಳೆ. ಒಳಗಡೆ ಕೃಷ್ಣ ಇಲ್ಲ, ಪಾತ್ರೆ ಸಾಮಾನುಗಳಿತ್ತು. ಆಯಮ್ಮ ಅಂದ್ಲು, ಏನಿಲ್ಲ, ಕಂಚಿಗೆ ಹೋಗಿದ್ದೆ, ಒಳ್ಳೊಳ್ಳೆ ಪಾತ್ರೆ ತಂದೆ, ನಿನಗೆ ತೋರಿಸೋಣ ಅಂತ ತಗೊಂಬಂದೆ. ಆ ಚೀಲದ ಆಯಮ್ಮನಿಗೆ ಅನುಮಾನ, ನನ್ನ ಚೀಲದಲ್ಲೂ ಇದ್ದಾನೋ ಇಲ್ಲವೋ? ಸ್ವಲ್ಪ ಚೀಲ ಅಲ್ಲಾಡ್ದಾಗಾಯ್ತು. ಹಾ, ಇಲ್ಲ ಇಲ್ಲ ಇದ್ದಾನೆ. ಅಮ್ಮ ನಿನ್ನ ಮಗ ಇಲ್ಲಿದ್ದಾನ ನೋಡು ಅಂತ ಚೀಲವನ್ನು ಬಿಚ್ಚಿದ್ಲು. ಬಿಚ್ಚಿದ್ರೆ ಆ ಚೀಲದಲ್ಲಿ ಹಾಕಿ ಗಂಟು ಹಾಕಿದ್ಲಲ್ಲ ಗೋಪಿ, ಅವಳು ಗಂಡಾನೇ ಕೂತಿದ್ದಾನು ಒಳಗಡೆ. ಎದ್ಬಿಟ್ಟ, ಯಾಕೆ ನನ್ನ ಹೇಳ್ಕೊಂಬಂದೆ? ಈ ತಾಯಿ ಕರೆದಂತೆ, ಕೃಷ್ಣ ಕೃಷ್ಣ ಅಂದ್ರೆ ಒಳಗಡೆಯಿಂದ ಆ ಅಂತ ಬಂದ. ಆ ಅಂತ ಬಂದ್ರೆ ಈ ತಾಯಿ ಅಂತಾಳಪ್ಪ, ಎಲ್ಲೂ ಹೋಗ್ಬೇಡ ಕಣ, ನೀನು ನೀನೆಲ್ಲೆಲ್ಲೋ ಹೋಗ್ತೀಯ, ಎಲ್ಲ ಏನೇನು ಅಂತಾರೆ, ಏನಮ್ಮ ಹೋಗ್ಬೇಡಪ್ಪ,

ಕೃಷ್ಣ, ಎಲ್ಲೂ ಹೋಗ್ಬೇಡಪ್ಪ ನೀನು. ಇಲ್ಲಮ್ಮ ನಾನು ಎಲ್ಲೂ ಹೋಗೋಲ್ಲ, ಇಲ್ಲಿಲ್ಲೇ ಆಟವಾಡ್ತಾ ಇದ್ದೀನಿ. ಆಟವಾಡುತ್ತಾ ಕಾಲವನ್ನು ಕಳೆಯುತ್ತಿದ್ದಾನೆ ಜಗದೊಡೆಯ. ಗೋಪಾಲಕರೊಡನೆ ಗೋವುಗಳ ಜೊತೆಯಲ್ಲಿ ಕಾಲವನ್ನು ಕಳೆಯುತ್ತಿದ್ದರೆ ಕಂಸನಿಂದ ಬಂದ ರಕ್ಕಸರ ನಾಶವಾಗುತ್ತಾ ಇದೆಯಂತೆ. ಒಬ್ಬರಲ್ಲ ಇಬ್ಬರಲ್ಲ, ಕರುವಿನ ರೂಪದಲ್ಲಿ ಬಂದಂತ ವತ್ಸಾಸುರ, ಬಕಾಸುರ, ಅಘಾಸುರ, ಪ್ರಲಂಬ ಇವರನ್ನೆಲ್ಲರನ್ನೂ ಸಂಹಾರ ಮಾಡಿ ಜಗದೊಡೆಯನಾದ ಕೃಷ್ಣ ಪ್ರಶಂಸಿತೀಯನಾಗ್ತಾ ಇದ್ದಾನೆ. ಒಂದು ಸಲ ಇಂದ್ರಯಜ್ಞವನ್ನು ಮಾಡಬೇಕು ಎಂದಾಗ ತನ್ನ ತಂದೆಗೆ ಹೇಳಿದ, ಅಪ್ಪ ಈ ಯಜ್ಞ ಮಳೆ ಬರುತ್ತೆ ಎಂದಲ್ಲವೇ, ಹಾಗಲ್ಲ ನಾವು ಪರ್ವತದ ಪೂಜೆಯನ್ನು ಮಾಡೋಣ, ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ. ಗೋವರ್ಧನಗಿರಿ ಉತ್ಸವವನ್ನು ಮಾಡೋಣ ಎಂದರೆ ಇಂದ್ರ ಪರಮಾತ್ಮನನ್ನು ಪರೀಕ್ಷೆ ಮಾಡಬೇಕು ಎಂಬುದಾಗಿ 7 ದಿವಸಗಳ ಕಾಲ ಅಗಾಧವಾದ ಮಳೆಯನ್ನು ಸುರಿಸಿದ. ಏನು ಬೃಂದಾವನವೆಲ್ಲೂ ಕೊಚ್ಚಿ ಹೋಗುತ್ತೇನೋ ಎನ್ನುವಂತಾಗಿದೆಯಂತೆ. ಜಗದೊಡೆಯನಾದ ಕೃಷ್ಣ ತನ್ನ ಕಿರುಬೆರಳಿನಲ್ಲಿ ಗೋವರ್ಧನಗಿರಿಯನ್ನು ಹೊತ್ತು ನಿಂತ. ಆ ಗಿರಿಯನ್ನು ಹೊತ್ತೊಡನೆಯೇ ಅದರ ಆಶ್ರಯದಲ್ಲಿ ಗೋವುಗಳು, ಗೋಪಾಲಕರು ಎಲ್ಲರೂ ಬಂದು ನಿಂತರು. ದೇವೇಂದ್ರ ತನಗಾದಂಥ ಅವಮಾನವನ್ನ ಸಹಿಸಲಾರದೆ ಬಂದು ಜಗತ್ತಿನ ಒಡೆಯನಾದ ಕೃಷ್ಣನನ್ನು ಬೇಡಿದನಂತೆ. ಒಡೆಯ, ನಿನ್ನ ಅಪಾರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದೆ ನಾನು ಹೀಗಾದೆ, ದಯಮಾಡಿ ನನ್ನನ್ನು ಕ್ಷಮಿಸು. ಕೃಷ್ಣನ ಮಹಿಮೆ ಅಗಾಧವಾಗ್ತಾ ಇದೆ. ಇದನ್ನೆಲ್ಲವನ್ನು ಕೇಳಿ ಕಂಸನು ಯಾರಿರಬಹುದು ಇವನು ಅನ್ನುವಾಗ ಒಮ್ಮೆ ಮಹಾನುಭಾವರಾದ ನಾರದರು ಬರ್ತಾ ಇದ್ದಾರಂತೆ. ನಾರ

ಸಾರಾಯ್ ಪೂಜ್ಯರಿಗೆ ನಮೋ ನಮಃ ಎಂದ ಕಂಸ. ಬಹಳ ಸಂತೋಷ. ಕಂಸಭೂಪಾಲ, ಏನು ಸಮಾಚಾರ? ಗುರುಗಳೇ, ಎಲ್ಲೋ ನನ್ನ ಶತ್ರು ಬೆಳೆಯುತ್ತಿದ್ದಾನಂತೆ. ಅವನಾರು ಎಲ್ಲಿದ್ದಾನೆ ಎಂಬುದೊಂದು ತಿಳಿಯಲಿಲ್ಲವಲ್ಲ ಗುರುಗಳೇ. ನಾರದರಂದ್ರಪ್ಪ, ಅವನಾರು ಎಲ್ಲಿಗನು ಎಂಬ

ಗೋಪಾಲಕರ ಜೊತೆಯಲ್ಲಿ ಗೋವುಗಳನ್ನು ಕಾದ ಗೋವಿಂದ ಎನಿಸಿಕೊಂಡು ಭಕ್ತವತ್ಸರರಾಗಿ ಅನಂತ ಲೀಲಾ ವೈಭವದಿಂದ ಕೂಡಿ ಕಪಟನಾಟಕ ಸೂತ್ರಧಾರಿಯೆಂದೆನಿಸಿ ಮೆರೆಯುತ್ತಿದ್ದಾನೆ ಶ್ರೀಹರಿ. ಕೃಷ್ಣಾವತಾರವನ್ನು ಮಾಡಿ ಅವನೇ ದೇವಕಿಯ ಗರ್ಭ ಸಂಪೂತನೋದವನೇ ಗುರುಗಳೇ, ಇಷ್ಟು ಕಾಲ ನನಗೆ ಅರ್ಥವಾಗದೆ ಅನೇಕ ಜನ ಅಸುರರನ್ನು ಸಂಹಾರ ಮಾಡಿದವ ಅವನೇ ಎಂದು ತಿಳಿಯುತ್ತಿದೆ. ಅವನನ್ನೇನು ಮಾಡಲಿ, ಅವನನ್ನೇನು ಮಾಡಲಿ? ನಾರದನಂದ್ರಪ್ಪ, ಸತ್ಯವಾದ ಮಾತು ಹೇಳುವುದಾದರೆ ದೈವ ಸಂಕಲ್ಪವೇನಿದೆಯೋ ಅದು ನಡೆದೇ ನಡೆಯುತ್ತೆ ಎನ್ನುವುದಕ್ಕೆ ಇನ್ನಾವುದನ್ನು ನಾವು ಹೇಳಬೇಕಾಗಿಲ್ಲ. ಆದರೂ ಸಹ ನೀನು ಒಮ್ಮೆ ಅದು ಯಾರು ಏನು ಎಂಬುದನ್ನು ತಿಳಿದು ಜಾಗೃತಿಯಾಗಿರು. ನಾರಾಯಣ ತನ್ನವರನ್ನೆಲ್ಲ ಸೇರಿಸಿದ ಮಂತ್ರಿಗಳೇ, ಸೇನಾಧಿಪತಿಗಳೇ, ಏನ್ ಮಾಡೋಣ? ಒಬ್ಬರಂದ, ಸ್ವಾಮಿ ಇದು ಹೀಗಾಗಿದೆ, ಆ ಕೃಷ್ಣ ತನ್ನ ಸ್ವಕ್ಷೇತ್ರದಲ್ಲಿರುವುದರಿಂದ ನಮಗೆ ತೊಂದರೆಯಾಗಿದೆ. ಅವನನ್ನ ನಮ್ಮೂರು ಕರೆಸ್ಕೊಂಡ್ಬಿಟ್ರೆ ನಾವು ಸಂಹಾರ ಮಾಡಿಬಿಡ್ಬೋದು. ಹಾಗಾದ್ರೆ ಅವನನ್ನು ಯಾರೊಂದಿಗೆ ಕರೆಸೋಣ? ನಾವ್ ಯಾರು ಹೋದ್ರೂ ಅವ್ರು ಬರಲ್ಲ, ಯಾರು ಕಳಿಸಲ್ಲ. ಅಕ್ರೂರ ಯಾದವರಿಗೆಲ್ಲ ಪರಮ ಮಿತ್ರ, ಅವನನ್ನು ಕಳಿಸೋಣ. ಅಕ್ರೂರನನ್ನು ಕರೆಯಿಸಿ ಅನೇಕ ವಿಚಾರಗಳನ್ನು ಹೇಳಿ ಕೃಷ್ಣನನ್ನು ಕರೆತ. ಕೃಷ್ಣನನ್ನು ಕರೆತ ಎಂದರೆ ಆ ಅಕ್ರೂರ ಹೇಳಿದ ಪರಮಾತ್ಮ ಮುಂದೇನಾಗಬೇಕಾಗಿದೆಯೋ ಎಲ್ಲ ನಿನ್ನ ಸಂಕಲ್ಪವೇ, ಇದು ಹೊರಟೆ ಎಂಬುದಾಗಿ ಅಕ್ರೂರ ಬರುತ್ತಿದ್ದಾನಂತೆ. ನೇರವಾಗಿ ಬಂದಿದ್ದಾನೆ ನಂದಗೋಪನ ಮನೆಗೆ. ಕರಗಳನ್ನು ಜೋಡಿಸಿದ ಆ ನಂದಗೋಪ, ದಯಮಾಡಿಸಿ ದಯಮಾಡಿಸಿ ಅಕ್ರೂರ ಮಹಾರಾಜ, ನಿನ್ನ ಆಗಮನದಿಂದ ನಾವು ಧನ್ಯರಾದವು, ಏನಾಗಬೇಕಾಗಿದೆ? ಅಕ್ರೂರ ಹೇಳಿದ, ಅಯ್ಯ, ಜಗಕ್ಕೆಲ್ಲ ಕಲ್ಯಾಣವಾಗುವ ಕಾರ್ಯ ನಿನ್ನಿಂದ ಆಗಬೇಕಾಗಿದೆ. ಹ, ನನ್ನಿಂದಲೇ ಏನಾಗಬೇಕು?

ನಿನ್ನ ಮಗ ಅಯ್ಯಪ್ಪ ಅಭಿಮಾನದಲ್ಲಿ ನಿನ್ನ ಮನೆಯಲ್ಲಿ ಇರಿಸಿಕೊಂಡಿದ್ದೀಯಪ್ಪ. ಜಗದೊಡೆಯನಾಗಿರ್ತಕ್ಕಂಥ ಮಾಧವನನ್ನ ಕಳುಹಿಸಿಕೊಡುವ ಕೃಷ್ಣನನ್ನ ಯಾಗ ಯಜ್ಞಗಳನ್ನು ಮಾಡಲಾಗದೆ ಸ್ವತಂತ್ರತೆಯಿಂದ ನಾರಾಯಣ ಗೋವಿಂದ ಎಂದು ಭಗವಂತನನ್ನು ಸ್ಮರಣೆ ಮಾಡಲಾಗದೆ ತತ್ತರಿಸುತ್ತಿರತಕ್ಕಂಥ ಜನಗಳಿಗೆ ಆ ಕಂಸಭೂಪಾಲನ ಹಾವಳಿಯಲ್ಲಿ ನರಳುತ್ತಿರತಕ್ಕಂಥ ಅನೇಕ ಜನ ಸತ್ಯವಂತರಿಗೆ ಜಗದೊಡೆಯನೂ ಅನುಗ್ರಹವಾಗಲಿ, ಕಂಸಭೂಪಾಲನ ಹಾವಳಿಯು ಅಡಗಲಿ. ಅದಕ್ಕೆ ಬರಬೇಕು ಕೃಷ್ಣ. ನೀನು ಕೂತಿದ್ದ ನಂದಗೋಪ ಕೃಷ್ಣ. ಆಗ ಅಕ್ರೂರ ಹೇಳ್ತಾನೆ, ಅದೇ ಹೇಳಿದೆ ನಾನು ನಿನಗೆ, ಮಗನೆಂಬ ಮಮತೆ ನಿನ್ನಲ್ಲಿದೆ, ಅವನು ಮಾಧವ ಕಾಣಪ್ಪ. ಅಯ್ಯ ಕಳುಹಿಸಿಕೊಡು ಕೃಷ್ಣ. ಧಡ ಧಡನೆ ಓಡಿ ಬಂದವನು ಅಕ್ರೂರ ಮುಂದೆ ನಿಂತನಂತೆ. ನಿಂತ ಕೂಡಲೇ ಅಕ್ರೂರ ಹೇಳಿದ, ಆಹಾ ಬಂದೆಯಾ ಮಾಧವ, ನೀನೇನು ಸಾಮಾನ್ಯನೇ ದೇವ, ಕಿರುಬೆ

ಜೊತೆಗೆ ಗುರುವಿನ ಕಾಣಿಕೆ ಎಂದೆಂಬುದಾಗಿ ಲೋಕದಲ್ಲಿ ಅನ್ನಾವ ಶಿಷ್ಯನು ಹೀಯಲಾರದ ಕಾಣಿಕೆಯನ್ನಿತ್ತೆ. ಅಪಾರ ಮಹಿಮಾ ಸಂಪನ್ನ, ದಯಮಾಡಿಸಿ ನಮ್ಮನ್ನು ಕಾಪಾಡು. ಕೃಷ್ಣ ಪಕ್ಕದಲ್ಲಿ ತಿರುಗಿ ತನ್ನ ಅಣ್ಣ ನೆನೆಸಿಕೊಂಡ ಬಲರಾಮನ ಮುಖವನ್ನು ನೋಡಿದರೆ ಬಲರಾಮ ಹೇಳಿದ, ಹೋಗೋಣ ಕೃಷ್ಣ. ಕೃಷ್ಣ ಹೇಳಿದ, ಹೊರಡೋಣ ಹೊರಡೋಣ ಎಂದ ಕೂಡಲೇ ತಂದೆ ಊರಿ ಬಂದ ಕೃಷ್ಣ. ಅಲ್ಲಿರ್ತಕ್ಕಂತ ಗೋವಳರೆಲ್ಲರೂ ಸೇರಿಕೊಂಡ್ರಂತೆ, ಕೃಷ್ಣ ಎಡಬಿಡದೆ ನಾವು ನಿನ್ನ ಸಂಗಡ ಇದ್ದವರಲ್ವೇನಪ್ಪ, ಹಾಗಾದ್ರೆ ನಾವು ಮಾತ್ರ ನಿನ್ನನ್ನು ಬಿಟ್ಟಿರೋಕ್ಕಾಗಲ್ಲ, ನಾವು ಬರ್ತೇವೆ. ಕೃಷ್ಣ ಹೇಳಿದ, ನೀವೆಲ್ಲ ಬರ್ತೀರಾ, ಹಾಗಾದ್ರೆ ನಡೀರಿ. ಯಶೋದೆ ಕಣ್ಣೀರು ಸುರಿಸಿ ಹೇಳ್ತಾಳೆ, ಬಹುಕಾಲದಿ ಮಗನೆಂಬ ಮಮತೆಯಲ್ಲಿ ಕಂಡೆ. ಕೃಷ್ಣ ಯಾರೋ ಬಂದು ಕರೆದ ಮಾತ್ರದ ಕ್ಷಣಕ್ಕೆ ನನ್ನನ್ನೆಲ್ಲ ಬಿಟ್ಟು ಹೋಗ್ತೀಯೇನೋ. ನೋಡಿ ಬಂದ ಅಮ್ಮ ಅಂತ ಬಾಚಿ ತಂಬಿ ಕೃಷ್ಣ ಹೇಳ್ತಾನೆ, ಅಮ್ಮ ಹೋಗ್ತಾ ಇಲ್ಲ ಕಣಮ್ಮ, ನಾನು ಹೋಗ್ತಾ ಇರೋದು ಜಗತ್ತಿನ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡಲು, ಇದು ಹೊರಟೆ ಎಂಬುದಾಗಿ ಅಲ್ಲಿರುವ ಜನಗಳಿಗೆ ಎಲ್ಲರಿಗೂ ಎಲ್ಲರ ಮನೆಗಳಿಗೂ ಹೋಗಿ ಹೇಳಿ ಬರುತ್ತಿದ್ದರೆ ಗೋಪಿಯರು ಹೇಳ್ತಾರೆ, ಬೇಡ ಕೃಷ್ಣ ನೀನು ಹೋದರೆ ನಮ್ಮಿಂದ ಇರೋಕ್ಕಾಗಲ್ಲ,

ಕಣ್ಣೀರ ಸುರಿಸುವರು ಗೋಪಿಯರೆಲ್ಲರೂ

ದೇಶ ನೀನ್ ಹೋದದ್ದು ಆದ್ರೆ ನಾವು ನಾವಿರ್ಲಾರವಪ್ಪ, ನಮ್ಮೆಲ್ಲ ನಮ್ಮೆಲ್ಲರನ್ನೂ ಈ ರೀತಿಯಾಗಿ ಬಿಟ್ಟು ಹೋಗುವುದು ನ್ಯಾಯವಲ್ಲ ಕೃಷ್ಣ ಅಂದರೆ ಕೃಷ್ಣ ಎಲ್ಲರಿಗೂ ಸಮಾಧಾನವನ್ನು ಹೇಳುತ್ತಾ ನೇರವಾಗಿ ಹೊರಟನಂತೆ. ಬರುವಾಗ ಯಮುನಾ ನದಿ ಪ್ರಾಪ್ತವಾದರೆ ಆ ಯಮುನಾ ನದಿಯಲ್ಲಿ ಅಕ್ರೂರ ಸ್ನಾನ ಮಾಡಿದಾಗ ಆ ಭಕ್ತನಿಗೆ ತಾನು ದಿವ್ಯ ದರ್ಶನವನ್ನು ತೋರಿಸಿದ್ದಾನೆ. ಮುಂದೆ ಮಥುರಾ ನಗರಿಗೆ ಬಂದರೆ ಅಕ್ರೂರ ಹೇಳಿದ, ಮಾಸ್ವಾಮಿ ಒಳಗಡೆಗೆ ಹೋಗೋಣ, ಅಕ್ರೂರ ನೀನು ನಡೆ, ನಾನು ಬರುವಾಗ ಬರ್ತೇನೆ ಎಂಬುದಾಗಿ ಅಂದು ಕಳುಹಿಸಿ ಮಾರನೆಯ ದಿನ ನಗರವನ್ನು ಪ್ರವೇಶ ಮಾಡಿದ್ದಾನೆ. ತನ್ನ ಸಂಗಡಿಗರೊಂದಡಗೂಡಿ ಜಗದೊಡೆಯನಾದ ಕೃಷ್ಣ ಎದುರಾಗಿ ಬರುತ್ತಿದ್ದ ಅರಮನೆಗೆ ಬಟ್ಟೆಯನ್ನು ಒಗೆಯುವ ಮಡಿವಾಳರವನು. ಆ ಬಟ್ಟೆ ಒಗೆಯುವ ಮಡಿವಾಳರವನು ಬಂದರೆ ಅವನಲ್ಲಿರುವ ವಸ್ತ್ರಾಭರಣಗಳನ್ನೆಲ್ಲವನ್ನು ಕಸಿದುಕೊಂಡ ಎಲ್ಲರಿಗೂ ಹಂಚಿದ. ಮುಂದೆ ಬರುತ್ತಿದ್ದಾನೆ, ಮುಂದೆ ಬರುವಾಗ ಮೇಲ್ಗೆಯವನೊಬ್ಬ ಭಕ್ತ ತಾನು ಮೇಯ್ದ ದಿವ್ಯಾಂಬರವನ್ನು ಪರಮಾತ್ಮನಿಗೆ ಅರ್ಪಿಸಿದ. ಅಲ್ಲಿಂದ ಹೂವಾಡಿಗರ ಬೀದಿಯಲ್ಲಿ ಸುದಾರಾ ಎಂಬ ಒಬ್ಬ ಭಕ್ತ ಪರಮಾತ್ಮನಿಗೆ ಪುಷ್ಪಗಳನ್ನು ಅರ್ಪಿಸಿದ. ಇದನ್ನ

ಮಗನನ್ನು ಸ್ವೀಕರಿಸಿದ ಪರಮಾತ್ಮ ಅಂದಿನ ದಿನ ಪುನಃ ಹಿಂತಿರುಗಿ ಬರುತ್ತಾ ತಾನು ಕಾಲವನ್ನು ಕಳೆಯುವುದಕ್ಕಾಗಿ ಬಂದವನೇನು ಮಾಡಿದನಂತೆ, ಅಲ್ಲಿ ಸಿದ್ಧವಾಗಿತ್ತು ಯಾಗ ಮಂಟಪ, ಅಲ್ಲಿ ಧನುಸ್ಸಿನ ಪೂಜೆ ಎಂದು ಕರೆಸಿದರಲ್ಲ, ಅಲ್ಲಿ ಕಾವಲಿದ್ದವರನ್ನು ನೋಡಿದ, ಅಣ್ಣ ನಾವು ಬಂದು ಸುಮ್ಮನೆ ಹೋಗಬಾರದು, ಸ್ವಲ್ಪ ಇದರ ರುಚಿ ತೋರಿಸೋಣ ಅಂತ ನುಗ್ಗಿದರಂತೆ. ನುಗ್ಗಿ ಏನು ಮಾಡಿದ್ದಾನೆ, ಎಲ್ಲರೂ

ಸಂಹಾರವಾಗಿ ಬಂದವರನ್ನ ಸಂಹರಿಸಿದ, ಇಂದಿನ ಕೆಲಸ ಮುಗಿಯಿತು ಎಂಬುದಾಗಿ ಹಿಂತಿರುಗಿದ. ಎಲ್ಲ ನೋಡಿ ಬಂದರು ಕಂಸ ಭೂಪಾಲನ ಹತ್ರ. ಭೂಪಾಲ, ಆ ಕೃಷ್ಣ ಬಲರಾಮರು ಬಂದು ನಾಡಿನಲ್ಲಿ ಅನೇಕ ಹಾವಳಿಗಳನ್ನು ಮಾಡಿ ಯಾಗ ಮಂಟಪವನ್ನು ಹಾಳು ಮಾಡಿ ಧನಸನ್ನು ಮುರಿದರು. ಮುರಿದರೆ ಶಿವದಲುವನ್ನು ಏನ್ ಮಾಡುತ್ತಿದ್ದೀರಾ, ಏನ್ ಮಾಡುತ್ತಿದ್ದೀರಾ ಸುನಾಮ? ಹಾಗೆ ಓಡಿ ಬಂದರಂತೆ ಸುನಾಮ ಅನ್ನೋದು ಪಡೆಯ, ಅದು ಸತ್ತು ಹೋಯಿತು. ಈಗ ನೀನು ಭಯಪಡಬೇಡ, ಹೇಗೂ ನಾಳೆ ಬರ್ತಾರಲ್ಲ, ನಾಳೆ ಪೂಜೆಗೆ ಅವರು ಬರಲೇಬೇಕು. ನಾಳೆ ಕರೆಸಿರುವುದೇ ನಾಳೆಗಾಗಿ. ಅವರು ನಾಳೆ ಬಂದಾಗ ನಾನೊಂದು ಉಪಾಯವನ್ನು ಮಾಡಿದ್ದೇನೆ. ನಮ್ಮ ಆನೆ ಇದೆಯಲ್ಲ, ಕುವರಯ ಪೀಡಾ ಎಂಬತಕ್ಕಂಥ ಆನೆ, ಆ ಕುವರಯ ಎಂಬತಕ್ಕಂಥ ಆನೆಯನ್ನು ಬಿಟ್ಟು ಅವನನ್ನು ಮಾರ್ಗದಲ್ಲೇ ತುಳಿಸಿಬಿಡುತ್ತೇನೆ. ಕಂಸ ಹೇಳಿದ ಫಲ, ಅಂದಿಗೆ ನನ್ನ ಶತ್ರು ಶೇಷ ನಾಶವಾಗುವಂತೆಯೇ. ಕಳೆದಿರುಳು ರಾತ್ರಿ ಕಳೆದಿದೆಯಂತೆ ಜಗದೊಡೆಯನ್ನು ಬಿಟ್ಟಿದ್ದಾನೆ. ಇನ್ನಾಗಬೇಕಾದದ್ದು ನೋಡೋಣ ಎಂದು ಊರನ್ನು ಪ್ರವೇಶ ಮಾಡುತ್ತಿದ್ದಂತೆಯೇ ದೂರದಲ್ಲಿ ಕಿರ್ರನೆ ಕಿರಿಚಿದೆ ಆನೆ. ಮೇಲೆ ಕುಳಿತಿರುವ ಮಾವಿನ ಜನವನು ಕೃಷ್ಣ ಬಲರಾಮರ ಮೇಲೆ ಪ್ರಯೋಗಿಸಿದಂತೆ ಆ ನಾಡಿನ ಜನಗಳೆಲ್ಲ ಹೆದರಿದ್ರು. ಏನು ಪೈದುಂಟು, ಏನಾಗುತ್ತಲ್ಲ, ಏನು ಅನರ್ಥವಾಗುತ್ತೆ ಎಂಬುದಾಗಿ ಎದುರು ನೋಡುತ್ತಿರುವುದರೊಳಗಾಗಿ ಜಗದೊಡೆಯನಾದ ಕೃಷ್ಣ ಆ ಬರುವ ಆನೆಯ ಸೊಟ್ಟಿಲನ್ನು ಹಿಡಿದ, ಬಲರಾಮದೇವ ಓಡಿ ಬಂದವರ ಬಾಲವನ್ನು ಹಿಡಿದ. ಆ ಪುಟ್ಟ ಬಾಲಕರು ಮದಿಸಿದ ಆನೆಯನ್ನು ಹಿಡಿದರೆ ಅಲುಗಾಡಲಾರದೆ ಜಗ್ಗಲಾರದೆ ಕಿರ್ರನೆ ಕೆರೆಚುತ್ತಿದೆಯಂತೆ ಆ ಆನೆ. ಒಂದು ಸಲ ಬಲವನ್ನೆಲ್ಲ ಬಿಟ್ಟು ಜಗದೊಡೆಯನ್ನು ಕೆಳಗುಣಿಸಿದರೆ ಆ ಮಾವುಟಿಗ ಜಾರಿ ಮೊದಲು ಕೆಳಗೆ ಬಿದ್ದ, ಅವನ ಮೇಲೆ ಆನೆ ಬಿದ್ದು. ಅವನಂತೂ ಎಲ್ಲಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಪರಮಾತ್ಮ ಅದನ್ನು ಉರುಳಾಡಿಸಿದ, ಉರುಳಾಡಿಸಿ ಒಂಬೆಗೆ ಎತ್ತಿ ಕುಟ್ಟಿದನಂತೆ ಆ ಆನೆ ಸತ್ತಿದೆ. ಅರಮನೆಯ ಪ್ರವೇಶ ಮಾಡುತ್ತಿರುವಾಗ ಜೊತೆಯಲ್ಲಿ ಸಿಕ್ಕಿದವರನ್ನೆಲ್ಲ ಸಂರಕ್ಷಣೆ ಮಾಡುತ್ತಿದ್ದರೆ ಕುಬ್ಜೆ ಎಂಬಾಕೆಯು ತಾನು ಸುಗಂಧ ಪರಿಮಳ ದ್ರವ್ಯಗಳನ್ನು ತಂದಾಗ ಡೊಂಕಾಗಿದ್ದ ಆ ಕುಬ್ಜೆಗೆ ಹರಿಯು ಅನುಗ್ರಹವನ್ನು ಮಾಡಿ ಸುಂದರಿಯನ್ನಾಗಿ ಮಾಡಿದ. ಹಿಂತಿರುಗಿ ಬಂದು ಆ ಅರಮನೆ ಪ್ರವೇಶ ಮಾಡುವಾಗ ಅರಮನೆಯಲ್ಲಿ ಕುಳಿತಿದ್ದಂಥ ಕಂಸ ನೋಡಿದ. ಹಿಡಿಯಿರಿ ಗೋಪಾಲಕರನ್ನ, ದೇವಕರೇ ಏನ್ ಮಾಡ್ತಿದ್ದಾರೆ, ಹಿಡಿಯಿರಿ ಅವರನ್ನ. ಆಗ ಚಾಣೂರ ಮುಷ್ಟಿಕಾಸುರರು ಎಂಬತಕ್ಕಂಥ ಜಗಜ್ಜಕ್ತಿಗಳು ಬಂದರಂತೆ ಮಲ್ಲ ಯುದ್ಧಕ್ಕೆ. ಬಂದೊಡನೆ ಕೃಷ್ಣ ಏನ್ ಮಾಡಿದ, ಅಣ್ಣ ಇದು ಸಮಯವಲ್ಲ, ಹಿಡಿಯವರನ್ನ. ಹಾರಿ ಕರವನ್ನು ಹಿಡಿದು ಧರ ಧರನೆ ಸಡೆ ತಂದನು ಜಗದೊಡೆಯ ಕೃಷ್ಣ. ಹಿಡಿದರಂತ ಒಬ್ಬೊಬ್ಬರೊಬ್ಬೊಬ್ಬರನ್ನ ಗರಗರನೆ ಗಡ ತಂದು ಚಾಣೂರ ಮುಷ್ಟಿಕಾಸುರನ್ನು ಹೆಚ್ಚಿ ಕುಟ್ಟಿದರು. ಕುಟ್ಟಿದರೆ ಕಂಸ ನೋಡಿದ, ಎಲೋ ಪುಟ್ಟ ಬಾಲಕ, ನೀನು ಇಷ್ಟೊಂದು ಅಟ್ಟಹಾಸದಿಂದ ಬೆರೆಯುವುದಾದರೆ ನೋಡು ನನ್ನನ್ನ ಎಂಬುದಾಗಿ ಸಿಂಹಾಸನದಿಂದ ಎದ್ದ. ಎಂದೊಡನೆ ಕೃಷ್ಣ ನೋಡಿದಂತೆ ಬಿಡಬಾರದು ಇವನನ್ನ, ಇದೇ ಸರಿ ಎಂಬುದಾಗಿ ತಾನೇ ಹಾರಿ ಕಂಸನನ್ನ ಕೈ ಹಿಡಿದು ಧರ ಧರಣೆಗಳ ತಂದು ನೆನಪುರುಳಿಸಿದ. ಹಿಂದೆ ತಾನು ಬ್ರಹ್ಮನಲ್ಲಿ ವರವನ್ನು ಕೇಳಿದ್ದನಂತೆ 14 ಲೋಕಗಳು ಏಕಕಾಲದಲ್ಲಿ ನನ್ನ ಮೇಲೆ ಬಿದ್ದಾಗ ನನಗೆ ಮರಣ ಪ್ರಾಪ್ತವಾಗಲಿ ಎಂದು. 14 ಲೋಕಗಳು ಏಕವಾಗಿ ಬೀಳಲ್ಲ ಅಂದುಕೊಂಡಿದ್ದ. 14 ಲೋಕಕ್ಕೆ ದಾತನಾದ ಕೃಷ್ಣ ಮೇಲೆ ಕುಳಿತು ತನ್ನ ಕೈಯಿಂದ ಒಂದು ಪೆಟ್ಟನ್ನು ಗುದ್ದಿದ. ಗುದ್ದಿದೊಡನೆ ಆ ಪೆಟ್ಟಿಗೆ ಆ ಕಂಸ ರಕ್ಕಸರಲ್ಲ ಧಿಕ್ಕಾಪಾಲಾಗಿ ಓಡಿದನು. ಓಡಿದ ಕೂಡಲೇ ಜಗದೊಡೆಯನಾದ ಕೃಷ್ಣ ತಿರುಗಿ ಕೇಳುತ್ತಿದ್ದಾನಂತೆ, ಎಲ್ಲೋ ಗೋಪಾಲ ಬಾರೋ ಕೃಷ್ಣ ಎಂದು ಕರೆಯುತ್ತಿರತಕ್ಕಂಥ ಒಂದು ಶಬ್ದ ಕೇಳ್ತಾ ಇದ್ದೆ. ಕೃಷ್ಣ ಹೇಳಿದ, ಅಣ್ಣ ಆ ಮಾತು ಕೇಳ್ತಾ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಡೋಣ, ಬಾರೋ ನಡಿ ಹೋಗೋಣ ಎಂಬುದಾಗಿ ನೇರವಾಗಿ ಬಲರಾಮ ಕೃಷ್ಣರು ಸೆರೆಮನೆ ಹತ್ರ ಬರ್ತಿದ್ರೆ ದೇವಕಿ ದೇವಿ ಕೃಷ್ಣ ಬಂದಿರುವ ವಿಚಾರವನ್ನು ಕೇಳಿ ಹೇಳ್ತಿದ್ದಾರಂತೆ. ಹೇ

ಕೃಷ್ಣ ಅನ್ನುವಾಗ ಕೃಷ್ಣ ಬಲರಾಮರಿಬ್ಬರೂ ಸೆರೆಮನೆಗೆ ಬಂದಿದ್ದಾರೆ. ಬಂದು ತಂದೆ ತಾಯಿಗಳನ್ನು ತಬ್ಬಿದರಂತೆ. ತಂದೆ ತಾಯಿಗಳು ಮಕ್ಕಳನ್ನು ಕಂಡಾಗ ಕೃಷ್ಣ ಹೇಳ್ತಾನೆ, ಮಕ್ಕಳಾಗಿ ಅವತರಿಸಿ ನಾವು ನಿಮಗೆ ಸಹಾಯ ಮಾಡಲಿಲ್ಲ ಎಂದರೆ ಇದು ಅಪರಾಧವಾದೀತು, ಬನ್ನಿ ಎಂಬುದಾಗಿ ಸೆರೆ ಬಿಡಿಸಿ ಕರೆತಂದು ತಾತನಾದ ಉಗ್ರಸೇನನನ್ನು ಕರೆಸಿ ಅವನಿಗೆ ಮಥುರಾ ನಗರದ ಪಟ್ಟವನ್ನು ಕಟ್ಟಿ ಜಗದೊಡೆಯನಾದ ಕೃಷ್ಣನು ಎಲ್ಲರ ಬಂಧನವನ್ನು ಬಿಡಿಸಿ ತಾನಾನಂದದಿಂದ ಮತ್ತೆ ಭಕ್ತರೆಂದೊಡಗೂಡಿ ಜಗತ್ತಿನ ಎಲ್ಲ ದುರ್ಮಾರ್ಗಗಳನ್ನು ನಾಶ ಮಾಡಿ ತಾನು ನಿತ್ಯಾನಂದ ಭರಿತನಾಗಿ ಸಂತೋಷ ಭರಿತನಾಗಿ ಜಗತ್ತಿನಲ್ಲಿ ಕಾಲವನ್ನು ಕಳೆಯುತ್ತಿದ್ದಾನೆ ಎಂದರೆ ಈ ಜಗದೊಡೆಯನ ದಿವ್ಯ ಮಂಗಳ ಮೂರ್ತಿಯ ಚರಿತ್ರೆಯನ್ನು ಕೇಳಿದವರಿಗೆ ಮಂಗಳವಾಗಲಿ ಎಂಬುದಾಗಿ ಶ್ರೀ ಕೃಷ್ಣಾವತಾರಕ್ಕೆ ನಾವು ಮಂಗಳವನ್ನು ಪಾಡೋಣ. ಜಯ ಮಂಗಳ.

ಇದುವರೆಗೆ ಶ್ರೀ ಗುರುರಾಜನ ನಾಯ್ಡು ಅವರು ನಡೆಸಿಕೊಟ್ಟ ಶ್ರೀಕೃಷ್ಣ ಅವತಾರ ಕನ್ನಡ ಹರಿಕಥೆಯನ್ನ ಕೇಳ್ತಾ ಬಂದ್ರಿ. ಇದು ಇಂದಿನ ಹರಿಕಥಾ ಪ್ರಸಾರ. ಇನ್ನು ಮುಂದಿನ ಭಾನುವಾರ ಇನ್ನೊಂದು ಹರಿಕಥೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: 7 Hour Days FM. ರೇಡಿಯೊ ಸಾರ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರವು 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: ಇದೆಲ್ಲ ಕೆಲವು ದಿನದಿಂದ ಏನು ತಿನ್ನೋದಿಲ್ಲ ಅಂತೀನಿ. ನಿನ್ನೆ ಡಾಕ್ಟರ್ ಬಂದು ನೋಡ್ತಾರೆ ಹೊಟ್ಟೆಯಲ್ಲಿ ಇಷ್ಟು ಪ್ಲಾಸ್ಟಿಕ್ ಧರ್ಮಕ್ಕೆ ಖರ್ಚು.
1: ಹೌದು, ಇವುಗಳು ಸಿಕ್ಕಿದ್ದೆಲ್ಲ ತಿನ್ನೋದು ನಮ್ಗಿಲ್ಲಿ ಕಷ್ಟ. ಅಂದ್ಹಾಗೆ ತಪ್ಪು ಯಾರದ್ದು, ದನಗಳದ್ದೇ ಅಥವಾ ಆಹಾರವನ್ನ ಪ್ಲಾಸ್ಟಿಕ್ ನಲ್ಲಿ ಕಟ್ಟಿ ಸಿಕ್ಕಿದಲ್ಲಿ ಎಸೆದವರದ್ದ? ಈ ಬಗ್ಗೆ ಗಂಭೀರವಾಗಿ ಯೋಚಿಸಬೇಕಾದ ಅವಶ್ಯಕತೆ ಇದೆ. ಪ್ಲಾಸ್ಟಿಕ್ ಅನ್ನ ಎಲ್ಲೆಂದರಲ್ಲೇ ಎಸೆಯುವುದನ್ನ ನಿಲ್ಲಿಸೋಣ. ಪರಿಸರಕ್ಕೆ ಮತ್ತು ಮೂಕ ಪ್ರಾಣಿಗಳಿಗಾಗುವ ಆಪತ್ತನ್ನು ತಪ್ಪಿಸೋಣ. ಜನಹಿತಕ್ಕಾಗಿ ರೇಡಿಯೋ.

0: ಸೈಕಲ್ಲು ಮೊದಲು ನಾ ಹೋಗು.
1: ಅದರಲ್ಲಿ ಯಾರಿದ್ದಾರೋ ಇಲ್ಲರೋ, ನಮ್ಮಿಂದಾಗಿ ಒಂದು ಪ್ರಾಣಾದರೂ ಉಳಿಯುತ್ತೆ.
2: ವಾಹನ ಚಲಾಯಿಸುವಾಗ ಜಾಗರೂಕರಾದ ಮತ್ತು ಆಂಬ್ಯುಲೆನ್ಸ್ ಹೋಗ್ತಾ ಇದ್ರೆ ಅದಕ್ಕೆ ಜಾಗ ಮಾಡಿಕೊಡಿ. ಆಂಬ್ಯುಲೆನ್ಸ್ ನಲ್ಲಿ ಒಂದು ಅಮೂಲ್ಯ ಜೀವವಿರಬಹುದು, ಅದು ನಮ್ಮವರೂ ಆಗಿರಬಹುದು. ಜನಹಿತಕ್ಕಾಗಿ ರೇಡಿಯೋ ಸಾಗರ 107.8 FM.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲಸ ಗಿಡದ ಕೆಲಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ? ಅದಕ್ಕೆ ಈ ಎಲ್ಲ ತಯಾರಿ.
0: ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳದ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಕೂಡಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
1: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರದಾದ್ರೂ ಪ್ರಾಣವನ್ನು

0: ಇದುವರೆಗೆ ಬಹುಭಾಷಾ ಹಾಡುಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್.

0: ಕರ್ನಾಟಕ ರಾಜ್ಯದ ಪಶ್ಚಿಮ ತೀರದಲ್ಲಿರುವ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಹೆಚ್ಚು ಮಾತನಾಡುವ ಭಾಷೆ ಎಂದರೆ ತುಳು. ಇದು ವ್ಯವಹಾರಿಕ ಭಾಷೆ ಕೂಡ. ತುಳು ಮಾತನಾಡುವವರನ್ನು ತುಳುವರು ಅಥವಾ ತುಳುವಿನಲ್ಲಿ ತುಳುವೆರು ಎಂದು ಕರೆಯುತ್ತಾರೆ. ಇನ್ನು ನಮ್ಮೆಟ್ಟಿಗೆ ಉಳ್ಳರೆ ಡಾಕ್ಟರ್ ಸುಭಾಷ್ ಚಂದ್ರ ಕಣ್ಮತಿಯಿದ್ದ ನಿವೃತ್ತ ಪ್ರಾಂಶುಪಾಲರು, ಬೊಕ್ಕ ಇತ್ತೆ ವಿಶ್ವವಿದ್ಯಾನಿಲಯ ಸಂಧ್ಯಾ ಕಾಲೇಜಿನ ತುಳು ವಿಭಾಗದ ಅತಿಥಿ ಉಪನ್ಯಾಸಕರಾದ ಪುನಮೇಗ, ಇತ್ತೆ ಆರ ತುಳು ಭಾಷೆದ ವಿಶೇಷ ವಿಚಾರ ಮಂಡನೆ ಮಲ್ಪಡು ಬಂದು ಕೇಳಿದೆ.
1: ಈ ಭೂಮಿ ನಂಗೆ ಒಂದು ಇನಾಮ ಆಗ್ತಾ ಅಂಜಾದ ಸಾಲ ಹಳೆ ಒಂದು ಬೈದು ನಡು ಬದುಕರೆ ಕಲ್ಪಡಮ್ಮ ಅಂತಂದೇನೆ ನಮ್ಮ ಸ್ವಂತಿರಿಯನಡು ಕೆಟ್ಟ ರೀತಿಯಲ್ಲಿ ಭೂಮಿ ನಂತರದ ಜನಾಂಗದು ನಮ್ಮ ಹಸ್ತಾಂತರ ಮಾಡಿದ ಜವಾಬ್ದಾರಿ ನಮಗೆ ತಂದು ಅಪಘಾತ ನಮ್ಮ ಹಿರಿಯಾದ್ರೂ ಬಯಕ್ಕೆ ಹೆಂಚ ಬದುಕೊಡು ಮಾತಲ್ಲಿ ಹೆಂಚ ಬದುಕೊಡು ಈ ಭೂಮಿ ಐದು ಶುರು ಕಲ್ತರು ನೀನು ಭಾಷಾ ವಿಜ್ಞಾನ ಪನ್ನೀರ ಬೈದು ಮಾತು ಭಾಷಾ ವಿಜ್ಞಾನ ಪನ್ನೀರ ಬೇರೆ ಖಂಡಿತ ಕಲ್ತಾರೆ ಬಟ್ ಮಾತಾ ವರ್ಗದ ಕಳ ಹೆಂಚ ಬದುಕೊಡು ಅನ್ನೋದು ಒಂದು ಬಂದ್ಮೇಲೆ ನಾನು ಫಸ್ಟ್ ಸುರೂಪು ತಿಳಿಯ ತುಳು ಭಾಷೆ ಅಂತ ಭಾಷೆ ಅಂತ ಕನ್ನಡ ಒಂದು ಭಾವನೆಗೆ ರೂಪು ಕೊರಕು ನಂಚಿನ ಒಂದು ನುಡಿ ಆ ಭೂಮಿಯ ಭಾಷೆ ಉಪ್ಪು ಇದೆ ತುಳು ಭಾಷೆ ಕಂಡ ಸುಮಾರು ಅರ್ಥ ಉಂಟು ಮೆತ್ತೆನ ನೀರು ಬೀಂಕುನ ಪಸೆ ಇತ್ಯಾದಿ ಇತ್ಯಾದಿ ಮಸ್ತ್ ಅರ್ಥ ಉಂಟು ಐದೇ ಕಾತನ್ನೇ ತುಳುನಾಡಿ ಅಂತ ತರಬೇಕು ಯಾನ ಇನ್ನು ಐದು ಮಾತು ಅಂಗಿಲ ಪಾತ್ರೆ ಯಾನ್ ಅಡ್ಡೇ ಕಾರ ಪಾತ್ರೆ ಒಂದಿ ನಮ್ಮ ಇತರ ವರ್ಗದ ಕಡೆ ಒಟ್ಟಿಗೆ ಇಡೀ ತುಳುವೆ ಇದೆ ಹೆಂಚ ಬದುಕೊಡು ಅನ್ಕೊಂಡು ಅದನ್ನ ತುಳುವರ್ನೊಟ್ಟಿಗೆ ಬಾಕಿ ಹೆಂಚ ಬದುಕೊಡು ಭಾಷೆ ಅನ್ಕೊಂಡು ಬಜಿ ಸೀಮಿತವಾಗಿತ್ತು ನನಗೆ ಅವ್ರ ನಡವಳಿಕೆ ಸಂಸ್ಕೃತಿ ಸಂಬಂಧಪಟ್ಟ ವ್ಯಾಕರಣ ಪಾತ್ರ ಅನ್ಕೊಂಡು ನನ್ನ ವಿಷಯನೇ ಅವು ವರ್ತ ಇಟ್ಲಿಗೆ ಅಂತಂತೆ ಓ ಜಾತ್ರೆ ನಡಕಡು ಜಾತ್ರೆ ಪೂರ್ತಿ ಆವಾಗಂಡು ಇತ್ತೆ ಅವು ಆ ಕೊನೆ ಸ್ಥಿತಿಗೆ ಬಂದಾಗ ನಮ್ಮ ಗರ್ಲ ಅಂದ್ರು ಅದನ್ನ ಬೆಳಿಬಿಡು ಅಂತ ಗರ್ನಾಂತ ಬ್ಯಾರಿ ಅಗತ್ಯವಾದ ಆ ಸಂದರ್ಭದ ಒದಗದು ಬರುತ್ತೆ ಮತ್ತೆ ಈ ಭಾವೈಕ್ಯ ಒಂದು ಪಟ್ಟು ಬಿಡುತ್ತೆ ನಮ್ಮ ಹಿರಿಯ ಕಡೆ ಮತ್ತೊಂದು ಮತ್ತೆ ಮಂಚಿನ ಈ ನಡವಳಿಕೆ ನಮ್ಮ ಒಂದು ಗಮನವನ್ನು ಮತ್ತೆ ಈ ಅಷ್ಟು ಮನಸ್ಸಿನ ವಿಚಾರ ನಮ್ಗೆ ಜೀವನದಲ್ಲಿ ಬಂಗಾವನ ಒಂದು ಪಂಚಾಯ ಅಲ್ಲಿ ಒಂಚೂರು ಗುಂಪು ಅಲ್ಲಿ ಕಲಪಾಡಿ ದಾಟೋದು ಒಂದು ನಾಲ್ಕು ಕಡೆ ಗುಂಪು ಅನ್ನಾಗ ಒಂದು ಅರ್ಧ ಕಿಲೋಮೀಟರ್ ಕೊನಗನಿಗೆ ಉದ್ಯೋಗ ಮಾಡ ಆ ಮಾಡದವರು ಭಾರಿ ಎಲ್ಲ ವಿಸ್ತಾರವಾಗಿ ಅವನು ಪಕ್ಕಡು ಪಕ್ಕಡು ಇವತ್ತೈದು ಮನ ಕೊಡಿ ಪಕ್ಕಡು ಬದ್ನೆಮ್ಮ ಅನ್ನೋ ಪಾಪೆ ಬಂದಾಗ ಅಲ್ಪ ಜಾತ್ರೆ ಬಂದ ನಮ್ಮ ಈ ಮೇ ತಿಂಗಳು ಎನ್ಮ ತಲೆ ಕೊಡಿ ಅವನ ಪತ್ತ ಪತ್ತ ಹಿಂಜೆ ರಟ್ಟು ಜಾತ್ರೆ ಅಡೆ ಹೋಗಿ ಮಾತ್ರ ಹಿಂಜಿನ ಕೇಳಿ ಅಲ್ಪ ಆ ಜಾತ್ರೆಗೆ ಅನುಮತಿ ಪಡೆ ಪಡೆ ಮಾತ ಪಕ್ಕ ಈ ಜಾತ್ರೆಗೆ ಇನ್ವಿಟೇಷನ್ ಇಟ್ಕೊಂಡು ಆಮಂತ್ರಣ ಕೊಟ್ಟು ಮಗನ ಈ ಮೆಗಿ ಪಡೆ ಪಲಯ ಮಾಡದ ಮೆಗಿ ಪಲಯ ದರ್ಶನವೇ ಸೀತ ಉದ್ಯಾವ ಪಲ್ಲಿಗೆ ಹೋದು ಅಲ್ಪ ಸೇರ್ಕೊಂಡು ನನ್ನ ಮೂರು ನಿಮಿಷ ನಡ್ಕೊಂಡು ಬರ್ತಾನ ಸಂಗತಿ ನಿಕುಲು ಎಲ್ಲ ಕೇಳ ಜಾತ್ರೆಗೆ ಬರಡು ಈ ಜಾತ್ರೆಗೆ ನಿಕುಲು ಗೌರವ ಅದಿ ಈಗ ಅಲ್ಪ ಮತ್ತು ಹೂತೊಡು ಆಮಂತ್ರಣ ಹೆಂಚಿನಿ ನೀ ಇಲ್ಲೇ ನಾವು ನಾವು ಸಂಗತಿ ಕೇಂದ್ರ ದಯಪಾಲ ಈ ನೇಷನಲ್ ಇಂಟಿಗ್ರೇಷನ್ ಸಂವಿಧಾನ ಬಂದ ರಾಷ್ಟ್ರ ಭಾವೈಕ್ಯ ಅಂತ ಈ ರೀತಿ ಬರು ನಮ್ಮ ಜೋಬಿಗೆ ನೀನು ಬರೋದು ನಮ್ಮ ನಾನೇ ಸಂಗತಿ ಕೇಳಿ ಈ ದೂರಷ್ಟು ಮತ್ತೆ ನಮ್ಗೆ ಎರಡು ಬಪ್ಪ ಬೇಡ ಸೀದಾ ಮುಳುಕಿ ಬಂದೆ ಮುಳುಕಿ ಬಂದು ಬೇಡ ಕಟ್ಟುವಂತೆ ಹೊಸ ಮಂಜಿನ ಕಟ್ಟಿ ನೀರಿನ ಜಂಪೆ ಜಂಪಾಗ ಅವನು ಕಲ್ಲಲ್ಲಿ ಕಾಟದು ನೆತ್ತ ಬಂದ್ರೆ ಅಪದ ಸೂರು ಬಟ್ಟರಲ್ಲಿ ಕೇಳ್ತಾನೆ ಅಂತೆ ಅತ್ತನಗ ದೇವಿ ಅಧ್ಯಕ್ಷ ಕಂಡರಿಗೆ ಅಟ್ಟ ಭುಜ ಪರಮೇಶ್ವರಿ ಕೃತ ಒಂದು ಕನ್ನಡ ಬಂದ್ರೆ ಐದೇ ಅಣೆ ಕೊಡುತ್ತಾನು ಅಟ್ಟ ಭುಜ ಪರಮೇಶ್ವರಿ ದಿಟ್ಟಿಗೋ ಕಟ್ಟು ಕೊಂಜಿ ದೇವತಾ ಇಷ್ಟ ಹಬ್ಬತು

ಈ ಒಂದು

ಸಮಯಸ ದೃಢಶಾಸ್ತ್ರ ಬ್ರಾಹ್ಮಣಗಳು ಸಾರಸ್ವತ ಬ್ರಾಹ್ಮಣವನ್ನು ಪಂಗಡ ಇವರನ್ನು ಸಾಮಾನ್ಯವಾಗಿ ಜಿಎಸ್ಪಿ ಎಂದು ಕರೆಯುತ್ತಾರೆ. ಇವರ ಮಾತೃಭಾಷೆ ಕೊಂಕಣಿ. ಇವರು ಮಾತನಾಡುವ ಕೊಂಕಣಿಯನ್ನು ಅಂಚಿಗೆಲೆಯಲ್ಲಿ ಕರೆಯುತ್ತಾರೆ. ಆತ ಅನ್ಲೋಟಸ್ ಡಾಕ್ಟರ್ ದೇವದಾಸ ಮಾಮ ಅನ್ನಿ ಸ್ನಾತಕೋತ್ತರ ಕೊಂಕಣಿ ವಿಭಾಗ ವಿಶ್ವವಿದ್ಯಾನಿಲಯ ಜಿಲ್ಲಾಧಿಕಾರಿ ಅಜಯ್ ಸಂಯೋಜಕ ಜಾವನ ಪೈಮಾ ತುಂಬ ಕೊಂಕಣಿ

ಕಡೆಗೆ ನೋಡುವಾಗ ಸತ್ಯ ಅಂದ್ರೆ ಕೊಡೆ ನಮ್ಮ ಭಾಷೆಯಲ್ಲಿ ಕೊಡೆ ಮಾತಾಡ್ತಾರ ಅವರಿಗೆ ಬೇರೆ ಭಾಷೆಯವರಿಗೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಹೇಗೆ ಶಬ್ದಗಳ ವ್ಯತ್ಯಾಸ ಆಗ್ತದೆ ವಿರೋಧಾಧಾರಗಳು ಹೇಗೆ ಬರ್ತದೆ ಅದೇ

ಕೆಲಸ ಮಾಡಿದರೆ ಎಲ್ಲ ಭಾಷೆಗಳನ್ನು ಕೂತ್ಕೊಳಿಸಿಕೊಂಡೇ ಒಂದು ದೊಡ್ಡ ಸಾಧನೆ. ನಾವು ಮಾತಾಡುವುದು ಎರಡನೇ ವಿಷಯ. ಈಗ ಇವತ್ತು ನಾವೆಲ್ಲ ಎಷ್ಟು ಮಂದಿ ಒಟ್ಟು ಕೂತಿದ್ದೇವೆ ಅಲ್ಲ, ಇಂಥ ವೇದಿಕೆಯಲ್ಲಿ ಸಿಗುವುದಿಲ್ಲ.

లంకేశ్వరరావు నా కన్నడ సినిమా

ಮೈಗ್ರೇಷನ್ ಕಾಯ್ದೆ

విద్యార్థి రంగాల అని సార్ పని పని చేసి

ಮಾಮೂಲ ಬರೆ ಬರೆ ಮುಸಂಚಾಂತ ಬ್ಯಾರೆ ಭಾಷೆ ಬೊಂಗಳೂರು ಪುತ್ತೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶದ ಮುಸ್ಲಿಮರ ಆಡು ಭಾಷೆಯಾಗಿದೆ. ಬ್ಯಾರೆ ಬ್ಯಾರೆ ಭಾಷೆಗಳು ಮಲಯಾಳಯಾಳ ಕನ್ನಡ ಅರಬ್ಬಿ ಭಾಷಾ ಶಬ್ದಗಳನ್ನು ಒಳಗೊಂಡಿದೆ. ಬ್ಯಾರೆ ಸಮುದಾಯಕ್ಕೆ ಇರುನಾಡಿನಾಡಿ ಸಾವಿರದ 800 ವರ್ಷಗಳ ಇತಿಹಾಸ ಇದೆ. ಬ್ಯಾರೆ ಭಾಷೆ ಪಲ್ಕ ಬರೆಯವರಿಗೆ ನಾನು ಅಬ್ದುಲ್ ರೆಹಮಾನಿ ಮಾತಿದ್ದು ಎಲ್ ಎಲ್ ಅಂಜನೆಯಲ್ಲೇ ಹೆಚ್ಚುಕೊಂಡು ಉಂಟು ಎಲ್ ಬ್ಯಾರೆ ಭಾಷೆ ಬಗ್ಗೆ ಪಲ್ಕ ಬರೆಯವರಿಗೆ ಅಯ್ಯಲು ಅಯ್ಯಲು ನಾನು ಕೆಟ್ಟಲಿ ಹೇಳಿ.

ಬಹಳ ಅರೆ ಭಾಷೆಯಲ್ಲಿ

ಚಂದ್ರ

ஒரு

0: ಜಿ ರಿಕ್ಟರ್ 1871 ಒಂದಿನ ತಾಂಡ ಗೆಜೆಟಿಯರ್ಲಿ ಕೊಡುವ ಭಾಷೆ ಕೊಡಗಲು ಉಳ್ಳ 13 ಜನಾಂಗತ್ರ ಮೂಲ ಭಾಷೆ ಆಯ್ತುಂಡು ಎಂದು ಅಣ್ಣಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಬಳಿಪಡ್ತನ ಕೊಡವ ಭಾಷಿಕ ಮೂಲ ನಿವಾಸಿಯ ಪುಸ್ತಕತ್ತು 21 ಸಮುದಾಯ ಈ ಅವ್ವ ಭಾಷೆನ ಪರ್ದಣುಂಡು ಎಂದು ದಾಖಲಾಯಿತು. ಸುಮಾರು 19ನೇ ಶತಮಾನಕ್ಕೆತ್ತನೆ ಕೊಡಗುಂದೆನ್ನುವ ಶಬ್ದ ಭಾಷೆ ಪಿಂಜ ಜನಾಂಗತ್ತಿನ ಗುರುತು ಮಾಡುವ ಕಾಯಿತು ಬಳಕೆ ಆಯಿತು. 19ನೇ ಶತಮಾನತ್ರ ಇತ್ತಟಿ ಕೊಡಗು ಅನ್ನುವ ಶಬ್ದ ಓರು ಪ್ರದೇಶತನ ಗುರುತು ಮಾಡುವ ಕಾಯಿತು. ಕೊಡವ ಎನ್ನುವ ಶಬ್ದ ಭಾಷೆ ಪಿಂಜ ಜನಾಂಗತ್ತಿನ ಗುರುತು ಮಾಡುವ ಕಾಯಿತು ಬಳಕೆ ಉಂಡು. ಕೊಡವ ಭಾಷೆ ಇಂದು ನಿನ್ನಂದಿರುತ್ತದೆ ಅಲ್ಲ, ಇದಂಗೆ ಸುಮಾರು ಕಾಲತರ ಪಳೆಯಾಮೆ ಇತಿಹಾಸ ಉಂಡು. ಕ್ರಿಸ್ತಶಕ 2ನೇ ಶತಮಾನತ್ರ ತಮಿಳ್ ಭಾಷೆರ ಸಂಗಮ್ ಸಾಹಿತ್ಯತ್ ಕುಡುಮಲೈ ನಾಟು ಒಂದು ಕೊಡಗುರ ಉಲ್ಲೇಖ ಉಂಡು. ಆ ಕಾಲತ್ಲು ಪ್ರಾಬಲ್ಯತೆಗಿಂಜ ಪಾಂಡ್ಯ ರಾಜಂಗಡ ರಾಜ್ಯ ವಿಸ್ತಾರತ್ನ ಕುಡುಕಂ ಕುನಗ ಕಡಲ್ ಕೂಮಾರಿ ತಿರುವನಂಗಡಂ ಇನ್ನಾಂಗು ತಮಿಳ್ ನೆಟ್ಟನ್ ಎಲ್ಲಾಯಿ. ತಮಿಳು ರಾಜ ಕೊಡಗುಂಜ ಬಂಗಾಳ ಕೊಲ್ಲಿಕೆತ್ತನೆ ಪಿಂಜ ಕನ್ಯಾಕುಮಾರಿ ತೊಟ್ಟು ತಿರುಪತಿ ಕೆತ್ತನೆ ಎಂದು ವರ್ಣನೆ ಮಾಡಿತು. ಆನಗುಂಡು ಕ್ರಿಸ್ತಶಕ 2ನೇ ಶತಮಾನತ್ತಂಜೆ ಕೊಡಗು ಅಸ್ತಿತ್ವ ಇಂಜತ್ತು ಅಣ್ಣುವಾನ ದಾಖಲೆ ಸಹಿತ ಅಣ್ಣೋಲು. ಕ್ರಿಸ್ತಶಕ 4ನೇ ಶತಮಾನದ್ರ ಇತ್ತಟಿ ಗಂಗಾ ಕದಂಬ ಚೋಳ ರಾಜಂಗ ಕೊಡಗನ ಆಳಿಯಣಿಂಜತ್ತು. 11-12ನೇ ಶತಮಾನತ್ಲು ಕೊಂಗಾಳ್ವ ಪಿಂಜ ಚಂಗಾಳ್ವ ಕೊಡಗನ ಆಳುಚಿ ಅಲ್ಲಿಂಜ ಕೊಡಗು ಹೊಯ್ಸಳ ರಾಜಂಗಡ ಆಡಳಿತತ್ತು ಇಂಜತ್ತು. ಈ ಎಲ್ಲ ಸಮಯತ್ತು ಕೊಡಗು ಕಾರಡ ಇಲ್ಲೆಂಗಿ ಕೊಡವಡ ವಿಚಾರತ್ತು ಏದೂ ವಿಷಯ ದಾಖಲಾಯಿತಿಲ್ಲ. ಆಚೆಂಗಿ 1174ನೇ ಇಸವಿರ ಉಣಸೂರು ಶಾಸನತ್ತು ಕೊಡಗುರ ಪತ್ತುಕಟ್ಟು ನಾಡುರ ಪಾಲ್ಪರೆ ನಾಡು ಇಂದೆತ್ರ ವಿರಾಜಪೇಟೆ ತಾಲೂಕುರ ಬಾಳೆಲೆ ಅನ್ನುವಂತಹ ಅವರು ಊರು. ಹೊಯ್ಸಳ ರಾಜ 3ನೇ ಬಳ್ಳಾಳಂಗು ವೀರಬಳ್ಳಾಳಂಗು ಚಂಗಾಳ್ವ ರಾಜಂಗು ನಡೆದ ಕಾಳಗತ್ರ ವಿಚಾರ ವಿವರೋಡೆ ಉಂಡು. ಕನ್ನಡ ಭಾಷೆಯಲ್ಲಿ ಉಳ್ಳ ಈ ಶಾಸನತ್ತು ಎಲ್ಲಾ ನಾಡು ಕೊಡಗುರು ಕೂಡಿ ಅಂಚಂಗ್ ಎಲ್ಲಾ ನಾಡರ ಕೊಡವ ಕೂಡಿತ್ತು ಅನ್ನುವ ಅರ್ಥತ್ಲು ಈ ಶಾಸನ ಉಲ್ಲೇಖ ಮಾಡುವ. ಕನ್ನಡ ತಕ್ಕು ಪರಿವೆಯಿಂಜ ಹಾಲೇರಿ ರಾಜಂಗ ಉತ್ತರ ಕರ್ನಾಟಕದಿಂಜ ಬಂದಿತ್ತು. ಕ್ರಿಸ್ತಶಕ 1600 ಆತಲು ಕೊಡಗಲು ಆಡಳಿತ ಮಾಡಿತ್ತು. ಕನ್ನಡತನ ಆಸ್ಥಾನ ಭಾಷೆಯಾಯಿತು, ಕೊಡಗಿನ ಕೊಡಗರ ಅಧಿಕೃತ ಭಾಷೆಯಾಯಿತು ಮಾನ್ಯ ಮಾಡುವಕ್ಕ ಅದೇ ಕ್ರಮೇಣ ಆಯಿತು ಕೊಡವ ಭಾಷೆಯ ಮೇಲೆ ಭಾರಿ ಪ್ರಮಾಣ ಮಾಡುವಕ್ಕೆ ಶುರುವಾಚಿ. ಏದೇ ಪ್ರಚಾರತುಳ್ಳ ಭಾಷೆರನ್ನಕ್ಕೆ ಕೊಡವ ಭಾಷೆಯೂ ಕೂಡ ಅದನ್ನು ಸಂಪರ್ಕತುಳ್ಳ ಭಾಷೆಯ ಪ್ರಭಾವ ತುಂಜ ದೂರ ಇಪ್ಪ ಕೈಯೂಲೆ. ಕೊಡವ ಭಾಷೆ ಇನ್ಯೂ ಬೋರೆ ಭಾಷೆಂಜ ಅದಲ್ಲೂ ಮುಖ್ಯವಾಯಿತು ಕನ್ನಡ ಭಾಷೆಂಜ ಬೊಂಡಿಯಚ್ಚಕ್ಕೆ ಪದತ್ತನ್ನ ಎಡತಂಡು ಒಳಂದೊಣುಂಡು. ಕೊಡವ ತಕ್ಕಕ್ಕೆ ಲಿಪಿ ಇಲ್ಲತ್ತೋರು ಭಾಷೆಯಾಯಿತುಂಡು. ಅದನ್ನ ಲಿಪಿ ಇಲ್ಲತ್ತ ಪೋಚೆಂಗೂ ಸತ ಕನ್ನಡತ್ತನ್ನ ಲಿಪಿಯಾಯಿತು ಎಡತಂಡು ಜನ ಇದನ್ನ ಬಳಸಿಯಂಡು ಉಂಡು. ಜನಪದ ಸಾಹಿತ್ಯ ಪಾಟು ಕತೆ ನಾಟಕ ಲಾವಣಿ ಗಾದೆ ಒಗಟುಂಜ ಕೂಡನ್ನ ಭಾರಿ ಸಂಪತ್ಭರಿತ ಭಾಷೆಯಾಯಿತು ಕೊಡವ ಭಾಷೆ ಉಂಡು. ಕೊಡವ ಭಾಷೆಯಲ್ಲಿ ಮಾನ್ಯ ಮಾಡನ ದಂಡು ತರತರ ಒಂದು ಭಾಷೆ ಉಂಡು. ಅದು ಒಂದು ಕುಗ್ಗಟ್ಟು ಭಾಷೆ. ಇದು ಕುಗ್ಗಟ್ಟು ನಾಡು, ಅದು ದಕ್ಷಿಣ ಕೊಡಗರನ್ನ ಕುಗ್ಗಟ್ಟು ನಾಡು ಎಂದು ಕಾಕುವ. ಅಲ್ಲಿ ಪರಿವಂತ ತಕ್ಕು ಇನ್ನೊಂದು ಮೇಂದಲೆ ತಕ್ಕು. ಮೇಂದಲೆ ನಾಡು ಅಥವಾ ಉತ್ತರ ಮಧ್ಯ ಕೊಡಗು ಅಲ್ಲಿ ಪರಿವಂತ ತಕ್ಕು. ಈ ರೀತಿಲಿ ದಂಡು ತರತರ ಕೊಡವ ಭಾಷೆನ ನಂಗ ಕಾಂಬ. ಕೊಡವ ಭಾಷೆನ ಆದ್ಯತೆ ಪರಿಚಯ ಮಾಡ್ನವು ರಾಬರ್ಟ್ ಕಾಲ್ಡ್ವೆಲ್ ಪಿಂಜ ರೆವರೆಂಡ್ ಎ ಗ್ರೇಟರ್ ನನ್ನುವ ವಿದ್ವಾಂಸಂಗ. ಎ ಕಂಪ್ಯಾರಿಟಿವ್ ಗ್ರಾಮರ್ ಆಫ್ ದ್ರವಿಡಿಯನ್ ಫ್ಯಾಮಿಲಿ ಆಫ್ ಆಲ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಪುಸ್ತಕತನ 1856 ಇಸ್ವಿಲಿ ಎಳೆದಿನ ಕಾಲ್ಡ್ವೆಲ್ ಕೊಡವ ಭಾಷೆನ ಗ್ರಂಥಸ್ಥ ವರ್ಗಕ್ಕೆ ಕೂಟತೆ ಚಾಕ್ಷುಷ ವರ್ಗಕ್ಕೆ ಕೂಟಿತ್ತು. ಕೊಡವ ಭಾಷೆ ಕನ್ನಡತ್ರ ಉಪಭಾಷೆ, ಇದು ಹಳಗನ್ನಡ ಪಿಂಜ ತುಳು ಭಾಷೆರ ನಡುಲು ಬಪ್ಪಾಂದಣ್ಣಿತ್ತು. ಉಚ್ಚಾರಣೆ ಪರೆವಂತ ವಿಚಾರತ್ಲು ಭಾರಿ ವಿಶೇಷವಾಯಿತು ಉಳ್ಳಂತ ಭಾಷೆಯು ತುಳು ರನ್ನಕ್ಕೆ ವಿಶೇಷವಾಯಿತುಳ್ಳೋರು ಭಾಷೆ ಅನ್ನುವಂಥ ವಿಚಾರತನ ಅವು ಅನ್ನುವ. ಕೊಡವ ಭಾಷೆಗೆ ಆದ್ಯತೆ ವ್ಯಾಕರಣಗಳದ್ದವು ಮೇಜರ್ ಆರ್ ಎ ಕೋಲ್ ಅನ್ನುವ ವಿದ್ವಾಂಸ. 1867ನೇ ಇಸ್ವಿಲು ಇವು ಕೂರ್ಗ್ ಗ್ರಾಮರ್ ಅನ್ನುವಂಥ ಪುಸ್ತಕ ಎಳೆದಿತ್ತು. ಕೋಲ್ ತಾಂಡ ಈ ವ್ಯಾಕರಣ ಪುಸ್ತಕದ ಮಲಯಾಳ ತುಳು ಪಿಂಜ ಕನ್ನಡ ಭಾಷೆರ ಕೂಡ ಕೊಡವ ಭಾಷೆನ ಹೋಲಿಕೆ ಮಾಡಿ ಕೊಡವ ಭಾಷೆ ಸಾಹಿತ್ಯ ಎಂದು ಬಲ್ಯ ತರತಲು ಬಳಂದಣ್ಣುಂಡು. ನಡಿಕೇರಿನ ಚಿನ್ನಪ್ಪ ಹಿಂಗ 1924 ಎಳೆದನ ಪಟ್ಟೋಳೆ ಪಳಮೆ. புஸ்தக கன்னட சாகித்ய லோகத்திலே ஆத்தியவான ஒரு வவஸ்தித்தவான ஜானபத சம்ஸ்கிருத்திர சங்கிரஹ அந்த ஒன்னொலு ಅಂದ್ರೆ ಇದನ್ನ ಕನ್ನಡದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. 1924 ನಡಿಕೇರಿನ ಚಿನ್ನಪ್ಪವರು ಕೊಡವ ಬದುಕಿಗೆ ಸಂಬಂಧಿಸಿದ ಹುಟ್ಟಿನಿಂದ ಸಾವಿನ ತನಕ ಅನುಸರಿಸಲಾಗುವ ಎಲ್ಲ ಪದ್ಧತಿಗಳ ಕುರಿತು ಮಾಹಿತಿಯನ್ನು ಸಂಗ್ರಹಿಸಿ ಪಟ್ಟೋಲೆ ಪಳಮೆ ಎಂಬ ಪುಸ್ತಕವನ್ನು ಪ್ರಕಟಿಸಿದ್ದು ಕನ್ನಡ ಸಾಹಿತ್ಯ ಲೋಕದಲ್ಲೇ ಆದ್ಯವಾದ ಜಾನಪದ ಬದುಕಿನ ಸಂಗ್ರಹದ ದಾಖಲೆಯನ್ನು ಹೊಂದಿದೆ.
1: ಮೇಡಮ್, ನಿಂಗಕ್ಕ ನಾಡ ಮನದುಂಬುನ ನಲ್ಲಾಮೆ.
2: ಉತ್ತರದ ಅಹಿಚತ್ರದಿಂದ ದಕ್ಷಿಣದ ತುಳುನಾಡಿಗೆ ಬಂದು ನೆಲೆಸಿದ ಬ್ರಾಹ್ಮಣರೇ ಶಿವಳ್ಳಿ ಬ್ರಾಹ್ಮಣರು ಅಥವಾ ತುಳು ಬ್ರಾಹ್ಮಣರು. ಅವರು ಮೊದಲು ತಳ ಉರಿದ ಸ್ಥಳ ಶಿವಳ್ಳಿ ಗ್ರಾಮ, ಆದುದರಿಂದ ಅವರಿಗೆ ಶಿವಳ್ಳಿ ಬ್ರಾಹ್ಮಣರೆಂದು ಹೆಸರಾಯಿತು. ಇವರು ಮಾತನಾಡುವ ಭಾಷೆಯೇ ಶಿವಳ್ಳಿ ಭಾಷೆ. ಇನಿ ಈ ವೇದಿಕೆಯ ಶಿವಳ್ಳಿ ಭಾಷೆದ ಬಗ್ಗೆ ಪಾತ್ಯರ್ರೆ ಎಂಕುಳ್ನೊಟ್ಟಿಗೆ ಶ್ರೀಮತಿ ಸುಮಿತ್ರಾಜಿ ಆಚಾರ್ಯ, ನಿವೃತ್ತ ಪ್ರಾಧ್ಯಾಪಕಿ ಉಳ್ಳೆರು ಅಕಳು ಶಿವಳ್ಳಿ ಭಾಷೆದ ಬಗ್ಗೆ ನನ್ನೆಲ್ಲ ವಿಚಾರ ಪಾತೆರಿಯರೇ ನಮ್ಮ ಕೇನಂತುಲ್ಲ ಮೇಡಮ್.
3: ಮಂತರಗಳ ನಮಸ್ಕಾರ. ಒಂದು ಪರಶುರಾಮ ಕ್ಷೇತ್ರ ಸೃಷ್ಟಿ, ಪರಶುರಾಮರ ಸೃಷ್ಟಿ ಅಂತ ಕ್ಷೇತ್ರ. ನಮ್ಮ ಈ ನಾಡಿಗೆ ಮಹಾಪುರಾತನಂತೋ ಇತಿಹಾಸ ಉಂಡು. ಒಂದು ಪಂಡ ಮಹಾಭಾರತ ಆಪಣೋ ಯುದ್ಧಂತ ಕಾಲಂಟು ಕೂಡ ನಮ್ಮ ಶಿವಳ್ಳಿ ತುಳುತಾಕ್ಳು ಅಟ್ಲಂಪರಿಗೆ ಅಡಕ್ಕೆ ಪೋತಿರ್ ಪಂಡ್ನ ಒಂಜಿ ಉಲ್ಲೇಖನ ಉಂಡು. ನಮ್ಮ ತುಳುನಾಡು ಇತ್ತೆ ಬಾರ್ಕುರುತ್ತು ಪತತ್ತು ಕಾಸರಗೋಡ್ದು ಚಂದ್ರಗಿರಿ ನದಿ ಮುಟ್ಟಲ ವಿಸ್ತೀರ್ಣ ಉಂಡು. ಪರಶುರಾಮರು ತಪಸ್ಸತ್ತು ಈಶ್ವರನ್ನೇ ಪ್ರತ್ಯಕ್ಷ ಕುಳಿಪೋತ್ನ ಜಾಗೆ ಶಿವನ ಹಳ್ಳಿ, ಶಿವನ ಹಳ್ಳಿ ಪಣಂತಿತ್ತೇರು. ಆ ಶಿವನ ಹಳ್ಳಿ ಪೋಪೋತು ಶಿವಳ್ಳಿ ತಾನು. ಆ ಶಿವಳ್ಳಿ ಇತ್ತೆ ಚಂದ್ರಮೌಳೀಶ್ವರ ದೇವಸ್ಥಾನ ಇತ್ತಿನ ಜಾಗೆ ಇತ್ತೆ. ಶಿವಳ್ಳಿಲ ಉಡುಪಿಲಾಪುರ ಒಂಜಿ ಆತನು ಶಿವಳ್ಳಿನ ಪಂಡಿ ಕೂಡ ಅಕ್ಕಳು ಉಡುಪಿದಾಕ್ಳು ಅಂತ ಬರ್ತನ ಮುಂದೆ ಬರ್ತನು ಪ್ರಕೀರ್ತಿ ಬರ್ತನು. ಇನ್ನೀ ಈ ತುಳುಲ ಎರಡು ನಮ್ಮ ನಡುವೆ ಪಾತ್ರನ ಉಂಡು. ಒಂಜಿ ನಮ್ಮ ಪಾತ್ರನ ಶಿವಳ್ಳಿ ತುಳು, ಒಂಜಿ ಸಾಮಾನ್ಯ ಜನರ ಪಾತ್ರನ ನಾಡ ತುಳು. ಹೆಚ್ಚು ವ್ಯತ್ಯಾಸ ಇದ್ದಿ ಆಂಡಲ ಪರಸ್ಪರ ಅರ್ಥಂತ ನೆರೆಗಾಪನು. ನಮ್ಮ ಅಂಪತ್ರಿ ಪಂಡ ಅಕ್ಕಳು ಮಲ್ಪಡ್ಚಿ ಪಣ್ಪೇರು, ನಮ್ಮ ಇದ್ದಿ ಪಂಪಿನಕ್ಳು ಅಕ್ಕಳು ಇಜ್ಜಿ ಅಂತ ಪಣ್ಪೇರು. ಅಂಚಕ್ಕಿಂಜ ವ್ಯತ್ಯಾಸ ಇತ್ತಂಗ್ಲ ನಂಗೆ ಅವನೇ ದಂಪರೆ ಆಪಣು. ಸರಸ್ವತಿ ನದಿ ತೀರಂತೂ ದಕ್ಷಿಣ ಭಾರತಕ್ಕೆ ಬರ್ತನೋ ದ್ರಾವಿಡರ್ ನಾಕು, ದಕ್ಷಿಣ ಭಾರತಕ್ಕೆ ಬರ್ತ ಸೆಟ್ಲ್ ಆಯ್ತನೋ ದ್ರಾವಿಡರ್ ನಾಕಳು ನಾವು. ನಮ್ಮ ಭಾಷೆ ಪಂಚಭಾಷೆ ಒಂಜಿ ಹೆಂಚಿನೊಂದು ಪಂಡ ಕನ್ನಡ ತೆಲುಗು ತಮಿಳು ಮಲಯಾಳ ತುಳು. ಈ ಪೊತ್ತುಳು ಪರವೂರ್ದು ಒಂದು ವಿದ್ವಾಂಸ ಕಾಲ್ಡ್ವೆಲ್ ಪಂಪ್ನಾಕ್ಳು ನಮ್ಮ ದಕ್ಷಿಣ ಭಾರತ ನೀ ಸಂದರ್ಶನ ಅಂತತ್ತು. ನಮ್ಮ ಈ ಐನು ಭಾಷೆಗಳಲ್ಲ ವ್ಯಾಕರಣ ತುಲನೆ ಅಂತತ್ತು. ನಮ್ಮ ತುಳು ಭಾಷೆಗೆ ವಿಕಸಿತ ವಿಶಿಷ್ಟ ತುಳು ಭಾಷೆ ಪಂಪ್ನ ಒಂಜಿ ಬಿರುದು ಕೊಡ್ತೇವೆ. ಆತು ಪೊರ್ಲದ ಭಾಷೆ ನಮ್ಮ ತುಳು ಭಾಷೆಗೆ ಶಿವಳ್ಳಿ ನಮ್ಮ ಜಗ್ಗುರು ಮಧ್ವಾಚಾರ್ಯರು ಕೂಡ ಶಿವಳ್ಳಿ ಬ್ರಾಹ್ಮಣರಾತಿತ್ತೇರು. ಆಕಳು ನಮ್ಮ ಕೃಷ್ಣನೇ ಉಡುಪಿಡಿ ಪ್ರತಿಷ್ಠಾಪನೆ ಅಂತೇರು. ಅವರು ಕೃಷ್ಣಮಠ ಕಟ್ಟಿಯರು ಪೊರ್ಲದ ಪೂಜೆ ಅಂತ ಅಂತಿತ್ತೇರು. ಆಂಡ ವಾವು ಕಾರಣ ಅಂತ ಅವರಲ್ಲ ಕೃಷ್ಣನ ಪೂಜೆಗೆ ಬಂಗವರಿಯರ ಬಲ್ಲಿ ಪಂಡಿತು ಕೃಷ್ಣನ ಮಠ ಅಂತ ಸುತ್ತಲ್ಲ ಅಷ್ಟ ಮಠ ಕೂಡ ನೀವು ಕಟ್ಟಿತು ಅಯ್ಯ ಕೊಂಜಿ ಮಠಾಧೀಶರನ್ನ ನೇಮಕ ಅಂತೇರು. ಆಕಳಿಗೆ ಎರಡೆರಡು ವರ್ಷ ಕೃಷ್ಣನ ಪೂಜೆ ಅಂಪರಿಗಿತ್ತ ಅವಕಾಶಲ ಕೊಳಿಯರು. ಈ ಮಠಾಧಿಪತಿ ಕುಳ್ಳ ಆಕಳ ಶಿಷ್ಯವರ್ಗಂತ ಕುಳ್ಳ ಪೂರ ತುಳು ಭಾಷೆದಾಕಳೆ ಆವಡು ಪಂಪನು ಒಂಜಿ ಅನುಶಾಸನ ಒಂದು ಶಾಸನನ್ನ ಬರೆತು ಪಾಡಿಯರು. ಇಂಚ ಅವಳಿತ್ತಿನಕ್ಳು ಪೂರ ತುಳು ಬ್ರಾಹ್ಮಣರೇ ಆರ್ತಿರು. ಇತ ಅತ್ತಾವಂತೆ ಎರಡು ವರ್ಷ ಕಾಲಾವಧಿ ಕೊಡ್ತನು ಒಂದು ಅವಕಾಶ ಉಂಟು. ಒಂಜಿ ಮಠಂತ ಪೂಜೆ ಮುಗಿತು ಅಕ್ಕಳು ಬೆತ್ತಂಚಿ ಮಠಂಕು ಅಧಿಕಾರ ಕೊಡ್ಪಣ ಪಡ್ತಳು ಒಂದು ಮಲ್ಲ ಕಾರ್ಯಕ್ರಮ ಆಪನು. ಅವೇ ಪರ್ಯಾಯ ಒಂದು ಲೋಕ ಪ್ರಸಿದ್ಧವಾತಿತ್ತು. ನಮ್ಮ ಮಧ್ವಾಚಾರ್ಯರು ವೇದವಿದ್ಯಾ ಪಾರಂಗತೆರು ಮಾಂತೆಲ್ಲ ಅಕ್ಕಳು ಕಂಠಪಾಠ ಅಂತೋಂತಿತ್ತೇರು. ಶ್ರುತಿ ಸ್ಮೃತಿ ಪಂಟು ಪಣಂತಿತ್ತೇರು ಪಗ ಶ್ರುತಿ ಪಂಡ ಕೆಬಿಟ್ಟು ಕೇಂಡಿತು ಮನಸ್ಸಲ್ಲಿ ಕಂಠಪಾಠ ಅಂತೋಣ್ಣು. ಸ್ಮೃತಿ ಪಂಡ ತರಟ್ಟು ನೆನಪಿಜೋಣ್ಣು ಅಂತ ಶ್ರುತಿ ಸ್ಮೃತಿ ಅಂತ ಪಣಂತಿತ್ತೇರು. ಆಂಡ ಬೆತ್ತು ಬೆತ್ತು ಜ್ಞಾನಾರ್ಜನೆ ಜಾಸ್ತಿ ಆನು ಜ್ಞಾಪಕ ಶಕ್ತಿ ಕಮ್ಮಿ ಆನು ಅಂಚಾನೆ ತವರ ಐಕೊಂಜು ಭಾಷೆ ನಾಡಿಪತ್ತಿಯರು ಕೆಲವರು ಸೇರ್ತು. ಆ ಭಾಷೆನೇ ತುಳು ಲಿಪಿ. ಈ ತುಳು ಲಿಪಿ ಮೋಡಿ ಆತು ಉರುಟು ಉರುಟು ಆತು ಬಳ್ಳಿದ ಲೆಕ್ಕನೇ ಇತ್ತನು. ಐತಾರ ಉಂದೇನಿ ತಾಳೆಗರಿತ ಓಲೆಡು ಬರವರಿಗೆ ಸಾಧ್ಯವಾನು. ತಾಳೆಗರಿತ ಓಲೆ ಪಣ ತಾಳಪತ್ರ ನೆಟ್ಟು ಬರೆತು ನಮ್ಮ ಮಾಂತ ಕಥೆ ಪುರಾಣ ಶಾಸ್ತ್ರ ವೇದಂಕಳು ಪೂರಲ್ಲ ನೆಟ್ಟು ಬರೆತು ಪಡ್ತಿತ್ತೇರು. ಅವು ಇತ್ತೆಲ್ಲ ಕೆಲವೊಂದು ಈ ಕಡೆ ಉಂಡು. ಈ ಲಿಪಿ ತಪ್ಪುದಾರ ಪಣ್ಣಾಗ ಎಂಕೆ ನಮ್ಮ ಅತುಲ್ ಮೀರಾ ಪಂಪಿನ ಕುಳ್ಳ ಒಂಜಿ ಜೋಕ್ಳು ಎರಡು ಜೋಕುಳು ನಮ್ಮ ಶಾರದಾ ವಿದ್ಯಾಲಯ ಅಂತೂ ಕಲ್ತಂತಿತ್ತೆ ನಿಷ್ಕಲ್

0: நிஷ்கல் உபநாயகம் பெற்று வேதமூர்த்தி வித்வான் டாக்டர் பிரபாகர் அடிக்கா அகலக்கை தொழு வேதாத்தியானம் பாடியர் வேத அத்தியானம் அப்படின்னு தொழு டாக்டர் பிரபாகர் அடிக்கரைக்கு இ மானிடா மஸ்து இஷ்ட சோஜன் ஆயகிட்ட உந்துல பிரதிபலா எத்தின ஆயாகு நங்கெல்லாம் கொஞ்சம் லிப்பிண்டு மகா துளு பாஷதோ லிப்பி அவித்த மூளை சேர்ந்துன்னு பண்ணிட்டு பண்டியது அவன் பண்ண லெக்கனே ஆயா ஐக்கித்தனும் வந்து தயாரிச்சுருவன் ಶಾಲೆ ಮುಜುಗಂಟೆ ಬುಡಿ ಬೆತ್ತೆ ಆ ನೆತ್ತ ಸಂಶೋಧನೆ ಸುರುವಂತೆ ತುಳು ಸಾಹಿತ್ಯ ಅಕಾಡೆಮಿ ಪೋತು ಅವಳು ಕೆ ಪಿ ರಾರೇಖೆ ತುಳು ಕೆಲವು ಮಂತ ಅಂಶಂಕ್ಳೇ ತಿಳಿಗೊಂಡೆ ಐತ ಪ್ರಭಾಕರ್ ಅಡಿಗಳೇ ಕೆಲವೊಂದು ತಾಳಪತ್ರಂಕ್ಳೇನು ಕೊಳ್ತು ಆಯಾಗ ನಮ್ಮ ಅಕ್ಷರಂಕ್ಳೇನ ಸೌಜೋಯ್ತು ಆ ಅಕ್ಷರಂಕ್ಳೇನು ಪೂರ ಆಯೆ ಪೊರ್ಲುಡು ಬರೆತ್ ಅವನಿ ಕಲಿತು ಅಂತು ಅವನಿ ಕಂಪ್ಯೂಟರ್ಡು ಅಳಪಡಿಸೋಯ್ ಕುಡವರ ನಮ್ಮ ಭಾಷೆಗೆ ಒಂದು ಬರೆಯಲೆ ಅವನು ಪಣ್ತು ಅಂಚ ಕಂಪ್ಯೂಟರ್ ಅಳಪಡಿಸುತ್ತಾಯಿ ಬೆತ್ತು ಪಡಿ ಪ್ರಭಾಕರ್ ಅಡಿಗರನ್ನ ಮಾರ್ಗದರ್ಶನ ಅಂಟು ಶ್ರೀ ಹರಿ ಸ್ತುತಿ ಪಂತು ಒಂದು ಪುಸ್ತಕ ಬಿಡುಗಡೆ ಅಂತೆ ಬರೆತು ಅವು ಮಠಾಧಿಪತಿ ಕುಳ್ನ ಕುಳ್ನಲ್ಲ ಗುರು ಹಿರಿಯರನ್ನ ಬಾಕಿ ದಾಕೊಳ್ಳಲ್ಲ ಪೂರ ಆಶೀರ್ವಾದ ಉಂಟು ಪ್ರಭಾಕರ್ ಅಡಿಕುಳೇನೋ ಮಾರ್ಗದರ್ಶನ ಉಂಟು ಆ ಶ್ರೀ ಹರಿ ಸ್ತುತಿ ಪಂಪಿನ ಪುಸ್ತಕನೇ ಬಿಡುಗಡೆ ಅಂತೇಳಿ ಆ ಬಿಡುಗಡೆ ಅಂಪನಾಗ ಐಟು ಕನ್ನಡಂತೋಲ ತುಳುತೋಲ ಪ್ರಿಂಟ್ ಉಂಡು ತಾಳಪತ್ರ ಬರೆತು ನಲಿಪಿಲ ನೆಟ್ಟು ಉಂಡು ಸರ್ವಜಾನಿಕ ಸಮ್ಮೇಳನ ಅನ್ನಗಾ ಆ ಮಾಣಿನಿ ಸನ್ಮಾನ ಅಂತೀರು ಏನು ಸಮೇತ ಮಹಿಳಾ ಬಳಗಂತೂ ಒಂದು ಅಧ್ಯಕ್ಷೆ ಈ ಮಹಿಳಾ ಬಳಗಂಟು ಅಂಕ ಮಾಂತೆಲ್ಲ ಸೇರ್ತು ಆ ಮಾಣಿನಿ ಸನ್ಮಾನ ಅಂತ ಒಂದು ವಿಷಯ ಜಾದವ್ ಪಂಡ ಮೂಲೆ ಸೇರ್ತು ನಮ್ಮ ತುಳು ಲಿಪಿನಿ ಆಯ್ಕೆ ಪುನರ್ಜನ್ಮ ಕುಳಿತು ಮಿತ್ತುಕೊಳತ್ನೋ ಒಂದು ಪುದರಿ ಈ ನಿಷ್ಕಲ್ ರಾವ್ ಪಣಪಣಕ್ಲಿಗೆ ಉಂಡು ಅಂಚನೆ ನಮ್ಮ ತುಳುತ ಆಚಾರ ವಿಚಾರಕ್ಕೂ ಒಂದು ಕಿಂಜ ಒಂದು ಪದ ಎನ್ನ ಸ್ವಂತವಾದ ಬರತ್ತೆ ಅವನಿ ಮೂಳು ಹೋದರೆ ಹೆಚ್ಚ ಅಂತ
1: ಸ್ವಲ್ಮೇಲು ಮೇಡಮ್
2: ശ്രോത്രങ്ങളെ, ഇത്രത്തോൾ കർണാടക ബാരി സാഹിത്യ അക്കാദമി പിന്നെ ബാരി അധ്യയന പീഠ മംഗളൂരു വിശ്വവിദ്യാനിലയ ഇതൊരു സഹയോഗത്തിൽ നടന്നു വിശ്വസ്ഥളീയ ഭാഷാ ദിനാചരണ ദുനിയാവൊരു നാടുഭാഷ നാലാചരണടു ഈ ഒരു ലേസിൽ മലാമെ ഭാഷ മോയ ഭാഷ കൊടവ ഭാഷ ശിവള്ളി ഭാഷലും ഉണ്ടായതായു അതിഥികളു പലക കേട്ടു വന്നാറി എപ്പം കേട്ടോണ്ടിക്കറു ഇത് റേഡി സാരംഗ് 107.8 FM ഇത് രംഗ് രംഗ് ജീവന

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮತ್ತೆಂತ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ್
3: ತಾಳು

0: نام چې کوم نه ولیدا منګلور چې تنګه سم ځته لیکي تنګ ملته سوار ځنه اوړپی بانګا کې منګلور کام باندې نه ایل نه تنګه ام چې کوم نه بچ چې سر د ځان مې اسوي اني امي پدرا به څه خر یک کوډیال چې پدرا به ګللا ورې تنګه تی کوډیال چې بس یتا مون تنګه مو ده ولیدا نه ती त्यांची
1: अस्मिता सोडी नंतर
0: वय वय आणि आम्ही प्रोत्साहन करतो आता सिद्धी लोकपैकी एक दोघ त्यांची याजक झाला तर मागे थोडे पदराप कारभार दिसचे एक्सक्लुझिव्हली सिद्धी लोक असच्या फिरगजनी असेल आणि ते त्यांचे पंगणे मस्त प्रयत्न प्रोत्साहन देतात आणि त्यावर मी त्यांची भास येदोळ उरला
1: आणि हॅलो नमस्कार हॅलो नमस्कार नमस्कार होलया ರತ್ನಶೆಟ್ಟಿ ಹುಲಿಯ ಪಾದ್ರೆ ಪ್ರಸಾದ್ ನಮ್ದು ಸಂಗತ ಗುರುಗಳಿದ್ದಾರೆ ನಮ್ ಜೊತೆ
2: ನಮಸ್ತೆ
0: ನಮಸ್ತೆ
2: ಅಲ್ಲ ನಿಮ್ಮ ಕಥೆಯನ್ನೆಲ್ಲ ನಮ್ಮಲ್ಲಿ ಬಂದು ಸ್ಟುಡಿಯೋದಲ್ಲಿ ಹಂಚಿಕೊಂಡಿದ್ದೀವಿ, ತುಂಬಾ ಖುಷಿ ಆಯ್ತು ಕೇಳಿ.
0: ಥ್ಯಾಂಕ್ ಯು.
2: ಆಮೇಲೆ ನಿಮ್ದು ದೋಡು ಹೇಗಿತ್ತು, ಹೇಗಾಯ್ತು ಅಂತ ಅದು ಹೇಳ್ತೀರಿ, ಮೊದ್ಲು ಹೇಗಿತ್ತು ಅಂತ. ಆಮೇಲೆ ಕಬ್ಬಿಣದ ಕಡಲೆಕಾಯಿ ಅಂತ ಮ್ಯಾಥ್ ಅಲ್ಲಿ ಹೇಳ್ತಾರಲ್ಲ, ಅದು ಹೇಗೆ ಬಿಸಿ ಮಾಡಿ ಕೊಟ್ಟಿದ್ದೀರಿ, ಅದಕ್ಕೆ ಎಲ್ಲ ಕತೆ ಹೇಳಿದಿರಲ್ಲ ನೀವು. ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಕಥೆಯನ್ನೆಲ್ಲ ಹಂಚಿಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
0: ಧನ್ಯವಾದಗಳು ನಿಮ್ಗೆ ಕೂಡ, ನಿಮ್ಮ ಅಭಿಪ್ರಾಯವನ್ನು ಹೇಳಿದ್ದಕ್ಕಾಗಿ, ಪ್ರೋತ್ಸಾಹ ಕೊಟ್ಟದಕ್ಕಾಗಿ
1: ಧನ್ಯವಾದಗಳು. ರತ್ನ ಶೆಟ್ಟಿ ಅವರೇ, ಕುಂಗ್ನಿಗೊಂದು ಜೊತೆ ಲೋಕ ಐಕತ್ತ ಐಕೊಂದು ಕಾಲ್ ಕರ್ತದ. ಹಂಗೆ ಸರ್, ನೀವು ಕೂಡ ಕರೆ ಮಾಡಿ ಮಾತಾಡಿ 6364240949 ಫಾದರ್ ಜಾನ್ಸನ್ ಪಿಂಟು ಅವರು ನಮ್ಮ ಜೊತೆಗಿದ್ದಾರೆ. ಸಂತ ಅಲೋಶಿಯಸ್ ಹೈಸ್ಕೂಲ್ನ ಹೆಡ್ ಮಾಸ್ಟರ್, ಆದರೆ ಬಹುತೇಕ ಅವಧಿ ಅವರು ಜೀವಿತ ಅವಧಿಯನ್ನು ಮುಂಡುಗೋಡ್ನಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಮುಂಡುಗೋಡ್ನಲ್ಲಿ ಕಳೆದವರು. ಅಲ್ಲಿ ಸಿದ್ದಿ ಜನಾಂಗ ಆಗಿರ್ಬೋದು, ಗೌಡಿ ಜನಾಂಗ ಆಗಿರ್ಬೋದು, ಅಥವಾ ಬೇರೆ ಬೇರೆ ಜನಾಂಗ ಜೊತೆಗೆ ಮುಂಡುಗೋಡ, ಅದೇ ರೀತಿ ಯಲ್ಲಾಪುರ ಆ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅವರು ಅಂತ ಒಂದು ಹಿಂದುಳಿದಂತ ಕೆಳವರ್ಗದ ಜನರಿಗೆ ದಾರಿದೀಪವಾಗಿ ಅವರ ಬದುಕಲ್ಲಿ ಈಗ ಶಿಕ್ಷಣ ಮತ್ತು ಬೇರೆ ಬೇರೆ ರೀತಿಯ ಒಂದು ವಾತಾವರಣ ನಿರ್ಮಿಸಿ ಈಗ ಅವರು ಮುನ್ನೆಲೆಗೆ ಬರುವಂತೆ ಪ್ರಯತ್ನಿಸಿದವರಿದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಿದ್ದೇವೆ ಆ ಬದುಕಿನ ಕುರಿತು, ಜೊತೆ ಕೊಂಕಣಿ ಕಲ್ಚರಿಗೂ ಕೂಡ ತುಂಬಾ ಸೇವೆಯನ್ನು ಅವರು ನೀಡಿದ್ದಾರೆ ಅಲ್ಲಿ. ಸೊ ಹಾಗಾಗಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ಮಾತಾಡಬಹುದು. ಜೈತೆ ಉಲೋಂಗಸ ಪುಣ ಮುಂಡುಗೋಡ ಅಂತ ಜೀವಿತ ಅನ್ಸವರು ಯಾವ್ದು ಮುಂಚ ಐಚ್ಛ ದಿವಸ ಯಾವ ಗಡಿಯ ಮಣ ಸರ್ ಈಗ ವಿಸರ ನಕ್ಲೆ ಗಡಿ ತಾಸದಲ್ಲಿ ಕಂಚ ಅನ್ಫೋರ್ಗೆಟೇಬಲ್ ಮೂಮೆಂಟ್
0: ಮುಂಡುಗೋಡ್ಚಾ ಥೈಂಚಾ ತುಂಬಾ ಸಭಾರ್ ಅನುಭವ ಸಾತ್ ಮಕ್ಕ ಏಕ್ ಹರಿಯಕ್ ಪೊಟ್ಟಿ ಮಕ್ಕ ಖುಷಿ ಖರ್ಚಿ ಏಕ್ ಘಡಿ ತುಂಬಿಯತ ಏಕ್ ಬುರ್ಗೋ ಆಲ್ಮೋಸ್ಟ್ ವೆನ್ ಹಿ ಹ್ಯಾಡ್ ಗಿವನ್ ಅಪ್ ತ್ಯಾ ಬುರ್ಗ್ಯಾಕ್ ಪಟ್ಟಿ ಇವಂಕು ಮೊಸಿ ಏಕ್ ಲಾನ್ ಏಕ್ ಇನ್ವಾಲ್ವ್ಮೆಂಟ್ ಆಸಿಲ್ಲ ತೇ ಘಟನ್ ಬುರ್ಗೋ ಒರಿಜಿನಲಿ ಮಳಯಾಳಿ ಬ್ಯಾಕ್ಗ್ರೌಂಡ್ ಅಸೋ ಪಣ ಥೈ ಥೋಡೆ ಆಸಾತ್ಯ ಮಳಯಾಳಿ ಬ್ಯಾಕ್ಗ್ರೌಂಡ್ ಅಚ್ಚೆ ತೋ ಆಮ್ ಚೀಸ್ ಕಾಲ್ ಅಂತ ಶಿಕ್ತೋಲು ಹೈಸ್ಕೂಲ್ ಅಂತ ಮುಂಚೆರಿ ತೋ ಫೇರ್ಲಿ ವೆಲ್ ಟು ಸಾಧಾರಣ ಹುಷಾರ್ ಅಸಲು ಪುಣ ತಾಚಿ ಸ್ಪೆಷಲ್ ಕಿತೆ ಮಳಾರ ಹ್ಯಾಂಡಿಕ್ಯಾಪ್ ಹ್ಯಾಂಡಿಕ್ಯಾಪ್ ಆನ್ ಆಲ್ ಅಕೌಂಟ್ ಉಲೈತನ ತಕ್ಕ ಸ್ಪಷ್ಟ ಉಲೋಂಗ್ ಜಾಯ್ನತ್ಲೆ ಡಿಕೇಶಿಂಗ್ ಕನ್ ಸಮಜಾನತ್ಲೆ ಬೋರೋಂಗ್ ಚೆ ವೈ ಸ್ಟಾಂಪ್ ಸ್ಟಾಮರಿಂಗ್ ನೈ ತಚ್ಚೆ ಉಲೋಂಗ್ ಚೆ ಅಂತ ಸ್ಪಷ್ಟ ತನ ತಕ್ಕ ತೋಂಡಾತ್ ಸದಕ್ಕ ಉಲೋಂಗ್ ಜಾಯ್ನ ಕನ್ ಸಮಜಾನ ತೊಡೆ ಪಡು ಉಲೈನ ಬೋರೋಂಗ್ ಗೆಲ್ಲರ್ ಬೋರೋಂಗ್ ಕಿ ಜಾಯ್ನ ಹತ್ತು ಸಮಯ ಏನ ತಕ್ಕ ತಕ್ಕ ಏಕ ಅರ್ಧ ವಾರು ಸರ್ಡ್ ಬರೋಂಗ್ ದಿತ್ತಲೆ ಎಕ್ಸಾಮ್ ಅಂತ ಸೋಲೋಂಗ್ ಗೆಲ್ಲರ್ ಪಾಯಂಗ್ ಬೋಳ್ನ ಲೋಕನ ವೆಲ್ಲ ಸಲ್ಚೆ ತೇನ್ ತಕ್ಕ ಹೈಸ್ಕೂಲ್ ಮುಗ್ದ ತುಂಬ ಸೇರ್ಕೊಳ್ಳೋಣ ಪಿ ಯು ಸಿ ತಾನೇ ಸೈನ್ಸ್ ಕಾಣಿದ್ಲೆ ಕರ್ತಾ ಮುನೋನ್ ಆಯ್ನ ತೋಳ್ ಫ್ರೆಂಡ್ಸ್ ಒಬ್ರಿ ಉಲ್ಲೇತನ ಮುಖಾರ್ ಕಿತಂಗ್ ಕರ್ತಾನ ತಕ್ಕ ತೋಳ್ ಅಪ್ನ ವಿಷಯ ಅಂತ ಚಿಂತಿ ಪ್ರಾಯಿ ತೋಳ್ ತಕ್ಕ ಬಗ್ಲೆ
1: ಇನ್ಫೀರಿಯರ್
0: ಆಮೇಲೆ ಮುಖ ಕಾಯಿ ಕೊರೋಕಿ ಜಾಯ್ನ ಉಲೋಂಕಿ ಜಾಯ್ನ ಬೋರೋಂಕಿ ಜಾಯ್ನ ಸೊಲೋಂಕಿ ಜಾಯ್ನ ಕಿತಂಗ್ ಕರ್ಚೆ ತಾಕತ್ತಿರ ನಕತ್ ಮಕಾಯ ಘರಿ ನಕಾಯ ಪ್ರಮಾಣ ತಾನೆ ಡಿಸೈಡ್ ಕೇಳ ಪುಣ ತೋದನ್ ಹೊಸ ಮೊನ್ನ ತಕ್ಕ ಇಸ್ ಕಾಲ ಯೋಚ ಬದಲ ಕಸ್ಲಂತ ಅಸಲು ಇಸ್ ಕಾಲ ಯೋಚ ಬದಲ ಕಟಾವನ ಬಸನ್ ಬಸ್ಚೆ ತೆಷೆ ಬರ ಕುರು ಶುರು ಕೇಳ ತಾನೆ ಚಿಂತಲೆ ತಕ್ಕ ಆಮಿ ಡಿಸ್ಮಿಸ್ ಕರ್ತಾ ಕಣ್ಣು ಉಡಿತಾ ಅವನು
1: ದಿ ಎಂಡ್ ದ ಲೈಫ್ ವೈ
0: ಸೊ ತಾಕತ್ತಿರ ಆಮಿ ಇಸ್ ಕಾಲ ತಾನ ಕಣ್ಣು ಉಡ್ಲಾರ ಘರ್ ಸೊಟ್ಚೆ ಮಾಗಿ ಬಿಕ್ ಮಗನು ತುಮಿ ಕಶೆ ಮಕ ಸಕ್ಕಡಿ ಪಿಸೋ ಮುಂತಾ ತಸ ದಿಸ್ತೋಲ ತಕ್ಕ ಯೇ ಮುನನು ಆ ತಸ ಪಿಸೋ ದಾವನು ತಗಾಂ ಬೋಂತಾ जन्मिनली सांगतलो सो त्या खातीर त्या पयलें बसलो मार पडटा ताचेले कावन्सिलींग म्हणल्यार बरी करून ताचेले उलोवन ताका एक होप दिलो तूं पास जालो जाल्यार शिकलो जाल्यार तुका हँडिकॅप जीएसएस मैसूर इन्स्टिट्यूट आसा थंय गेल्या थंय तुका

0: ट्रेनिंग में तदेश अपन संगले उपरांत ही टू किट एज अ चैलेंज मुझे ये क्रीता से लिबर क्या संगत यही करता ना तंग के एक चैलेंज पोस्ट करते हैं टेक गिव मी आई एम नॉट बेट गर्ल मुनो तो ऐसा कर करें करता है मुनो सो ही टुक दैट एज अ चैलेंज ताच उपरांत त्या ताच कंपेनियन मुस्तोन साइंस पास आउन अंत उन वो पास सरलो ताच उपरांत जे सस तई कंप्यूटर साइंस तने कान घेतले थे एक आईटीआई कोर्स तो नॉर्मल भूगें संगा कॉम्पीट कर एक एम एन सी कंपनी ते काम अपने आता ते काम करना आता हा दिस वर्क फ्रॉम होम करना आमचे इन्वॉल्वमेंट उपरांत जाल्ल्या वरवीं एक भुरग्या ते बदलावण जाल्ले
1: यू सेव्ड अ लाइफ एंड यू सेव्ड अ इट बिकेम अ काय म्हणतात तुमका एक
0: ट्रान्सफॉर्मेटिव्ह एक्सपिरियन्स भुरग्याक ताचे ते बदलावण सो ती एक तशें
1: मस्त आसतात
0: तृप्ती दिवची एक घटना म्हणजे
1: ओके फॉर द हंगस्टर अनफुलफिल्ड गोल्स म्हणतात आम्ही लाइफ इज ऑलवेज आम्ही जल्मल्ल्या गडयेतावन आमच्या एक मुतीक आयले उपरांत एक ना एक गोल मोठे घडये म्हणून अनपेंडींग असता थोडे पोटी आम्ही तो फुलफील करले उपरांत आमकां नाव आय एम सॅटिस्फायड ओ लॉर्ड टेक मी हवे म्हणजे थोडे जाणांनी आयकला आम्ही पण थोडे पोटी आमच्या जिनेचे जायना कितलो गोल दवरले आम्ही दुसऱ्या वरना सांगून हो म्हजो गोल आलो फुलफील कर म्हणून सांगून बरोवन दवरले असता पण फक्त असले एक कसो म्हणे तुमच्या जिवितान एक जायचे असले म्हणे असा
0: म्हाका तसले वड एक अनफुलफिल्ड म्हणले कितले स्ट्रॉंग येते ना खंयचे मोतीक कित्याक म्हणल्यार एक हांव जॉयन जाताना इस्काला समाश जायचे ना तर एक खंयसर हुद्दो आपणायचे म्हणून
1: आशिल्लें
0: सेवा दिजे म्हणून एक आशिल्लो आनी त्या वरवीं हांवें आशिल्ल्याचें की प्रास चड म्हाका संस्थेन दिला म्हणलें एक म्हाका म्हजें भोगना आय फेल्ट आय एम नॉट अ केपेबल पर्सन टू मॅनेज इवन अ स्कूल म्हणून हांव एक ऑर्डिनरी सिंपल सेवा दिवन आशिल्लो वय पूण म्हाका सुरवेतावनून ती जबाबदारी दिला आनी दुबळ्या धाकट्यांक सेवा दिवचे म्हाका एक अवकाश मेळ्ळा म्हणून खंडी ती भुरग्यांक आणखी वयला मडटा की एक पावयजे म्हणली थोडे आशा आशिल्ली ती संपूर्ण तरान परिपूर्णता पावना म्हणून येता भुरग्यांनी एक आणखी उंचलें स्थान आपणायचे म्हणून थोडे आम्ही आता हांवें शिक्षक जावन काम करताना म्हजी तृप्ती हांवें शिकोवच्या भुरग्यांनी खंयच्या हंताक पावलें तें पळोवन हांगा टावनांतली भुरगीं खंडीती पावतात कोडिया शिकची पूण थंयच्या भुरग्यांनी तें एक आसलें थोडीं भुरगीं पावलांत पूण आणखी चड तें एक खंडीती आशा आसा ती एक सपन आसा त्या भुरग्यांनी एक उचल्या स्थानाक पावचे
1: कॉल आसा हॅलो नमस्ते
2: हॅलो
1: नमस्ते सर हॅलो मातारी सर मातारी
2: श्री श्री गुरु गौरंग श्री कृष्ण चैतन्य गदाधर नित्यानंद द्वैत हरे कृष्ण राधे राधे क्रिस्तो क्रिस्तो जीसस हालेलुया नमस्कार ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು ಶ್ರೀ ಕೃಷ್ಣ ಚೈತನ್ಯ ಜಗನ್ನಾಥ ಪರಶುರಾಮ ಕ್ಷೇತ್ರ ಕದ್ದಿ ಮಂಜುನಾಥ ಸ್ವಾಮಿ ಕಾತ್ಯಾಣಿ ಮಂಗಳಾಂಬಿಕೆ ಮಂಗಳೂರಿಂದ ಫಾದರ್ ನಮಸ್ಕಾರ ಗುಡ್ ಮಾರ್ನಿಂಗ್ ಫಾದರ್
0: ನಮಸ್ಕಾರ ನಮಸ್ಕಾರ ಸರ್
2: ನಿಮ್ಮ ಅಭಿನಂದನೆಗಳು ಮತ್ತೆ ನಮ್ಮ ಶಾಸ್ತ್ರಾಂಗ ಪ್ರಣಾಮಗಳು ನೀವು ನಮ್ಮ ಕರುಣೆಯ ಸಾಗರ ಹಾಗೂ ಭಗವಂತನ ಶಕ್ತಿ ಆವೇಶಿತ ಆಚಾರ್ಯರಾದ ಯೇಸು ಪ್ರಭುಗಳ ಸೇವೆಗೆ ಜೀವನವನ್ನೇ ಮುಡಿಪಾಗಿಟ್ಟಿದ್ದೀರಿ ಅದಕ್ಕೆ ನಿಮ್ಗೆ ದೀರ್ಘ ದಂಡವತ್ ಪ್ರಣಾಮ ಮತ್ತೆ ಅಭಿನಂದನೆಗಳು ಸರ್ ನಿಮ್ಮ ಆಶೀರ್ವಾದವನ್ನು ಕೋರ್ತೇವೆ ನಮ್ದು ಅದೇ ನೀವು ತುಂಬಾ ಸೇವೆಗಳನ್ನೆಲ್ಲ ಮಾಡಿದ್ದೀರಿ ಅದು ಕೇಳಿದೆ ಅದು ಬಹಳ ಅಸಾಧಾರಣವಾದ ಸೇವೆಗಳು ಅದರ ಜೊತೆಗೆ ಒಂದು ಒಂದು ನಂದೊಂದು ಕುತೂಹಲ ಇತ್ತು ಅಂತ ಕೇಳುವ ಅಂತ ನಿಮ್ಮಲ್ಲಿ ಅಂದ್ರೆ ನಾವು ಒಂದು ಗ್ರಂಥದಲ್ಲಿ ಪ್ರೀತಿಯ ಮಾರ್ಗ ಅಂತ ಪ್ಯೂರ್ ಭಕ್ತಿ ಡಾಟ್ ಕಾಮ್ ಅಲ್ಲಿ ಇದೆ ಅದರಲ್ಲಿ ಏನು ಒಂದು ಆರನೇ ಅಧ್ಯಾಯದಲ್ಲಿ ಐದನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ ನಮ್ಮ ಪ್ರೀತಿಯ ಸಾಗರ ಶಕ್ತಿ ಆವೇಶಿತ ಅವತಾರ ಯೇಸು ಪ್ರಭುಗಳು ಅವರು ಇಲ್ಲಿ ಭಾರತಕ್ಕೆ ಬಂದಿರುವ ಒಂದು ಅಲ್ಲಿ ಪ್ರಮಾಣೀಕೃತ ವಿಚಾರವನ್ನು ಹೇಳಿದ್ದಾರೆ ಅಲ್ಲಿ ಪ್ರಮಾಣ ಇದೆ ಅಂತ ಹೇಳಿದ್ದಾರೆ ಅವರು ಪೂರಿ ಜಗನ್ನಾಥ ಪೂರಿಗೆ ಬಂದಿದ್ರು ಅಲ್ಲಿ ಅಂತ ಒಂದು ವಿಚಾರವನ್ನ ಅಲ್ಲಿ ಮಂಡಿಸಿದ್ದಾರೆ ಆ ಗ್ರಂಥದಲ್ಲಿ ಮತ್ತೆ ಅಲ್ಲಿಂದ ಬಂಗಾಳಿ ಭಾಷೆಯಲ್ಲಿ ಕೃಷ್ಣೋ ಕೃಷ್ಣೋ ಅಂತ ಹೇಳುವುದೇ ಅದನ್ನೇ ಅದೇ ಮತ್ತೆ ಅದು ಕ್ರಿಸ್ತೋ ಕ್ರಿಸ್ತೋ ಆಯ್ತು ಗ್ರೀಕ್ ಅಲ್ಲಿ ಕ್ರಿಸ್ತೋ ಅಂದ್ರೆ ಲವ್ ಅಂತ ಪ್ರೀತಿ ಅಂತ ಅರ್ಥ ಅಂತ ಹೇಳಿದ್ದಾರೆ ಅಲ್ಲಿ ಸುಮಾರು ಇಂಥ ಅವರು ಬಂದಿರುವ ಒಂದು ಸ್ನಾನ ಆಗಿರುವ ಕಾರಣ ಯೇಸು ಪ್ರಭುಗಳು ಏನಾದ್ರೂ ಅಲ್ಲಿ ಬಂದು ಏನಾದ್ರೂ ಸೇವೆ ಮಾಡ್ಲಿಕ್ಕೆ ಏನಾದ್ರೂ ಅಥವಾ ಅಲ್ಲಿ ವಿಸಿಟ್ ಕೊಡ್ಲಿಕ್ಕೆ ಏನಾದ್ರು ನಿಮ್ಗೆ ಏನಾದ್ರು ಇಚ್ಛೆ ಇರಬಹುದಾ ಅಂತ ನಮ್ಮ ನಿಮ್ಮ ಅಭಿಪ್ರಾಯ ಕೇಳುವ ಅಂತ.
1: ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಮ್ಗೆ ಗೊತ್ತಿಲ್ಲದಂತ ಹಲವಾರು ವಿಚಾರಗಳನ್ನು ಅವರು ಕೂಡ
0: ಈಗ ನಾವು ಕ್ರೈಸ್ತ ಅಂತ ಹೇಳಿದ ತಕ್ಷಣ ನಮ್ಗೆ ಅವರು ದೇವರ ಎರಡನೇ ವ್ಯಕ್ತಿ, ಆದ್ರಿಂದ ಅವರು ಸರ್ವವ್ಯಾಪ್ತಿ, ಆದ್ರಿಂದ ಅವರು ಇಸ್ರೇಲ್ ನಾಡಿನಲ್ಲಿ ಹುಟ್ಟಿ ಬೆಳೆದಂತವರು ಸರ್ವವ್ಯಾಪ್ತಿ ಆಗಿರೋದ್ರಿಂದ ಭಾರತದಲ್ಲೂ ಅಥವಾ ಎಲ್ಲ ಕಡೆ ಇದ್ದಾರೆ ಅಂತೇಳಿ ನಂಬ್ತೀನಿ. ಆದ್ರೆ ಅವರು ಅವರ ಇದ್ದಂತ 3 ವರ್ಷ ಅವರು ಇಸ್ರೇಲ್ ನಾಡಿನಲ್ಲಿ ಇದ್ದಂಥವರು ಭಾರತಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಯಾವುದೇ ಪುರಾವೆ ಇಲ್ಲ. ಖಂಡಿತವಾಗಿಯೂ ಅಂತ ಯಾವುದೇ ಒಂದು ಕ್ರೂಗಳು ಇದ್ರೆ ಅದು ಖಂಡಿತವಾಗಿಯೂ ಅದು ಸಂತೋಷದ ವಿಷಯ. ಆದ್ರೆ ಅಂತ ಜಾಗಗಳಿಗೆ ಭೇಟಿಯ ಮಾಡಿ ದೇವರ ಅನುಭವವನ್ನು ಅನುಭವಿಸುವಂತದ್ದು ಖಂಡಿತವಾಗಿ ಸಂತೋಷ ವಿಷಯ. ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಹೋಗೋದಕ್ಕೆ ಬಯಸ್ತೀನಿ ನಾನು. ಇಸ್ರೇಲ್ ನಾಡಿಗೆ ಹೋಗಿ ಅಲ್ಲಿಗೆ ಅಂತ ಪವಿತ್ರ ಸ್ಥಳಗಳನ್ನ ಭೇಟಿ ಮಾಡುವಂತ ಒಂದು ಒಮ್ಮೆ ಅವಕಾಶ ಸಿಕ್ಕಿತ್ತು. ಖಂಡಿತವಾಗಿಯೂ ನಾನು ಅದರಿಂದಾಗಿ ಪಾವನನಾಗಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ.
1: ಓಕೆ, ಫಾದರ್ ಮುಸ್ತೂ ನೋಬಸ ಕಂಪ್ಲೀಟ್ ಜೈನ್ ಆಕಿತೆ ಆಕ ಅದ್ಯಾಯ್ತು ಜೀವಿತ ಮುಳ್ಳೇಕ ಬೂಕ್ತೋ ವಾಸ ಇಲ್ಲದಿತ್ತಲೋ ಮುಗ್ದಾನ ಬೋರ ಇಲ್ಲದಿತ್ತಲೋ ಬೋರ ಕುಸು ಅಂಕ ಪ್ರೇರಿತ ಕರ್ತಾ ಮುಂಟಸ್ತಾನ ತುಮ್ಚಿ ಲಾಲ್ ನಾನ್ ತೋನಿ ಸವಾಲ ಫಾದರ್ ಈಗ 2 ಮಿನಿಟ್ ಬಿತ್ತರ ಮುಗ್ದು ಹಂಚೆ ಪ್ರಯತ್ನ ಕರ್ ತುಮ್ಚೆ ಫೇವರೇಟ್ ಕಾಣ್ ಕಂಚೆ ಫಾದರ್
0: ಮಸ್ಲಿ
1: ಫೇವರೇಟ್ ಸಾಗೋ
0: ಫೇವರೇಟ್ ಜಾಗೋ ಸ್ವಾಭಾವಿಕ ಸಾವನು ಮೊಜೋ ಮಾಯಿಂಗಾವ್.
1: ಓಕೆ, ಹನಿ ಕಲರ್
0: ಕಲರ್ ಎಲ್ಲೋ
1: ಎಲ್ಲೋ. ಹನಿ ಸಬ್ಜೆಕ್ಟ್
0: ಮ್ಯಾಥ್ಸ್
1: ಗೊಡ್ಷೆ
0: ಗೊಡ್ಷೆ ಐಸ್ ಕ್ರೀಮ್.
1: ಓಕೆ, ಹನಿ ತುಂಬಸೋ ಜೀವಿತ ಅಂತ ಫೇವರೇಟ್ ವ್ಯಕ್ತಿ
0: ಸಬಾರ ಸಾತ್ ಪಂತ ಏಕ ಆಮೇಲೆ ದೊಡ್ಡ ಸಂಗಲ ಪ್ರಮಾಣೆ ಫಾದರ್ ಥಾಮಸ್
1: ಥಾಮಸ್
0: ಕಿತಾಕಿ ಏಕ ತಾನು ಏಕ ಸಂಖ್ಯಾಸ ಇಲ್ಲ ಅವು ಹಂಗ ತೊಗೊಂಡು ಟ್ರಾನ್ಸ್ಫರ್ ಅವ್ನ ತನ್ನ ಮೋಜಿ ಹಾಕಿ ಹಂಗೆ ಕೊಟ್ಟೆ ಸೈಕಲ್ ಮಜಿ ಮಜಿ ದೋನ್ ಲೋ ಬಾಲರ್ ಕಪುರ
1: ಸಾಧ್ಯ
0: ಪಣಿ ಜೀವಿತ ದುಬ್ಳಿ ಕಾಯ್ಚ ಜೀವಿತ ದೇಶ ಚಪದ್ರ ಬಾಂಗಿ ತನ್ನ ದುಬ್ಳಿ ಕಾಯ್ಚ ಹಂಗೊಂಡು ಕಾಣಂಗೇನಂತ ಪಣ ತರಿ ತೋ ಏಕ ಮಕ್ಕ ಪ್ರೇರಣ ಮೋಜೆ ಧಾರ್ಮಿಕ ಜೀವನ ದುಬ್ಳಿ ಕಾಯ್ಚ ಜೀವನ ಜೀವಕ್.
1: ಓಕೆ, ಹಾ ಸರ್, ತುಂಬ ರೇಡಿಯೋ ಸಾರಂಗ ಕಾಯಿಲೆ ಫದರ್ ಅನಿ ಕಷ್ಟ ಹೋಗ್ಲೈ ಸೊ
0: ಸಂತೋಷ ತುಮಿ ಮಕ ಏಕ ಐಸು ಅಜ್ಜಿ ಸಾಸು ಯಾತಾಳು ಒಂಬಳ ಕಾರ್ಯಕ್ರಮ ಸೈರೋದು ನಾಪಿಲ್ಲಾಕ ಹಂಗಚ ಕಾರ್ಯಕ್ರಮ ಹಾವು ಏಕ ವಿಶೇಷ ತಪ್ಪಳೆ ಉಂಚಿಕಿತೆ ಮಳ್ಯಾರ ಸಮಾಜ ಅಂತ ಸಬಾರ ಸ್ಥಾನ ಅಲಂಕೃತ ಕೆಲ್ಲೆ ವ್ಯಕ್ತಿ ಅಸ್ತಾತ ಪುಣು ತಸೆಲ್ಲ ವ್ಯಕ್ತಿ ಮಾತ್ರ ಸಮಾಜ ಅಂತ ಸಬಾರ ವ್ಯಕ್ತಿ ದುಸರ ಸ್ಥಾನ ರಸನು ತಂಚಿ ಸೇವ ತಂಚ ಜೀವನ ಮುಖ ದೇವನ ಅಸ್ತಾತ ಆಮೆ ಐಕಲ್ಯ ತೊಡಪಟ್ಟೆ ಕೇಳಿಸಿ ಜಾಂಪುರು ನಂತರ ಒಣಚಿ ಉಂಚೆ ಮಗಿರ್ ತೊಡಪಟ್ಟೆ ಮೇಸ್ ಜಾಂಪುರು ನಂತರ ಟೈಲರ್ ಜಾಂಪುರು ದುಸರ ಕ್ಷೇತ್ರ ಅಂತ ವಿವಿಧ ರೀತಿ ಸೇವಕೆಲ್ಲ ವ್ಯಕ್ತಿ ತುಂಬಿ ಹಂಗ ಸರ್ ಅಪ್ಪಣ್ಣು ತಂಚೆ ಕಾರ್ಯಕ್ಕೆ ಮಾನ್ಯತೆ ದಿತ್ತಾತ ತಿಯಾಮೆ ಮುಸ್ಲಿಂ ಮೆಸ್ಸುವಂಚಿ ವಿಷಯ ತ್ಯಾಪಸೋತು ಖಂಡಿತಿ ರೇಡಿಯೋ ಸರಂಗಾಕ ಅಭಿನಂದನ್ ಅನಿ ಮಕ್ಕೈ ಉಲೋಕೆ ಅವಕಾಶ ಇಲ್ಲ ಬಸೋದು ಹಾವು ಸಾಮಾನ್ಯದ ಅವನು ಕಂಚೆ ಪಬ್ಲಿಸಿಟಿ ಅಪೇಕ್ಷಿಸ ಮುನಿಸ್ನಿ ಅನಿ ತಾಕತಿರ್ ಮೊಜೋವಿಷನ್ ತಗೊಂಡು ಮುಲೈಜೆ ಸಂಗಾಜೆ ಮುಂದೆ ಅಪೇಕ್ಷಿಸೋ ವ್ಯಕ್ತಿನೇ ಸಾಮಾನ್ಯದ ಅವನು ಕೇಳಿ ಅಲ್ಲೇ ಅವ್ರು ಸ್ಟೇಟಸ್ ಅರ್ಗಲ್ ಪಬ್ಲಿಷ್ ದಿವಸೋ ವ್ಯಕ್ತಿನೇ ಅನಿ ತಸಲ ವ್ಯಕ್ತಿಗೆ ತುಂಬಿ ಏಕ ಹಂಗ ಸರ್ ಆಪೋನು ಏಕ ಉಲೋಕ ಅವಕಾಶ ಇಲ್ಲ ಅನಿ ತಾಪಸೋತು ಸರ್ ಹಂಗ ಟಿಮಚ ಸರ್ವ ವಿಶೇಷ ರೀತಿ ರೋಷನ್
1: ದೋನ್ ಸವಾಲ ಏಕತ್ತ ಸವಾಲ ದಿಸತ ಫಾದರ್ ಜಿಝುಚಿ ಸಭಾ ತುಮಚಾ ತಸಲೆ ಲಾನ್ ಜಡಾಕ ತನಿ ಈಟ್ ಗಲೋ ಉದಾಗಲೆ ವಗೈಲೆ ಒಡೈಲೆ ಯಾ ಸಭೆ ಕರ್ನಾಟಕ ಜಿಝುಚಿ ಸಭೆ ತಾವ್ ತುಮಕ ಜೈತೆ ಮಳ್ಳ ಉಲೋಂ ತಿತ್ಲು ವೇಳ್ನ 30 ಸೆಕೆಂಡ್ ಬರ ತಂಚೆ ವಿಷಯ ಉಲೋನ್ ಸಭೆ ತುಮಚೆ ಕಶೆ ಋಣಿ ಜಾವನ್ ಹಸತ್ ಸಂಗತ ಅಸ ಅಕ್ರೆ ಸರ್ ಐಕೋಪ್ಯಾಂಕ ಅನಿ ವಿದ್ಯಾರ್ಥಿ ಸೊ ತುಮಿ ವಡಿಲ್ ಜಲ್ಯಾನ ಮುಂಚೆ ತಂಕ ಏಕ ಸವಳಿ ದಿವಸ ರೂಪ ತುಂಬಿ ಜಲ್ಯಾನ ಹೆಡ್ ಮಾಸ್ಟರ್ ಮೇಲೆ ಏಕ ಒಡ್ಲು ರೂಪ ತಚೆ ಸವಳೆ ಪೋಂದ ಶಿಕ್ಷಕ ಅಸತ್ ಬುರ್ಗಿ ಅಸತ್ ಉರ್ಲಿದನ ಸರ್ ಯಾ ವಿದ್ಯಾರ್ಥಿ ಏಕ ಸಂದೇಶ ತುಂಬಿಕೆ ತಂತ
0: ಜಜ್ವಿ ಸಭೆನ್ ಮಕ ವಡೈಲ ಮುನಿಯತ ಸಂಪೂರ್ಣ ಅವನು ಕಿತೆ ಆಜ್ ಆಸಾ ತೆ ಜಜ್ವಿ ಸಭೆ ಮುಖಾಂತರ ಮುನಿಯತ ಖಂಡಿತಿ ಘರ ಸೊಲ್ಲೊಂದಲ್ಲ ಖಂಡಿತಿ ಅವ ಸೊಂಡಲ್ಲ ತಂಕ ಗರ್ಜ ಚಂದಿತ್ತ ಹಾಸಿಲ್ಲಿ ಪುಣ एक या जग जाऊन वाटचं खंडिती जेजी सभेन तसं प्रमुख पास जाऊन असा आणि
1: मका
0: कर्नाटक जेजुतान कसलेच रीतीन उणे करून सर रीतीचे अवकाश दिला आणि त्यापासून खंडिती कर्नाटक जेजुता आभारी जाऊन असा आणि तसेच एक शिक्षक जाऊन आम्ही सेवा देत असताना आम्ही भुरग्यांक खाली एक ताणी पास जायचे ताणी एक व्हडले कामांक पावायचे मात्र आशा न्ही ती एक समाजमुखी मनोभाव तांचे थंय येजे म्हणून त्यावरवी सर भुरग्यांक तांचे टिचरां शिकयत असताना नातर आम्ही आमच्या शाळांत भुरग्यांक शिकयत असताना आम्ही अपेक्षेचे आम्ही ती एका रीतीची सेवा दिता ताणी समाजांत एका स्थानाक पावताना तांच्या संगत आशिल्ल्यांक तांच्या सकलां आशिल्ल्यांक अधिकाराच्या बळान पळय नासतना एक कुमकस हात कसो दियता हांवें कशें पेल्याक सकल आशिल्ल्याक हात दिवन वयर हाडन समाजाच्या एका स्थानाक पळयता म्हणलो मनोभाव तांणी डेव्हलप करी जाय म्हणून म्हजी आशा सर भुरग्यांनी अनेकल्याक एक समान रितीन पळोवन समाज संगत हांवें एकल्यान मुखार गेल्या पावना हांवें हात हात धरून समेजता की म्हाज्या संगता मुखार हाडी जाय म्हणलो मनोभाव
1: तुमच्या संदर्शना मुखांतर आयच्या दिसा तुम्ही आमकां खुशी केल्ले आसा संतोष भरत केल्ले आसा तुमचे संदर्शन आयकून एक या दोन तरी देवा पोणी फुलोवन दी मनाशेता आनी खंडीत जावन आमच्या जेजूचे सभेक म्हूण सांगिना देवा पोणी जशें तुमी म्हळे फक्त थॉमसान दिल्लो संदेश आसलो या जाग जायचे देवा पोणी येचे आनी तेंच हांव मागून तुमकां हांव परत एक पोटी आमच्या डिरेक्टर बापाचे नांवे सांगत आसा आमच्या सगळ्या सिबंदी तर्फ्यान आयकोवपा तर्फ्यान देव बरें करूं म्हणटा फादर आनी रेडिओ सारंगाच्या या संदर्शनान भाग घेतल्याक तुमकां दिनवास म्हणटा फादर
0: देव बरें करूं
1: मुगाचे आयकोवपा ताळो मोडांक फुडांक सर संपयता परत मेळटा येवच्या मंगळारा दीस ताळो मोडांक
3: कोंकणी मातयेंत आसात साबार पाळां संस्कृतीची मुळां
4: संवसाराच्या शिमा पुर्यांत विस्तारल्यान कोंकणी बाळां
3: हाचे मोलादीक सादरपणस
4: ताळो आणि

0: ಹಲೋ ಹಾಯ್ ನಮಸ್ಕಾರ ಕೇಳುಗರೆ, ಕೇಳ್ತಾ ಇರುವುದು ಇದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ ಸರಿಯಾಗಿ 10:02 ಆಗ್ತಾ ಇದೆ. ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಕೇಳುಗರೆ, ಪ್ರತಿ ಶುಕ್ರವಾರವೂ ಕೂಡ ಕೆಎಂಸಿಯಿಂದ ಒಬ್ಬೊಬ್ಬರು ಹಿರಿಯ ತಜ್ಞರು ಕೂಡ ಬರ್ತಾರೆ. ಸೊ ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆ ಕೂಡ ಮಾಡ್ತೀವಿ, ಒಂದಿಷ್ಟು ಆರೋಗ್ಯ ಮಾಹಿತಿಯನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ನಮ್ಮ ಜೊತೆಗೆ ಒಬ್ಬರು ತಜ್ಞರು ಕೂಡ ಇದ್ದಾರೆ. ಬಹುಶಃ ಇವತ್ತಿನ ಒಂದು ಟಾಪಿಕ್ ಕೂಡ ಬಹಳ ಪ್ರಮುಖವಾಗಿರುವಂತಹ ಒಂದು ಗಂಭೀರವಾದಂತಹ ಒಂದು ವಿಷಯನೇ. ಯಾಕಂತ ಹೇಳಿದ್ರೆ, ಒಂದು ಕಾಲದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೆ ಹೃದ್ರೋಗ ಆಗಬಹುದು, ಹೃದಯಾಘಾತ ಪ್ರಕರಣ ಅಂತೂ ಕೂಡ ಏನಿತ್ತು. ಸೊ ಅದು ಕೇವಲ ವಯಸ್ಸಾದವರಿಗೆ ಮಾತ್ರ ಬರುವಂತಹ ಒಂದು ಭಾವನೆ ಅಂತೂ ಕೂಡ ನಮ್ಮಲ್ಲಿ ಇತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಸುದ್ದಿ ಪತ್ರಿಕೆಯಲ್ಲಿ, ಮತ್ತೊಂದಿಷ್ಟು ಮಾಧ್ಯಮಗಳಲ್ಲಿ, ವಾಟ್ಸ್ಆಪ್ನಲ್ಲಿ ಬರುವಂತಹ ಒಂದಿಷ್ಟು ವಿಡಿಯೋಗಳಲ್ಲಿ ನಾವು ನೋಡುವಾಗ, ಕೂತಾಗ ಹೃದಯಾಘಾತ, ನಿಂತಾಗ ಹೃದಯಾಘಾತ, ವರ್ಕೌಟ್ ಮಾಡ್ತಿದ್ದಾಗ ಹೃದಯಾಘಾತ, ನೀರು ಕುಡಿಯುತ್ತಿರುವಾಗ, ಆಟವಾಡ್ತಿದ್ದಾಗ, ಈ ರೀತಿ ಒಂದಿಷ್ಟು ಹೃದಯಾಘಾತ ಪ್ರಕರಣಗಳನ್ನು ಕೂಡ ನಾವು ನೋಡ್ತಾ ಇರ್ತೀವಿ. ಸೊ ಇದು ಒಂದು ಕಡೆ ಹೃದಯಾಘಾತಗಳು, ಮತ್ತೊಂದು ಕಡೆ ಹೃದಯ ಬಡಿತದಲ್ಲಿ ಏರುಪೇರಾಗುವಂತಹ ಗಂಭೀರ ಸಮಸ್ಯೆಗಳು ಇತ್ತೀಚೆಗೆ ಏನು ಹೆಚ್ಚಾಗ್ತಾ ಇದೆಯೋ, ಸೊ ಅದು ಬಹಳ ಆತಂಕಕಾರಿಯಾದಂತಹ ಒಂದು ವಿಚಾರ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ನಮಗೆ ಗೊತ್ತಿಲ್ಲದಂತೆ ನಮ್ಮ ದೇಹದ ಒಳಗಡೆ ಅದು ಏನೇನೇನು ಆಗ್ತಾ ಇರುತ್ತೆ, ನಮ್ಮಲ್ಲಿ ಕಳಪೆ ಜೀವನ ಶೈಲಿ ಆಗಿರ್ಬೋದು, ಮಾನಸಿಕ ಒತ್ತಡ ಆಗಿರ್ಬೋದು, ಆಹಾರ ಪದ್ಧತಿ ಆಗಿರ್ಬೋದು, ಎಲ್ಲವೂ ಕೂಡ ನಮ್ಮ ನಿದ್ದೆಯ ಅಭಾವ ಕೂಡ ಆಗಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಹೃದಯವನ್ನು ಕೂಡ ದುರ್ಬಲಗೊಳಿಸ್ತಾ ಇರತಕ್ಕಂತಹ ಒಂದಿಷ್ಟು ವಿಚಾರಗಳು ಕೂಡ ಇದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಾಗೃತಿ ಅನ್ನುವಂಥದ್ದು, ಅರಿವು ಅನ್ನುವಂಥದ್ದು ಬಹಳ ಅತ್ಯಗತ್ಯವೂ ಕೂಡ ಅಂತ ಹೇಳಬಹುದು. ಸೊ ಹಾಗಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಗಂಭೀರ ವಿಷಯದ ಕುರಿತು ಚರ್ಚಿಸಲಿಕ್ಕೆ, ಸೊ ತಮ್ಮ ಅತೀವ ಬ್ಯುಸಿ ಇದ್ರೂ ಕೂಡ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿ ಇಟ್ಟು ನಮ್ಮ ಸಾರ್ವಜನಿಕರಲ್ಲಿ, ನಮ್ಮ ಕೇಳುಗರಲ್ಲಿ ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಬೇಕು, ಇದರ ಬಗ್ಗೆ ಅರಿವನ್ನ ಮೂಡಿಸಬೇಕನ್ನುವಂತಹ ನೆಲೆಯಲ್ಲಿ ಇವತ್ತು ನಮ್ಮ ಜೊತೆಗೆ ಪ್ರೀತಿಯಿಂದ ಬಂದಿರುವಂತವರು ನಮ್ಮ ಕಾರ್ಯಕ್ರಮದಲ್ಲಿ. ನಮ್ಮ ಮಂಗಳೂರು ಕೆಎಂಸಿ ಈ ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಕೂಡ ಹೌದು, ಕಾರ್ಡಿಯಕ್ ಎಲೆಕ್ಟ್ರೋಫಿಸಿಯಾಲಜಿಸ್ಟ್ ಕೂಡ ಆಗಿರುವಂತಹ ಡಾಕ್ಟರ್ ಮನೀಷ್ ರೈ ಇವರು ನಮ್ಮ ಜೊತೆಗಿದ್ದಾರೆ. ಸೊ ಅವರನ್ನ ಬಹಳ ಪ್ರೀತಿಪೂರ್ವಕವಾಗಿ, ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ, ಹಾಗೆಯೇ ನಮ್ಮ ಸಾರಂಗನ ಪರವಾಗಿ ಅವರನ್ನ ಸ್ವಾಗತಿಸ್ತಾ ಇದ್ದೀನಿ. ನಮಸ್ತೆ ಡಾಕ್ಟರ್.
1: ನಮಸ್ತೆ,
0: ಹೇಗಿದ್ದೀರಿ ಡಾಕ್ಟರ್?
1: ಚೆನ್ನಾಗಿದ್ದೀನಿ.
0: ಎಸ್, ಇವತ್ತಂತೂ ಬಹಳ ಪ್ರಮುಖವಾದಂತಹ ಒಂದು ವಿಚಾರದ ಬಗ್ಗೆ, ಅಂದ್ರೆ ಪ್ರತಿಯೊಬ್ಬರು ಕೂಡ ಅರಿಯಲೇಬೇಕಾದಂತಹ ಒಂದು ವಿಚಾರವೂ ಕೂಡ ಹೌದು. ಯಾಕಂದ್ರೆ ಇತ್ತೀಚೆಗೆ ಯಾವುದಕ್ಕೂ ಕೂಡ ಹೆದರದೆ ಇದ್ರೂ ಕೂಡ ಬಹುಶಃ ಇವತ್ತು ನಮ್ಮ ಯುವಜನತೆಯು ಕೂಡ ಹೆದರ್ತಾ ಇರುವಂತದ್ದು ಈ ಹೃದ್ರೋಗ, ಅಂದ್ರೆ ಇಂತಹ ಪ್ರಕರಣಗಳು ಕೂಡ ಇತ್ತೀಚೆಗೆ ಬರ್ತಾ ಇರುವಂತಹ ನೆಲೆಯಲ್ಲಿ, ಸೊ ಇದರ ಬಗ್ಗೆ ಒಂದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೆದರುವಂತ ಒಂದು ವಿಚಾರ. ಆದ್ರೆ ನಾವು ಇದರ ಮೂಲ ಎಲ್ಲಿ ಅಂತ ನಾವು ಹೋಗಲ್ಲ, ಯಾರೂ ಕೂಡ ಅದರ ಬಗ್ಗೆ ಅರಿವು ಮಾಡ್ಲಿಕ್ಕೆ, ಅದರ ಬಗ್ಗೆ ಅರಿಯೋಕೆ ಕೂಡ ಹೋಗಲ್ಲ. ನಾನು ಮೊದಲಾಗಿ ಕೇಳುವಂತದ್ದು, ಯಾವ ರೀತಿಯ ಕಾರಣ ಏನಾಗಿರ್ಬೋದು ಅಂತ ಹೇಳ್ಕೊಂಡು, ಇತ್ತೀಚೆಗೆ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ಲಿಕ್ಕೆ ಏನಾಗಿರ್ಬೋದು ಕಾರಣ?
1: ಆಕ್ಚುಲಿ ಕರೆಕ್ಟ್. ಸೊ ಏನಾದ್ರೆ ಭಾರತೀಯರಲ್ಲಿ ನಮ್ಮಲ್ಲಿ ಸೊ ಹಾರ್ಟ್ ಸಂಬಂಧಪಟ್ಟ ಕಾಯಿಲೆಗಳು, ಹೃದಯ ಸಂಬಂಧಪಟ್ಟ ಕಮ್ಮಿ, ಸೊ ಒಂದು ದಶಕ ಮುಂಚೆನೇ ಕಾಣ್ತದೆ. ಸೊ ನಮ್ದು ವೆಸ್ಟರ್ನರ್ಸ್ ಗೆ ಕಂಪೇರ್ ಮಾಡಿದ್ರೆ, ಯುರೋಪಿಯನ್ ಯುಎಸ್ಎ ಅವರಿಗೆ 60ರಲ್ಲಿ ಬರೆದ್ರೆ ನಮ್ಗೆ 45-50ರಲ್ಲಿ ಬರ್ತದೆ. ಸೊ MMI ಅಂತ ಹೇಳ್ತೇವೆ, MMI ಅಂದ್ರೆ 45 ವಯಸ್ಸಿನ ಕೆಳಗಡೆ, ಅದು ನಮ್ಮದ್ರಲ್ಲಿ ತುಂಬಾ ಕಾಮನ್. ಸೊ ಒಂದ್ ದಶಕದ ಹಿಂದೆ ನಾನು ಕಲಿತಾ ಇರಬೇಕಾದ್ರೆ, ಆಗ ಯಾರಿಗಾದ್ರು 40-45ರಲ್ಲಿ ಇದ್ರೆ ಅಲ್ಲ, ಆಗ ಯಾರಿಗಾದ್ರು 40ರಲ್ಲಿ ಅಂದ್ರೆ ನಾವು ಆಶ್ಚರ್ಯಪಡ್ತೀವಿ, ಏನಕ್ಕೆ ಈಗ ಕಾಮನ್ ಆಗಿದೆ. ಸೊ ನಾವು ಎರಡು ವಿಷಯ ಯೋಚನೆ ಮಾಡುದಿಲ್ಲ, ಇದು ಬರ್ತದೆ ಅಂತ, ಇದು ಏನಕ್ಕೆ ಆಗ್ತದೆ ಅಂತ ನೋಡೋಣ. ಸೊ ನಾನು ಉದಾಹರಣೆ ಕೊಡ್ತೀನಿ. ಸೊ ಒಂದು 43 ವರ್ಷದ ಹುಡುಗ, ಸೊ ಅವನು ಕೆಲಸ ಮಾಡ್ತಾ ಇದ್ದಾನೆ, ರುಟೀನ್ ರೆಗ್ಯುಲರ್ ಜಾಬ್, ಅವನಿಗೆ ಏನ್ ಕಾಯಿಲೆ ಇಲ್ಲ. ಸೊ ಇಷ್ಟವರೆಗೆ ಅವನಿಗೇನು ತೊಂದರೆ ಇರಲಿಲ್ಲ, ಹಾಸ್ಪಿಟಲ್ಗೆ ಹೋಗಿಲ್ಲ. ಒಂದ್ ದಿವಸ ಬೆಳಿಗ್ಗೆ ಮಲಗಿದಲ್ಲಿ ಅವನಿಗೆ ಎದೆಯುರಿ ಬರ್ತದೆ, ಏನಪ್ಪ ಇದು ಎದೆಯುರಿ, ಇಷ್ಟವರೆಗೆ ಬಂದಿಲ್ಲಲ್ಲ, ಜಾಸ್ತಿ ಆಗ್ತಾ ಇದೆ ಅಂತ. ಸೊ ಅವನ್ ಹಾಸ್ಪಿಟಲ್ಗೆ ಹೋಗ್ತಾನೆ, ಹತ್ತಿರದ ಹಾಸ್ಪಿಟಲ್ಗೆ. ಹಾಸ್ಪಿಟಲ್ಗೆ ಹೋದಾಗ ಒಂದು ECG ಮಾಡ್ತಾರೆ. ECG ಮಾಡಿ ECG ಅಲ್ಲಿ ವ್ಯತ್ಯಾಸ ಇದೆ, ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತಾರೆ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ, ಆಂಜಿಯೋಗ್ರಾಮ್ ಮಾಡ್ತಾರೆ. ಸೊ ಆಂಜಿಯೋಗ್ರಾಮ್ ಮಾಡಿದಾಗ ಬ್ಲಾಕ್ ಕಾಣ್ತದೆ ಒಂದ್ ವೆಸಲಲ್ಲಿ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಈಗ ಪ್ರಾಬ್ಲಮ್ ಏನಂದ್ರೆ, ಅವನ ತಲೆಯಲ್ಲಿ, ಎಲ್ಲರ ತಲೆಯಲ್ಲಿ, ಮನಸ್ಸಲ್ಲಿ ಒಂದೇ ವಿಷಯ, ಏನಕ್ಕೆ ಬಂತು ಅಂತ. ನಂಗೆ 43 ವಯಸ್ಸು, ಇಷ್ಟವರೆಗೆ ಏನು ಕಾಯಿಲೆ ಇರಲಿಲ್ಲ. ಸೊ ಡಾಕ್ಟರ್ ಹತ್ರ ಹೋಗಿರಲಿಲ್ಲ, ಅದು ಬೇರೆ ವಿಷಯ. ಬಟ್ ಏನು ಕಾಯಿಲೆ ಇರಲಿಲ್ಲ, ಏನಕ್ಕೆ ಬಂತು ಅಂತ. ಆರಾಮಿದ್ದೆ, ನಡೀತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ, ಕ್ರಿಕೆಟ್ ಆಡ್ತಾ ಇದ್ದೆ, ಎಲ್ಲ ಏನಕ್ಕೆ ಬಂತು. ಅವನ ತಂದೆ ತಾಯಿಗೆ, ಫ್ರೆಂಡ್ಸ್ಗೆ, ಎಲ್ಲರಿಗೂ ಸೇಮ್ ಕ್ವೆಶನ್, ಏನಕ್ಕೆ ಬಂತು ಅಂತ. ಬಟ್ ಆಕ್ಚುಲಿ ಈ ಥರ ಆಗ್ತದ, ಬಿನಾ ಕಾರಣ ಹಾರ್ಟ್ ಅಟ್ಯಾಕ್ ಬರ್ತದ ಅಂತ ನಾವು ನೋಡಿದ್ರೆ, ಸ್ಟಡಿ ಮಾಡಿದ್ರೆ. ಸೊ ಆ ವ್ಯಕ್ತಿ ಇದ್ದು ನಾವು ಚೆಕ್ ಮಾಡಿದ್ರೆ ಅವನಿಗೆ ಬಂದಾಗ ಬಿ ಪಿ 150-160 ಇರ್ತದೆ. ಸೊ ಕಾಮನ್ ಆಗಿ ಉದಾಹರಣೆ ಕೊಡೋದು. ಸೊ ಬ್ಲಡ್ ಟೆಸ್ಟ್ ಮಾಡಿದಾಗ ಶುಗರ್ ಇಲ್ಲದೆ ಪ್ರೀ ಡಯಾಬಿಟೀಸ್ ಇರಬಹುದು, ಕೊಲೆಸ್ಟ್ರಾಲ್ ಇರಬಹುದು. ಸೊ ಅದು ಇಂಡಿಕೇಟರ್ಸ್ ಆಲ್ರೆಡಿ ಇದೆ, ಅವನು ಚೆಕ್ ಮಾಡಿರಲಿಲ್ಲ. ಸೊ ಈಗ ನಾವು ಕೂಡ ಸ್ಟಡಿ ಮಾಡಿದ್ವಿ ಇಂಡಿಯಾದಲ್ಲಿ ಕೂಡ, ಅಂಡ್ ನಮ್ಮ ಹಾಸ್ಪಿಟಲ್ ಅಲ್ಲಿ ಕೂಡ 100 ಜನರನ್ನು ನೋಡಿದ್ರೆ, 45 ವಯಸ್ಸದ ಕೆಳಗಡೆ ನೋಡಿದ್ರೆ. ಸೊ ಅವ್ರಿಗೆ ಏನಕ್ಕೆ ಬಂತು ಅಂತ ಹೇಳಿದ್ರೆ, ಅವರಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಹಾರ್ಟಿಗೆ ಸಂಬಂಧಪಟ್ಟ ಮೇನ್ 5 ರಿಸ್ಕ್ ಫ್ಯಾಕ್ಟರ್ ಇರ್ತದೆ, ನಾವು ಟ್ರೆಡಿಷನಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಒಂದು ಮೇನ್ ಡಯಾಬಿಟೀಸ್, ಎರಡನೇದು ಹೈಪರ್ ಟೆನ್ಷನ್ ಬಿ ಪಿ, ಮೂರನೇದು ಕೊಲೆಸ್ಟ್ರಾಲ್, ನಾಲ್ಕನೇದು ಸ್ಮೋಕಿಂಗ್, ಐದನೇದು ಫ್ಯಾಮಿಲಿ ಹಿಸ್ಟ್ರಿ. ಕೆಲವೊಬ್ಬರಲ್ಲಿ ಜೆನೆಟಿಕ್ ಇರ್ತದೆ, ತಂದೆ ತಾಯಿಗೆ ಸಣ್ಣ ವಯಸ್ಸಲ್ಲಿ ಬಂದಿರ್ತದೆ ಅದು. ಬಟ್ ಅದ್ರ ಬಗ್ಗೆ ನಮ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಾವು ಕೇರ್ಫುಲ್ ಇರಬೇಕು. ತಂದೆ ತಾಯಿಗೆ ಬೇಗ ಬಂದಿದ್ರೆ ನಾವು ಕೇರ್ಫುಲ್ ಇರಬೇಕು, ನಮ್ ಕೂಡ ಬೇಗ ಬರಬಹುದು, ಚೆಕ್ಅಪ್ ಹೋಗ್ತಾ ಇರಬೇಕು, ರೆಗ್ಯುಲರ್ ಸ್ಕ್ರೀನಿಂಗ್ ಹೋಗ್ತಾ ಇರಬೇಕು. ಸ್ಮೋಕಿಂಗ್ ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಹುಡುಗರಲ್ಲಿ ಸಣ್ಣ ವಯಸ್ಸಲ್ಲಿ ಬರೋದಾದ್ರೆ. ಸೊ 30-40 ಬರೋದಾದ್ರೆ ಒಂದು ಸ್ಟ್ರಾಂಗ್ ರಿಸ್ಕ್ ಫ್ಯಾಕ್ಟರ್ ಸ್ಮೋಕಿಂಗ್ ಇರ್ತದೆ. ಸೊ ಬಟ್ ಅದು ಬೇರೆ ಮೂರು ಇನ್ನೂ ಇಂಪಾರ್ಟೆಂಟ್, ಡಯಾಬಿಟೀಸ್ ಅಂಡ್ ಪ್ರೀ ಡಯಾಬಿಟೀಸ್. ಸೊ ನಾವು ಸ್ಟಡಿ ಮಾಡಿದಾಗ ನಮ್ಮದ್ರಲ್ಲಿ, ಸೊ ಅಟ್ಲೀಸ್ಟ್ 50-75% ಅದು 45 ಇಯರ್ಸ್ ಅಲ್ಲಿ ಕೆಳಗಡೆ, ಸೊ ಅವರಿಗೆ ಒಂದಾ ಡಯಾಬಿಟೀಸ್ ಇರ್ತದೆ, ಇಲ್ಲದೆ ಪ್ರೀ ಡಯಾಬಿಟೀಸ್ ಇರ್ತದೆ. ಸೊ ಈಗ ನಾರ್ಮಲ್ ಜನರಲ್ಲಿ ಡಯಾಬಿಟೀಸ್ ಅಂಶ ಹೆಲ್ದಿ ಪಾಪ್ಯುಲೇಷನ್, ಅಡಲ್ಟ್ ಪಾಪ್ಯುಲೇಷನ್ ಅಲ್ಲಿ 100 ಜನರಿಗೆ ತಗೊಂಡ್ರೆ 11-12 ಜನರಿಗೆ ಡಯಾಬಿಟೀಸ್ ಇರ್ಬೋದು. ಪ್ರೀ ಡಯಾಬಿಟೀಸ್ 11-14 ಜನರಿಗೆ. ಸೊ 1-4 25% ವಿಲ್ ಹ್ಯಾವ್ ಡಯಾಬಿಟೀಸ್. ಬಟ್ ಈ ಯಂಗ್ ಹಾರ್ಟ್ ಅಟ್ಯಾಕ್ಸ್ ಅಲ್ಲಿ ಡಯಾಬಿಟೀಸ್ ಅಂಶ ತುಂಬಾ ಜಾಸ್ತಿ, ಡಯಾಬಿಟೀಸ್ ಅಲ್ಲಿ ಪ್ರೀ ಡಯಾಬಿಟೀಸ್ ಅಂಶ. ಅದೇ ತರ ಕೊಲೆಸ್ಟ್ರಾಲ್ ಅಂಶ ತುಂಬಾ ಜಾಸ್ತಿ ಇರ್ತದೆ, ಬಿ ಪಿ ಜಾಸ್ತಿ ಇರ್ತದೆ. ಸೊ ಇಂಡಿಕೇಟರ್ಸ್ ಆಲ್ರೆಡಿ ಇರ್ತದೆ, ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಪ್ರಾಬ್ಲಮ್ ಏನಂದ್ರೆ ಚೆಕ್ಅಪ್ ಆಗಿರಲ್ಲ, ಅದಕ್ಕೆ ಬೇಕಿದ್ದ ಟ್ರೀಟ್ಮೆಂಟ್ ಮತ್ತೆ ಮೆಜರ್ಸ್ ಮಾಡಿರಲ್ಲ, ಅದಕ್ಕೆ ಬರ್ತಾ ಇದೆ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಹ್ಯಾವ್ ಸಮ್ ಇಂಡಿಕೇಶನ್ ವೈ ದೇ ಹ್ಯಾವ್, ವಿದೌಟ್ ಎನಿ ರೀಸನ್, ವಿದೌಟ್ ಎನಿ ರೀಸನ್, ಏನು ಇಲ್ಲ. ಆ ತರ ಪಾಪ್ಯುಲೇಷನ್ ಇರೋದು ಸಣ್ಣದು, 100 ಜನರು ತಗೊಂಡ್ರೆ ಒಂದು 20-25 ಜನರಿಗೆ ಹೆರಿಡಿಟರಿ ಇಲ್ಲದೆ ಮ್ಯೂಟೇಷನ್ ಜೆನೆಟಿಕ್ ಪ್ರಾಬ್ಲಮ್ಸ್ ಇರ್ತದೆ, ತುಂಬಾ ರಕ್ತ ಹೆಪ್ ಕಟ್ಟುವ ಚಾನ್ಸಸ್ ತುಂಬಾ ಜಾಸ್ತಿ, ಇಲ್ಲದಿದ್ರೆ ಹೆರಿಡಿಟರಿ ತುಂಬಾ ಸ್ಟ್ರಾಂಗ್ ಹೆರಿಡಿಟರಿ ಆ ತರ ಇರ್ತದೆ. ಮಿಕ್ಕಿದವರು 75 ಏನಾದ್ರೂ ಒಂದು ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಯೂಶಲಿ ತುಂಬಾ ಸಣ್ಣ ವಯಸ್ಸಿನ ಸ್ಮೋಕಿಂಗ್, ಪ್ರೀ ಡಯಾಬಿಟೀಸ್, ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಹೈಪರ್ ಟೆನ್ಷನ್.
2: ನೀವು ಹೇಳುವಂತದ್ದು ತಪಾಸಣೆ ವೆರಿ ಇಂಪಾರ್ಟೆಂಟ್ ಅಂತೇಳಿ, ಡಾಕ್ಟರ್ನ ಕನ್ಸಲ್ಟ್ ಮಾಡೋದಿದ್ರು ಕೂಡ ಪರವಾಗಿಲ್ಲ, ಆದ್ರೆ ಕೂಡ ಬಿ ಪಿ ಅಥವಾ ಡಯಾಬಿಟೀಸ್ ಇದನ್ನು ಚೆಕ್ಅಪ್ ಮಾಡ್ತಾ ಇರಬೇಕಾಗುತ್ತೆ. ಯಾವ ವಯಸ್ಸಿನಲ್ಲಿ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಎಲ್ಲ ಟೈಮಲ್ಲಿ ನೋಡುವಾಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರುವುದು, ಯಾವ ವಯಸ್ಸಿನ ನಂತರದಲ್ಲಿ ಚೆಕ್ಅಪ್
1: ಮಾಡಿದ್ರೆ? ಓಕೆ, ಸೊ ಅದಕ್ಕೆ ಕಾರಣ ಇದೆ ನೋಡಿ. ಇದು ದಿಸ್ ಒನ್ ಏನಂದ್ರೆ, ಇದರ ಸಂಬಂಧಪಟ್ಟ ಇನ್ನೊಂದು ಕಂಡೀಷನ್ ಇದೆ, ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ. ಇದ್ರದ್ದು ಪ್ರಿಕರ್ಸರ್ ಅದು. ಸೊ ಡಯಾಬಿಟೀಸ್ ಬರೋದು, ಹಾರ್ಟ್ ಡಿಸೀಸ್ ಬರೋದು ತುಂಬಾ ಲೇಟ್. ಸೊ ಹಾರ್ಟ್ ಡಿಸೀಸ್ ಬರುವ ಮುಂಚೆ ನಿಮ್ಗೆ ರಿಸ್ಕ್ ಫ್ಯಾಕ್ಟರ್ ಇರ್ತದೆ, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್. ಅದು ಬರುವ ಮುಂಚೆ, ಅದಕ್ಕಿಂತ ಮುಂಚೆ ರಿಸ್ಕ್ ಫ್ಯಾಕ್ಟರ್ ಇರ್ತದೆ. ಡಯಾಬಿಟೀಸ್ ಬರುವ ಮುಂಚೆ ಪ್ರೀ ಡಯಾಬಿಟೀಸ್, ಡಯಾಬಿಟೀಸ್ ಒನ್ ಸ್ಟೆಪ್ ಮುಂಚೆ ಆತರ. ಕೊಲೆಸ್ಟ್ರಾಲ್ ಬರೋ, ಫುಲ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವ ಮುಂಚೆ ಸ್ವಲ್ಪ ಸ್ವಲ್ಪ ಲಕ್ಷಣ ಕಾಣ್ತದೆ. ಸೊ ಬಿ ಪಿ ಬರುವ ಮುಂಚೆ ಸ್ವಲ್ಪ ಬಿ ಪಿ ಫ್ಲಕ್ಚುಯೇಷನ್ ಇರ್ತದೆ, ಅದು ಅದಕ್ಕಿಂತ ಮುಂಚೆ ಸ್ಟೆಪ್. ಸೊ ಇದೆಲ್ಲ ಯೂಶಲಿ ನಾವು ಕಂಡುಬರೋದು 25 ವಯಸ್ಸದ ಆದ್ಮೇಲೆ. ಸೊ 25 ವರೆಗೂ ಈ ರಿಸ್ಕ್ ಫ್ಯಾಕ್ಟರ್ಸ್ ಏನು ಪ್ರಿವಲೆನ್ಸ್ ತುಂಬಾ ಕಮ್ಮಿ ಇರ್ತದೆ, 10%. ಸೊ ಮೋಸ್ಟ್ ಆಫ್ ದ ಪೀಪಲ್ ವಿಲ್ ಬಿ ಹೆಲ್ದಿ. ಆಫ್ಟರ್ 25 ಇಯರ್ಸ್ ದೇ ವಿಲ್ ಸ್ಟಾರ್ಟ್ ಬಿಲ್ಡಿಂಗ್ ಅಪ್. ಸೊ ಇಟ್ಸ್ ಬೆಟರ್, ಅಡ್ವೈಸಬಲ್ ಟು ಚೆಕ್, ಗೆಟ್ ಚೆಕ್ಡ್ ಆಫ್ಟರ್ ದ ಏಜ್ ಆಫ್ 25. ಇಫ್ ಎವ್ರಿಥಿಂಗ್ ಇಸ್ ನಾರ್ಮಲ್ ಒನ್ಸ್ ಇನ್ 5 ಇಯರ್ಸ್, ಇಲ್ಲದಿದ್ರೆ ಫ್ರೀಕ್ವೆಂಟ್ಲಿ
2: ಅಂತ ಹೇಳ್ಕೊಡಿ. ಯಾಕಂದ್ರೆ ನೀನು ಹೆಲ್ದಿ ಆದಿದ್ರು ಕೂಡ ಪರವಾಗಿಲ್ಲ, ನೀನು ಚೆಕ್ಅಪ್ ಮಾಡುವಂತದ್ದು ವೆರಿ ಇಂಪಾರ್ಟೆಂಟ್, ಇಯರ್ಲಿ ಒನ್ಸ್.
1: ನಾಟ್ ಇಯರ್ಲಿ ಒನ್, ಸ್ಟಾರ್ಟಿಂಗ್ ಅಲ್ಲಿ ಆಫ್ಟರ್ 25 ಬೇಸ್ಡ್ ಆನ್ ದ ರಿಸ್ಕ್ ಫ್ಯಾಕ್ಟರ್ಸ್. ಸೊ ಎಲ್ಲ ನಾರ್ಮಲ್ ಇದ್ರೆ ಯು ಕ್ಯಾನ್ ಡು ಒನ್ಸ್ ಇನ್ 3-5 ಇಯರ್ಸ್. ಬಟ್ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಇಲ್ಲದಿದ್ರೆ ಡಯಾಬಿಟೀಸ್ ಇದೆ ಅಂತ ಹೇಳಿದ್ರೆ ಮೋರ್ ಫ್ರೀಕ್ವೆಂಟ್ ಚೆಕ್ಅಪ್ಸ್ ಆರ್ ರಿಕ್ವೈರ್ಡ್ ಬೇಸ್ಡ್ ಆನ್ ದಿ ಡಾಕ್ಟರ್ಸ್ ಅಡ್ವೈಸ್. ಈಗ ಇನ್ನೊಂದು ವಿಷಯ ಹೇಳ್ತೀನಿ ಅಂದ್ರೆ, ನಾವು ಅರ್ಥ ಮಾಡ್ಬೇಕು ಏನ್ ಆಗ್ತಾ ಇದೆ ಹಾರ್ಟ್ ಅಟ್ಯಾಕ್ ಅಲ್ಲಿ ಅಂದ್ರೆ. ಸೊ ಹಾರ್ಟ್ ಅಟ್ಯಾಕ್ ಅಂದ್ರೆ, ಹಾರ್ಟ್ ಅಟ್ಯಾಕ್ ಅಂದ್ರೆ ಹಾರ್ಟ್ ಮಸಲ್, ಅದು 1 ನಿಮಿಷಕ್ಕೆ 60-100 ಸಲ ಕೆಲಸ ಮಾಡ್ತದೆ. ಒಂದ್ ದಿನಕ್ಕೆ 100,000 ಟೈಮ್ ಕೆಲಸ ಮಾಡ್ತದೆ, ಯೋಚನೆ ಮಾಡ್ಕೊಳ್ಳಿ ಒಂದ್ ದಿನಕ್ಕೆ. ಸೊ ಅಷ್ಟು ಕೆಲಸ ಮಾಡಕ್ಕೆ ಎನರ್ಜಿ ಬೇಕು. ಆ ಎನರ್ಜಿ ಬರೋದು ಹಾರ್ಟಿಗೆ ರಕ್ತನಾಳಗಳಿವೆ, ಆ ರಕ್ತನಾಳದಲ್ಲಿ ಬ್ಲಡ್ ಬರ್ತದೆ, ಆಕ್ಸಿಜನ್ ಬರ್ತದೆ, ಹಾರ್ಟಿಗೆ ಎನರ್ಜಿ ಸಿಗ್ತದೆ. ಸೊ ಹಾರ್ಟ್ ಅಲ್ಲಿ 3 ರಕ್ತನಾಳಗಳಿವೆ. ಈ ರಕ್ತನಾಳಗಳಂದ್ರೆ ಪೈಪ್
2: ಸರ್,
1: ಆ ಪೈಪ್ ಅಲ್ಲಿ ಲೂಮನ್ ಅಂತ ಹೇಳ್ತೇವೆ, ಅದು ಓಪನಿಂಗ್. ಸೊ ಈಗ ಏನಾಗ್ತದೆ ಅಂದ್ರೆ, ಆ ಪೈಪ್ ಕ್ಲೀನ್ ಇದ್ರೆ ರಕ್ತ ಚೆನ್ನಾಗಿ ಹರಿತದೆ. ವಯಸ್ಸಾದ್ಮೇಲೆ ಏನಾಗ್ತದೆ, ಕೊಲೆಸ್ಟ್ರಾಲ್ ಅಂಶ ಸೇರ್ತದೆ, ಕೊಲೆಸ್ಟ್ರಾಲಿನ ಅಂಶ, ಅದನ್ನ ನಾವು ಎಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ತೇವೆ. ಸೊ ಅದು ಕೊಲೆಸ್ಟ್ರಾಲ್ ಬ್ಲಡ್ ಅಲ್ಲಿ ಜಾಸ್ತಿ ಇದ್ರೆ, ಶುಗರ್ ಜಾಸ್ತಿ ಇದ್ರೆ, ಬಿ ಪಿ ಜಾಸ್ತಿ ಇದ್ರೆ, ಸ್ಮೋಕಿಂಗ್ ಇದ್ರೆ, ಅದು ಪೈಪ್ ಇದು ಲೈನಿಂಗ್ ಇದೆಯಲ್ಲ ಅದು ಡ್ಯಾಮೇಜ್ ಆಗಿ ಕೊಲೆಸ್ಟ್ರಾಲ್ ಬೇಗನೆ ಸೇರ್ತದೆ. ಸೊ ಕೊಲೆಸ್ಟ್ರಾಲ್ ಸೇರ್ತಾ 20-30% ಕೊಲೆಸ್ಟ್ರಾಲ್ ಸೇರಿದ್ರೆ ವ್ಯಕ್ತಿಗೆ ಏನು ಸಮಸ್ಯೆ ಇರುವುದಿಲ್ಲ, ಅವ್ನು ಗೊತ್ತಾಗಲ್ಲ, ಯಾಕಂದ್ರೆ 80% ಹರಿತಾ ಇದೆ. ಸೊ ಬಟ್ ಜಾಸ್ತಿ ಆದ ತಕ್ಷಣ ಅದು ಲೂಮೆನ್ ಓಪನಿಂಗ್ ಇದೆಯಲ್ಲ ಅದು ಸಣ್ಣದಾಗ್ತಾ ಹೋಗುತ್ತೆ. ಆಗ ಏನಾಗ್ತದೆ, ಫಸ್ಟ್ ಸಿಂಪ್ಟಮ್ ಕಂಡುಬರೋದು ಅವನಿಗೆ ರೆಸ್ಟ್ ಅಲ್ಲಿ, ಸಾಧಾರಣ ಕೆಲಸ ಮಾಡುವಾಗ ಏನ್ ಸಮಸ್ಯೆ ಇರುವುದಿಲ್ಲ, ನಡೆಯುವಾಗ ರಕ್ತ ಸಂಚಾರ ಸಾಕಾಗುದಿಲ್ಲ, ಯಾಕಂದ್ರೆ ಅದು ಓಪನಿಂಗ್ ಸಣ್ಣದಿದೆ, ಆಗ ನಡೆಯುವಾಗ ಎದೆನೋ ಉರಿ ಬರ್ತದೆ, ಅದು ಕೆಲವೊಮ್ಮೆ ಫಸ್ಟ್ ಲಕ್ಷಣ. ಕೆಲವೊಬ್ರಲ್ಲಿ ಏನಾಗ್ತದೆ ಅಂದ್ರೆ ಇದು 60% 50% ಇರ್ತದೆ, ಏನು ಸಮಸ್ಯೆ ಇರುವುದಿಲ್ಲ, 50% ರಕ್ತ ಹರಿತದೆ ಗೊತ್ತಾಗುದಿಲ್ಲ, ಒಂದ್ ದಿವಸ ಸಡನ್ ಆಗಿ ಏನು ಡೆಪಾಸಿಟ್ ಆಗಿದಿಲ್ಲ ಅದು ರಪ್ಚರ್ ಆಗಿ ಫುಲ್ ವೆಸಲ್ ಕ್ಲೋಸ್ ಆಗುತ್ತೆ ಸಡನ್ ಆಗಿ, ಅದನ್ನು ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೇವೆ. ಆಗ ರಕ್ತ ಫುಲ್ ಟ್ಯೂಬ್ ಬ್ಲಾಕ್ ಆದಾಗ ನೋವು ಬರ್ತದೆ, ನೋವು ಬಂದು ಉರಿ ಬಂದು ರೆಸ್ಟ್ ಅಲ್ಲೇ ಕೂತ್ಕೊಂಡಲ್ಲೇ ನೋವು ಬರೋದು ಉರಿ ಬರೋದು, ಇಲ್ಲ ಎಕ್ಸಸೈಸ್ ಮಾಡುವಾಗ ನೋವು ಬಂದು ಉರಿ ಬಂದು ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ.
2: ಎಸ್ ಓಕೆ, ಆ ರೀತಿಯಲ್ಲಿ ಯಾಕಂದ್ರೆ ತುಂಬಾ ಚೆನ್ನಾಗಿ ವಿವರಿಸ್ತಾ ಹೋದ್ರೆ ಒಂದು ವೇಳೆ ಈ ರೀತಿ ಕೂಡ ನಮಗೆ ಅದು ಸಿಂಪ್ಟಮ್ಸ್ ಅನ್ನೋದು ನಮಗೆ ತೋರಿಸುತ್ತೆ ಅಂತ. ಇವಾಗ ಮತ್ತೊಂದು ನಾನು ನೋಡ್ಲಿಕ್ಕೆ ಹೋದ್ರೆ ವಯಸ್ಸಾದವರಲ್ಲಿ ಮತ್ತು ಯುವಕರಲ್ಲಿ ಏನು ಚೇಂಜಸ್ ಇರುತ್ತಾ ಅಂತ, ವ್ಯತ್ಯಾಸಗಳು ಈ ರೀತಿ ಸಿಂಪ್ಟಮ್ಸ್ಗಳು ಏನಾದ್ರೂ ಚೇಂಜಸ್?
1: ಸಿಂಪ್ಟಮ್ಸ್ ಅಂದ್ರೆ ಏನಂದ್ರೆ, ವಯಸ್ಸಾದವರಲ್ಲಿ ಕೆಲವೊಮ್ಮೆ ಡಯಾಬಿಟೀಸ್ ಅಂಶ, ಡಯಾಬಿಟೀಸ್ ಇನ್ಸಿಡೆನ್ಸ್ ಜಾಸ್ತಿ ಇರ್ತದೆ. ಸೊ ಡಯಾಬಿಟೀಸ್ ಅವರಿಗೆ ಕೆಲವೊಮ್ಮೆ ನೋವು ಉರಿ ಬರುವುದಿಲ್ಲ, ಉಸಿರಾಟ ತೊಂದರೆ ಬರ್ಬೋದು, ದಮ್ ಬರ್ಬೋದು. ರಿಸ್ಕ್ ಫ್ಯಾಕ್ಟರ್ಸ್ ಪ್ರಿವಲೆನ್ಸ್ ಬೇರೆ ಇರ್ತದೆ. ಸೊ ಸಣ್ಣದ್ರಲ್ಲಿ ಹಾರ್ಟ್ ಅಟ್ಯಾಕ್ ನೋಡಿದ್ರೆ ಅವರಲ್ಲಿ ಸ್ಮೋಕಿಂಗ್ ಮತ್ತೆ ಡಯಾಬಿಟೀಸ್ ಜಾಸ್ತಿ ಇರ್ತದೆ. ವಯಸ್ಸಾದವರಲ್ಲಿ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ.
2: ಯಾಕಂತ ಹೇಳಿದ್ರೆ ಯುವಕರು ಹೆಚ್ಚಾಗಿ ಈ ರೀತಿ ನೀವು ಹೇಳಿದ ಸಿಂಪ್ಟಮ್ಸ್ ಯಾವ ರೀತಿಯಲ್ಲಿ ಬಂದ್ರೆ ಅವ್ರು ಗ್ಯಾಸ್ಟ್ರಿಕ್ ಅಂತ ಅನ್ಕೊಳ್ತಾರೆ, ಇದು ಕೂಡ ಒಂದು ರೀತಿಯಲ್ಲಿ.
1: ಅದೇನಂದ್ರೆ ಯುವಕರಲ್ಲಿ ಅದು ಎರಡು ವಿಷಯ ಇದೆ, ಅದು ಅದು ಲೂಮನ್ ಏನ್ ಹೇಳ್ತದೆ ಓಪನಿಂಗ್ ಮೆಲ್ಲನೆ ಕ್ಲೋಸ್ ಆಗ್ತಾ ಹೋದ್ರೆ 60-70-80% ಸಿಂಪ್ಟಮ್ಸ್ ಬರ್ತದೆ, ಅದು ವಯಸ್ಸಾದವರಲ್ಲಿ ಬರ್ತದೆ, ನಡೆಯುವಾಗ ನೋವು ಬರೆದು ಉರಿ ಬರ್ತದೆ. ಯುವಕರಲ್ಲಿ ಏನಾಗ್ತದೆ ಅಂದ್ರೆ ಅದು 30-40% 40% ಇರ್ತದೆ, ಆಗ ತೊಂದರೆ ಬರುದಿಲ್ಲ. ಒಂದ್ ದಿವಸ ಅದು ಅನ್ಸ್ಟೇಬಲ್ ಆಗಿ ರಪ್ಚರ್ ಆಗುತ್ತೆ, ಅದು ಏನ್ ಕೊಲೆಸ್ಟ್ರಾಲ್ ಡೆಪಾಸಿಟ್, ಅದು ರಪ್ಚರ್ ಆದಾಗ ಅದು ಹೈಲಿ ಎಥ್ರೋಜೆನಿಕ್ ಅಂತ ಹೇಳ್ತೇವೆ, ಐ ಮೀನ್ ಥ್ರೋಂಬೋಜೆನಿಕ್. ಸೊ ಅದರಲ್ಲಿ ಫುಲ್ ಲೂಮೆನ್ ಸಡನ್ ಆಗಿ ಅದು ಓಪನಿಂಗ್ ಇದೆಲ್ಲ ಫುಲ್ ಕ್ಲೋಸ್ ಆಗಿ ಒಂದೇ ಕ್ಷಣದಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಅರ್ಧ ಗಂಟೆ ಮುಂಚೆ ಅವನಿಗೆ ಏನ್ ಸಿಂಪ್ಟಮ್ಸ್ ಇರಲಿಲ್ಲ, ಈಗ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಆತರ ಯುವಕರಲ್ಲಿ ಕಂಡು ಬರೋದು ತುಂಬಾ ಕಾಮನ್ ಅದು.
2: ಮತ್ತೊಂದು ಕಡೆ ನಾನು ನೋಡಿದ ಹಾಗೇನೆ, ಇವಾಗ ECG ಅಲ್ಲಿ ಈ ರೀತಿಯಲ್ಲಿ ಕೆಲವೊಂದು ಏನಾದ್ರೊಂದು ಪ್ರಾಬ್ಲಮ್ಸ್ ಬಂದಾಗ ಅವ್ರ ಆಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ, ಆದ್ರೆ ತುಂಬಾ ಮಂದಿ ಅದು ಬ್ಯಾಡ್, ಅದು ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅದಾಗಿರ್ಬೋದು, ಇದಾಗಿರ್ಬೋದು ಅಂತ ಹೇಳ್ಕೊಂಡು ಮಾಡ್ಲಿಕ್ಕೆ ಹೋಗೋದಿಲ್ಲ, ಅವರಿಗೆ ಮತ್ತೆ ಅದರದ್ದು ಗೊತ್ತಾಗುತ್ತೆ. ಸೊ ಇಂಥವರಿಗೆ ಏನು ಸಜೆಷನ್ ಕೊಡ್ತೀರಾ?
1: ಇದು ಹಾರ್ಟ್ ಸಮಸ್ಯೆ ಇಲ್ವಾ ಅಂತ ಹೇಳೋದು ಡಾಕ್ಟರ್, ನೀವಲ್ಲ ಡಿಸೈಡ್ ಮಾಡೋದು ಡಾಕ್ಟರ್. ಅದಕ್ಕೆ ಏನ್ ಸೂಕ್ತ ಟ್ರೀಟ್ಮೆಂಟ್ ಇಮೆಂಟೇಷನ್ ಬೇಕು ಅದು ಡಿಸೈಡ್ ಮಾಡೋದು ಡಾಕ್ಟರ್, ನೀವಾಗಿ ಡಿಸೈಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇದು ನಾನ್ ಚೆನ್ನಾಗಿದ್ದೀನಿ ನಂಗೇನ್ ತೊಂದರೆ ಇಲ್ಲ ಅಂತ ಡಿಸೈಡ್ ಮಾಡೋದು ನೀವಲ್ಲ. ಸೊ ಅದು ಡಾಕ್ಟರ್ ರಿಪೋರ್ಟ್ಸ್ ನೋಡಿ. ಹೆಲ್ತ್ ಬಗ್ಗೆ ಎರಡು ವಿಷಯ ಇದೆ, ಒಂದು ಫಿಸಿಕಲ್ ಹೆಲ್ತ್, ಎರಡು ಮೆಟಾಬಾಲಿಕ್ ಹೆಲ್ತ್. ಸೊ ಫಿಸಿಕಲ್ ಹೆಲ್ತ್ ನಿಮ್ಗೆ ನೀವೇನ್ ಅನಿಸ್ತದೆ ಅಂತ, ನನ್ ಗಟ್ಟಿ ಸರಿ ಇದ್ದೀನಿ, ನಂಗೆ ನಡೆಯುವಾಗ ಏನ್ ತೊಂದರೆ ಇಲ್ಲ, ನಂಗೆ BP ಇಲ್ಲ, BP ಚೆಕ್ ಮಾಡ್ಬೋದು, ಸೊ ನಡೆಯುವಾಗ ಏನ್ ತೊಂದರೆ ಇಲ್ಲ, ಆಕ್ಟಿವ್ ಇದ್ದೀನಿ, ಅದು ನಿಮ್ ಪರ್ಸೆಪ್ಷನ್ ಫಿಸಿಕಲ್ ಹೆಲ್ತ್. ಮೆಟಾಬಾಲಿಕ್ ಹೆಲ್ತ್ ನಿಮ್ ಬ್ಲಡ್ ರಿಪೋರ್ಟ್ಸ್ ಏನ್ ಹೇಳ್ತದೆ ಅಂತ. ಸೊ ಅದು ಒಬ್ಬ ವ್ಯಕ್ತಿ ಫಿಸಿಕಲಿ ಹೆಲ್ತಿ ಇದ್ರು ಕೂಡ ಅವನಿಗೆ ಬ್ಲಡ್ ಚೆಕ್ ಮಾಡುವಾಗ ಶುಗರ್ ಜಾಸ್ತಿ ಇದ್ರೆ, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ, ಸೊ ಬೇರೆ ಅಂಶ ಎಲ್ಲ ಜಾಸ್ತಿ ಇದ್ರೆ ಅವ್ನು ತೊಂದರೆ ಇದೆ. ಸೊ ಆ ತರನೇ ನಾವು ಮೆಟಾಬಾಲಿಕಲಿ ಚೆಕ್ ಮಾಡ್ತೇವೆ, ಹಾರ್ಟ್ ಸಮಸ್ಯೆ ಇದೆಯಾ ಇಲ್ವಾ ಅಂತ ಮಾರ್ಕರ್ಸ್ ಇರ್ತವೆ, ಅದೆಲ್ಲ ಪಾಸಿಟಿವ್ ಬಂದ್ರೆ ಅದು ತೊಂದರೆನೆ
2: ಖಂಡಿತ. ಯಾಕಂತ ಹೇಳಿದ್ರೆ ಆ ರೀತಿಯಲ್ಲಿ ಡಾಕ್ಟರ್ಸ್ ನವರು ಹೇಳಿದಾಗ ಖಂಡಿತವಾಗಿ ಆ ಸಜೆಷನ್ ನಾವು ಪಾಲಿಸಬೇಕಾಗುತ್ತೆ. ಯಾಕಂದ್ರೆ ತುಂಬಾ ಮಂದಿ ಇದು ತಪ್ಪನ್ನ ಮಾಡ್ತಾರೆ, ಆಂಜಿಯೋಗ್ರಾಮ್ ಮಾಡ್ಲಿಕ್ಕೆ ಅಂತ ಹೋಗಲ್ಲ, ಯಾಕಂದ್ರೆ ನಾನು ಹೆಲ್ದಿದ್ದೀನಿ ಯಾಕೆ ನಾನು ಮಾಡಬೇಕು ಅನ್ನುವಂತ ಒಂದು ಕ್ವಶನ್ ಅನ್ನೇ ಹಾಕ್ತಾ ಇರ್ತಾರೆ.
1: ಆಂಜಿಯೋಗ್ರಾಮ್ ಅಂತಲ್ಲ, ಬಟ್ ಡಾಕ್ಟರ್ ಸಲಹೆ
2: ಕೇಳಬೇಕು, ಅದು ವೆರಿ ಇಂಪಾರ್ಟೆಂಟ್.
1: ಸೊ ಸಲಹೆ ಕೇಳಬೇಕು. ಸೊ ಅದು ಇಂಪಾರ್ಟೆಂಟ್.
2: ಎಸ್ ಓಕೆ, ಖಂಡಿತ. ಕೇಳುಗ್ರೆ, ನಿಮ್ಮಲ್ಲಿ ಕೂಡ ಏನಾದರೂ ಒಂದು ಪ್ರಶ್ನೆಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಅದು ಗಂಭೀರವಾದಂತಹ ಒಂದು ಪ್ರಕರಣ ಕೂಡ ಹೌದು, ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲಿರುವಂತಹ ಅರಿವು ಅದೆಲ್ಲ ಬಹಳ ಕಡಿಮೆ ಆಗಿರುವುದರಿಂದಲೇ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಸೊ ಹಾಗಾಗಿ ಯೂತ್ಸ್ ಬಹಳ ಹೆಚ್ಚಾಗಿ ಇದರ ಬಗ್ಗೆ ಜಾಸ್ತಿ ಅರಿವನ್ನು ಹೊಂದಿರಬೇಕಾದಂತಹ ಅಗತ್ಯ ಖಂಡಿತವಾಗಿಯೂ ಕೂಡ ಇದೆ. ನಿಮ್ಮಲ್ಲಿ ಪ್ರಶ್ನೆಗಳು, ಗೊಂದಲಗಳು ಅಥವಾ ಏನಾದರೂ ಒಂದು ಸಂಶಯಗಳು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಒಂದಿದ್ರೆ ನೀವು ಕರೆಯನ್ನು ಮಾಡಬಹುದು 6364249949. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ನಮ್ಮ ಜೊತೆಗೆ ಇರುವಂತವರು ಮಂಗಳೂರು KMC ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಮನೀಶ್ ರೈ. ಸೊ ಅವರು ನಮ್ಮ ಜೊತೆಗಿದ್ದಾರೆ, ಬಹಳಷ್ಟು ಉತ್ತಮವಾದ ಮಾಹಿತಿಯನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀಡ್ತಾ ಇದ್ದಾರೆ. ಎಲ್ಲೂ ಹೋಗಬೇಡಿ, ಕೇಳ್ತಾನೆ ಇರಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ, ಇದು ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಯಶೋತ್ರಗಳ ಕೇಳ್ತಾ ಇರೋದು ಇದು ರೇಡಿ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಸಮಯ 10:20. ಸೊ ಹಾಗೆ ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಹೆಲೋ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಂಗಳೂರು KMC ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಮನೀಶ್ ರೈ ಅವರು ನಮ್ಮ ಜೊತೆಗಿದ್ದಾರೆ. ಒಂದಿಷ್ಟು ಹೃದ್ರೋಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೀವಿ. ಹಾಗೆಯೇ ಡಾಕ್ಟರ್, ಇವಾಗ ನಾವು ನೋಡಲಿಕ್ಕೆ ಹೋದರೆ ಅದರ್ ಕಂಟ್ರೀಸಲ್ಲಿ ನಾವು ಹೆಚ್ಚಾಗಿ ಇಂತಹ ಪ್ರಕರಣಗಳು ಕೂಡ ನೋಡ್ತೀವಿ, ಬಟ್ ಅಲ್ಲಿ ಬಹಳ ಕಡಿಮೆ ಇರುತ್ತೆ. ಇಲ್ಲಿ ನಾವು ನೋಡಲಿಕ್ಕೆ ಹೋದರೆ ನಮ್ಮ ಇಂಡಿಯಾದಲ್ಲಿ, ಅದು ಕೂಡ ಸಿಟಿ ಭಾಗದಲ್ಲಿಯೂ ಕೂಡ ನಾವು ನೋಡಲಿಕ್ಕೆ ಹೋದರೆ ಹೆಚ್ಚು ಇಂತಹ ಪ್ರಕರಣಗಳು ನೋಡಲಿಕ್ಕೆ ಸಾಧ್ಯವಾಗುವಂಥದ್ದು ಏನು ರೀಸನ್ ಆಗಿರ್ಬೋದು?
1: ಅದಕ್ಕೆ ರೀಸನ್ ಸೇಮ್ ನಾನು ಹೇಳಿದೆ ಅಲ್ಲ, 5 ರಿಸ್ಕ್ ಫ್ಯಾಕ್ಟರ್ ಇದೆ. ನೀವು 5 ರಿಸ್ಕ್ ಫ್ಯಾಕ್ಟರ್ ನೋಡಿದ್ರೆ, ಶುಗರ್, BP, ಕೊಲೆಸ್ಟ್ರಾಲ್, ಫ್ಯಾಮಿಲಿ ಹಿಸ್ಟ್ರಿ, ಸ್ಮೋಕಿಂಗ್, ಅದು ಪ್ರಿವಲೆನ್ಸ್ ಎಷ್ಟಿದೆ ಇಂಡಿಯಾದಲ್ಲಿ ಅಂತ ನೋಡಿದ್ರೆ, ಮತ್ತೆ ಸಿಟಿ ಮತ್ತೆ ಅರ್ಬನ್ ಇಂಡಿಯಾ, ರೂರಲ್ ಇಂಡಿಯಾದಲ್ಲಿ ಎಷ್ಟು ಪ್ರಿವಲೆನ್ಸ್ ಇದೆ ಅಂತ ಹೇಳಿದ್ರೆ, ಒಂದು ಉದಾಹರಣೆಗೆ ಒಂದು ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಒಂದು ಸ್ಟಡಿ ಮಾಡಿತ್ತು. 1 lakh ಪಾಪ್ಯುಲೇಷನ್, ಸ್ಯಾಂಪಲ್ ಪಾಪ್ಯುಲೇಷನ್ ಆಲ್ ಓವರ್ ಇಂಡಿಯಾ. ಅವರು ಕಂಡು ಬಂದ ಸ್ಟಾಟಿಸ್ಟಿಕ್ಸ್ ಏನಂದ್ರೆ, ಸೊ ಡಯಾಬಿಟೀಸ್ ಇದು ಇಲ್ಲದೆ ಪ್ರೀಡಯಾಬಿಟೀಸ್, ಸೊ ಒಂದ ಡಯಾಬಿಟೀಸ್, ಪ್ರೀಡಯಾಬಿಟೀಸ್ ಡಯಾಬಿಟೀಸ್ಗೆ ಒಂದು ಸ್ಟೆಪ್ ಮುಂಚೆ. ಇವತ್ತು ಪ್ರೀಡಯಾಬಿಟೀಸ್ ಇದೆ, 1-2 ವರ್ಷದಲ್ಲಿ ಡಯಾಬಿಟೀಸ್ ಬರ್ತದೆ. ಬಟ್ ದ ಡ್ಯಾಮೇಜ್ ಟು ದಿ ಹಾರ್ಟ್ ಇಸ್ ದ ಸೇಮ್, ಬೋತ್ ಪ್ರೀಡಯಾಬಿಟೀಸ್ ಆಲ್ಸೋ ಕಾಸ್ ಈಕ್ವಲ್ ಡ್ಯಾಮೇಜ್. ಸೊ ಡಯಾಬಿಟೀಸ್ ಯಾ ಪ್ರೀಡಯಾಬಿಟೀಸ್ 25%. ಸೊ 100 ಜನರಿಗೆ ತಗೊಂಡ್ರೆ 25% ಇರ್ತದೆ, 1 in 4. ಹೈಪರ್ ಟೆನ್ಷನ್ 1 in 3. ಸೊ 1 in 30%, 1 in 3 ಇಂಡಿಯನ್ಸ್ ಇಸ್ ಅ ಹೈಪರ್ ಟೆನ್ಸಿವ್, ಇಮ್ಯಾಜಿನ್ ಮಾಡ್ಕೊಳ್ಳಿ. ಮತ್ತೆ ನೋಡಿದ್ರೆ ಕೊಲೆಸ್ಟ್ರಾಲ್, ಬಟ್ ಕಟ್ ಆಫ್ ತುಂಬಾ ಕಮ್ಮಿ ಇದ್ದಾಗ 86% ಆಫ್ ಇಂಡಿಯನ್ಸ್ ಹ್ಯಾವ್ ಗಾಟ್ ಹೈ ಕೊಲೆಸ್ಟ್ರಾಲ್. ಹೈ ಕೊಲೆಸ್ಟ್ರಾಲ್ ಅಂದ್ರೆ ವೆರಿ ಲೋ HDL ಅಂಡ್ ವೆರಿ ಹೈ ಟ್ರೈಗ್ಲಿಸರೈಡ್ಸ್. ಸೊ ಆಲ್ಮೋಸ್ಟ್ ಎವ್ರಿ ಒನ್ ನೀಡ್ಸ್ ಟು ಬಿ ಸ್ಕ್ರೀನ್ ಫಾರ್ ಕೊಲೆಸ್ಟ್ರಾಲ್. ಮತ್ತೆ ಇರೋದು ಇನ್ನೊಂದು ಏನಂದ್ರೆ ವಿಶೇಷ ಏನಂದ್ರೆ, ಸ್ಮೋಕಿಂಗ್ 20%. ಪುಣ್ಯಕ್ಕೆ ಸ್ಮೋಕಿಂಗ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ, ಅದು ಅವೇರ್ನೆಸ್ ಇಂದ ಸ್ಮೋಕಿಂಗ್ ಸ್ವಲ್ಪ ಕಮ್ಮಿ.
0: ಸ್ಮೋಕಿಂಗ್ ಬರುವಾಗ ಪ್ಯಾಸಿವ್ ಸ್ಮೋಕಿಂಗ್,
1: ಎರಡು ಬೋತ್ ಆರ್ ಹಾರ್ಮ್ಫುಲ್, ಬಟ್ ಡೆಫಿನೆಟ್ಲಿ ಆಕ್ಟಿವ್ ಇಸ್ ಮೋರ್ ಹಾರ್ಮ್ಫುಲ್. ಬಟ್ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್ ಅಂದ್ರೆ, ನಾವು ಅದ್ರ ಬಗ್ಗೆ ಮಾತಾಡೋಣ, ಮೆಟಾಬಾಲಿಕ್ ಸಿಂಡ್ರೋಮ್ ಅಂತ. ಅಬ್ಡಾಮಿನಲ್ ಒಬೆಸಿಟಿ, ಈಗ ಒಂದ್ ವ್ಯಕ್ತಿಗೆ ನಮ್ಗೆ ರಿಸ್ಕ್ ಫ್ಯಾಕ್ಟರ್ಸ್ ಏನಂತ ಗೊತ್ತಾಗ್ಲಿಕ್ಕೆ, ಒಂದು ನಾವು ಬ್ಲಡ್ ಟೆಸ್ಟ್ ಮಾಡ್ತೇವೆ, ಇನ್ನೊಂದು ನಾವು ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್. ಸೊ ಅಬ್ಡಾಮಿನಲ್ ಒಬೆಸಿಟಿ ಅಂದ್ರೆ, ನಮ್ದು ಇಂಡಿಯನ್ಸ್ ಅಲ್ಲಿ ಹೊಟ್ಟೆ ದೊಡ್ಡದಿರ್ತದೆ, ಅಬ್ಡಾಮಿನಲ್ ಗರ್ಜ್ ಜಾಸ್ತಿ ಇರ್ತದೆ. ಸೊ ಅದು ನಾವು ಪೇರ್ ಶೇಪ್ ಒಬೆಸಿಟಿ ಅಂತ ಹೇಳ್ತೇವೆ. ಸಣ್ಣದಿರ್ತಾರೆ, ಹೊಟ್ಟೆ ಮಾತ್ರ ದೊಡ್ಡದಿರ್ತಾರೆ, ಅದು ತುಂಬಾ ಡೇಂಜರಸ್. ಯಾಕಂದ್ರೆ ಅಬ್ಡಾಮಿನಲ್ ಆರ್ಗನ್ಸ್ ಅಲ್ಲಿ ಫ್ಯಾಟ್ಸ್ ಇರುತ್ತದೆ, ಅದು ಅಬ್ಡಾಮಿನಲ್ ಒಬೆಸಿಟಿ ತುಂಬಾ ಜಾಸ್ತಿ. ಅದು ದಟ್ಸ್ ಅ ಪಾರ್ಟ್ ಆಫ್ ಮೆಟಬಾಲಿಕ್ ಸಿಂಡ್ರೋಮ್. ಅಂಡ್ ಆ ಮೆಟಬಾಲಿಕ್ ಸಿಂಡ್ರೋಮ್ ಈಸ್

0: one of the most common causes or risk factors for heart disease, metabolic syndrome.
1: Metabolic
0: syndrome ಬರೋದು abdominal obesity ಇಂದ. I mean predictor, ಒಂದೊಂದು markers. Abdominal obesity ಬರೋದು ನಮ್ದು
1: urbanization.
0: Diet and ಲೈಫ್ ಸ್ಟೈಲ್ ಇಂದ.
1: ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಲೈಫ್ ಸ್ಟೈಲ್ಗೆ ನಾವು ಜಾಸ್ತಿ ಆಗಿ
0: ಅಬ್ಸಲ್ಯೂಟ್ಲಿ. ಈಗ ರಿಸ್ಕ್ ಫ್ಯಾಕ್ಟರ್ಸ್ ನೋಡಿದ್ರೆ ಹೈಪರ್ ಟೆನ್ಷನ್, ಡಯಾಬಿಟೀಸ್, ಕೊಲೆಸ್ಟ್ರಾಲ್, ಸ್ಮೋಕಿಂಗ್. ಐದು ರಿಸ್ಕ್ ಫ್ಯಾಕ್ಟರ್ಲಿ ಫೋರ್ ರಿಸ್ಕ್ ಫ್ಯಾಕ್ಟರ್ಸ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ಸ್ಮೋಕಿಂಗ್ ಈಸ್ ಇನ್ ಯುವರ್ ಹ್ಯಾಂಡ್. ಹೈಪರ್ ಟೆನ್ಷನ್ ಇಸ್ ರಿಲೇಟೆಡ್ ಟು ಯುವರ್ ಲೈಫ್ ಸ್ಟೈಲ್ ಅಂಡ್ ವಾಟ್ ಯು ಈಟ್. ಕೊಲೆಸ್ಟ್ರಾಲ್ ಇಸ್ ರಿಲೇಟೆಡ್ ಟು ಯುವರ್ ಲೈಫ್ ಸ್ಟೈಲ್ ಅಂಡ್ ವಾಟ್ ಯು ಈಟ್. ಡಯಾಬಿಟೀಸ್ ರಿಲೇಟೆಡ್ ಟು ಯುವರ್ ಲೈಫ್ ಸ್ಟೈಲ್, ವಾಟ್ ಯು ಈಟ್ ಅಂಡ್ ಹೌ ಮಚ್ ಯು ಎಕ್ಸಸೈಸ್, ವಾಟ್ ಯು ಎಕ್ಸಸೈಸ್. ಸೊ ಫೋರ್ ಆಫ್ ದೆಮ್ ಆರ್ ಬಿಕಾಸ್ ಆಫ್ ಯುವರ್ ಇನ್ ಯುವರ್ ಹ್ಯಾಂಡ್ ಅಂಡ್ ಬಿಕಾಸ್ ಆಫ್ ಯುವರ್ ಲೈಫ್ ಸ್ಟೈಲ್. ಓನ್ಲಿ ಒನ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್, ದಟ್ ಇಸ್ ಫ್ಯಾಮಿಲಿ ಹಿಸ್ಟ್ರಿ. ಗೊತ್ತಾಯ್ತಲ್ಲ. ಸೊ ಅದಕ್ಕೆ ದಿಸ್ ಲೈಫ್ ಸ್ಟೈಲ್ ಇಸ್ ವೆರಿ ಇಂಪಾರ್ಟೆಂಟ್. ಲೈಫ್ ಸ್ಟೈಲ್ ಅಂದ್ರೆ ಟೂ ಥಿಂಗ್ಸ್, ವಾಟ್ ಯು ಈಟ್, ವಾಟ್ ಯು ಎಕ್ಸಸೈಸ್. ನಮ್ಮ ಇಂಡಿಯಾದಲ್ಲಿ ಎರಡು ಕೂಡ ತುಂಬಾ ಕೆಟ್ಟದಾಗುತ್ತೆ. ಬೇಕಿದ್ದಷ್ಟು ಊಟ ಇದೆ, ಎಲ್ಲಾ ತರದ ಊಟ ಇದೆ. ನಾವು ಬೇಕಿದ್ದ ವೀಟ್ ಫಾರ್ ಮೋರ್ ದನ್ ವಾಟ್ ಇಸ್ ರಿಕ್ವೈರ್ಡ್. ನಮ್ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕಿಂತ ತುಂಬಾ ಜಾಸ್ತಿ. ಅಂಡ್ ಅದನ್ನ ಎಕ್ಸ್ಪೆಂಡ್ ಮಾಡ್ಲಿಕ್ಕೆ ಕ್ಯಾಲರಿ ಔಟ್ಪುಟ್ ಇಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಕೆಲಸ ಮಾಡ್ತಾ ಇರ್ತೇವೆ. ಸೊ ಮತ್ತೆ ಒಂದು ಬೇಕಿದ್ರೆ ಒಂದು ಅರ್ಧ ಗಂಟೆ ಜಿಮ್ಗೆ ಹೋಗ್ತೇವೆ, ಇಲ್ಲದೆ ವಾಕ್ ಮಾಡ್ತೇವೆ. ಔಟ್ಪುಟ್ ಇಲ್ಲ, ಅದು ಎಕ್ಸ್ಟ್ರಾ ಕ್ಯಾಲರೀಸ್ ಎಲ್ಲ ಹೊಟ್ಟೆಯಲ್ಲಿ ಫ್ಯಾಟ್ ಆಗಿ ಸೇರ್ತದೆ. ಅದರಿಂದ ಮತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಪ್ರೀ ಡಯಾಬಿಟೀಸ್ ಬರ್ತದೆ, ಡಯಾಬಿಟೀಸ್ ಬರ್ತದೆ. ಪ್ರಾಬ್ಲಮ್ ಇರೋದು ಅರ್ಲಿ.
1: ಓಕೆ, ಇವಾಗ ನಾವು ಸಿಟಿ ಭಾಗದಲ್ಲಿ ಕೂಡ ನೋಡ್ಲಿಕ್ಕೆ ಹೋದ್ರೆ, ನಮ್ಮ ಮಂಗಳೂರಿನವರು ಸ್ಪೆಷಲ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಟೀ, ಇದಂತೆಲ್ಲ ತುಂಬಾ ಹೆಚ್ಚಾಗಿ ಇಲ್ಲಿ ಸೇವಿಸುವಂತದ್ದು. ಸೊ ಇಂಥವರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ, ಇದರಿಂದ ಏನು
0: ನಾವು ಏನ್ ತಿಂತಾವೆ ಅದು ತುಂಬಾ ಇಂಪಾರ್ಟೆಂಟ್. ಒಂದು ಅಮೌಂಟ್ ನಾನು ಹೇಳಿದೆ ಅಲ್ಲ, ಸೊ ಇದು ನಾವು ಏನ್ ತಿನ್ಬೇಕು ಅದಕ್ಕಿಂತ ತುಂಬಾ ಕಮ್ಮಿ ತಿನ್ಬೇಕು. ಒಂದು ಜಾಪನೀಸ್ ರೂಲ್ ಇದೆ, ನಿಮ್ಗೆ ಹೊಟ್ಟೆ ಹಸಿದಾಗ 80% ಭಾಗ ಮಾತ್ರ ತಿನ್ನಿ ಅಂತ. ನಾವು ಎಷ್ಟು ತಿಂತೇವೆ, 120% ಭಾಗ ಹೊಟ್ಟೆ ಫುಲ್ ಆದು ಇನ್ನೂ ಜಾಸ್ತಿ ಆಗುವ ಅಷ್ಟು ತಿಂತೇವೆ. ಸೊ ಆಕ್ಚುಲಿ ನಮ್ಗೆ ಬೇಕಿದ್ದಷ್ಟು ಮಧ್ಯಾಹ್ನ ತಿಂದೆ ಸಾಯಂಕಾಲವರೆಗೆ ಬದುಕುವಷ್ಟು ಬೇಕು ಅಷ್ಟೇ ಊಟ.
1: ಹೌದು, ಗಾದೆ ಮಾತಿದೆ, ಬೆಳಿಗ್ಗೆ ರಾಜನಂತೆ ತಿನ್ನು, ಮಧ್ಯಾಹ್ನ ರಾಣಿಯಂತೆ ತಿನ್ನು, ರಾತ್ರಿ ಒಂದು ಸಣ್ಣದಾಗಿ ತಿನ್ನು.
0: ಮಧ್ಯಾಹ್ನಕ್ಕೆ ಬಿರಿಯಾನಿ ಬೇಕು, ನೈಟ್ಗೆ ಬಿರಿಯಾನಿ ಬೇಕು, ಅದೇ ತರ. ಸೊ ಒಂದು ಅಮೌಂಟ್ ಆಫ್ ಫುಡ್ ವಾಟ್ ಯು ಈಟ್, ಅದಕ್ಕೆ ಅದರಿಂದ ಎನರ್ಜಿ ಕ್ಯಾಲರೀಸ್ ಬರ್ತದೆ. ಎರಡನೇದು ವಾಟ್ ಯು ಈಟ್, ನಾಟ್ ಓನ್ಲಿ ದ ಅಮೌಂಟ್ ಇನ್ಕ್ಲೂಡಿಂಗ್ ದ ಕ್ವಾಲಿಟಿ, ಏನ್ ತಿಂತ ಇದ್ರಿ ಅಂತ. ಸೊ ಪ್ರಾಬ್ಲಮ್ ಏನಂದ್ರೆ, ಬಿಕಾಸ್ ಡಯಾಬಿಟೀಸ್ ಇಸ್ ಇಂಪಾರ್ಟೆಂಟ್, ಶುಗರ್ಸ್, ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಇದು ಬೇಕರಿ ಐಟಮ್ಸ್ ಅದರೆಲ್ಲ ರಿಫೈನ್ಡ್ ಕಾರ್ಬೋಹೈಡ್ರೇಟ್ಸ್, ಅದರಿಂದ ಅಂಡ್ ಸ್ವೀಟ್ಸ್, ಶುಗರ್ ಸ್ವೀಟ್ಸ್, ಅದರಿಂದೆಲ್ಲ ತುಂಬ ತೊಂದರೆ ಬರ್ತದೆ. ಸೊ ಅದನ್ನೆಲ್ಲ ರಿಪ್ಲೇಸ್ ಮಾಡಿ ಹೆಲ್ದಿ ಪ್ರೋಟೀನ್, ಹೆಲ್ದಿ ಕಾರ್ಬೋಹೈಡ್ರೇಟ್ಸ್, ಸ್ಟಾರ್ಚ್ ಮತ್ತೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅದನ್ನು ಜಾಸ್ತಿ ಮಾಡಬೇಕು. ನಮ್ಮ ಡಯಟಲ್ಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಮಿಸ್ಸಿಂಗ್ ಇರ್ತದೆ. ಅಂಡ್ ವಿ ಹ್ಯಾವ್ ದಿಸ್ ಹ್ಯಾಬಿಟ್ ಆಫ್ ಸ್ನಾಕಿಂಗ್, ಮಧ್ಯಾಹ್ನ ಊಟ ಆಯಿತು ಸಾಯಂಕಾಲಕ್ಕೆ ಏನಾದರೂ ಬೇಕು. ಪ್ರಾಬ್ಲಮ್ ಇಸ್ ನಾಟ್ ಓನ್ಲಿ ದ ಇಂಟೇಕ್, ವಿ ಆರ್ ನಾಟ್ ಎಕ್ಸ್ಪೆಂಡಿಂಗ್ ಎನಿಥಿಂಗ್.
1: ಮತ್ತೊಂದು ಕಡೆ ನಾವು ನೋಡ್ಲಿಕ್ಕೆ ಹೋದ್ರೆ, ಇವಾಗ ಸ್ಪೋರ್ಟ್ಸ್ ಸ್ಟೂಡೆಂಟ್ಸ್ ಅದು ಇದಂತೆಲ್ಲ ಇದ್ದಾಗ ಅವರು ಕೂಡ ಎನರ್ಜಿ ಡ್ರಿಂಕ್ ಅಂತ ತುಂಬಾ ಜಾಸ್ತಿಯಾಗಿ ಕುಡಿತಾ ಇರ್ತಾರೆ. ಸ್ವಲ್ಪ ಏನೊಂದು ಎನರ್ಜಿ ಬರುತ್ತೆ, ಬಟ್ ಅದರಲ್ಲಿ ಶುಗರ್ ಕಂಟೆಂಟ್, ಆ ಕಂಟೆಂಟ್, ಈ ಕಂಟೆಂಟ್, ಇಂಗ್ರೀಡಿಯೆಂಟ್ಸ್ ಅಂತೆಲ್ಲ ಇದ್ದು, ಸೊ ಅವರಿಗೆ ಇನ್ನೊಂದು ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ.
0: 100% ಎನರ್ಜಿ ಡ್ರಿಂಕ್ಸ್ ಅಂದ್ರೆ
1: ಅವರಿಗೆ ಪರ್ಯಾಯ ಮಾರ್ಗ ಏನು, ಏನು ಯಾವುದು ಕುಡಿದ್ರೆ ಒಳ್ಳೆಯದು?
0: ಅಲ್ಲ, ಎನರ್ಜಿ ಡ್ರಿಂಕ್ಸ್ ಅಲ್ಲ, ಇನ್ಸ್ಟೆಂಟ್ ಸಿಗುತ್ತೆ ಎನರ್ಜಿ ಸಿಗುತ್ತೆ, ಬಟ್ ವೆರಿ ಹಾರ್ಮ್ಫುಲ್, ಎಸ್ಪೆಷಲಿ ಇನ್ ಏನೋ ಇಮ್ಯಾಜಿನ್. ಒಬ್ಬರಿಗೆ ನಾನು ಹೇಳಿದೆಲ್ಲ ಮೆಟಬಾಲಿಕ್ ಸಿಂಡ್ರೋಮ್, ಉದಾಹರಣೆಗೆ ಮೆಟಬಾಲಿಕ್ ಸಿಂಡ್ರೋಮ್ ಇದೆ, ಅವ್ನ ಹೊಟ್ಟೆ ದಪ್ಪ ಇದೆ, ಅವ್ನ ಹೊಟ್ಟೆ ಕರಗಬೇಕು ಅಂತ ಜಿಮ್ಗೆ ಹೋಗ್ತಾನೆ. ಸೊ ಅವನ್ಗೆ ಆಲ್ರೆಡಿ ಬ್ಲಡ್ ಟೆಸ್ಟ್ ಮಾಡಿರಲ್ಲ, ಅವ್ನ್ಗೆ ಆಲ್ರೆಡಿ ಕೊಲೆಸ್ಟ್ರಾಲ್, ಶುಗರ್, ಐ ಮೀನ್ ಪ್ರೀ ಡಯಾಬಿಟೀಸ್ ಇರ್ತದೆ ಅಂತ ಅನ್ಕೊಳ್ಳಿ. ಸಣ್ಣ ಪುಟ್ಟ ಬ್ಲಾಕೇಜಸ್ ಆಲ್ರೆಡಿ ಸ್ಟಾರ್ಟ್ ಆಗಿರ್ತದೆ 30-35 ಇಯರ್ಸ್ ಅಲ್ಲಿ. ಸೊ ಅಂತವ್ರಲ್ಲಿ ಸಣ್ಣ ಪುಟ್ಟ ಬ್ಲಾಕೇಜ್ ಏನು ತೊಂದರೆ ಕೊಡಲಿಲ್ಲ. ಬಟ್ ಈ ಎನರ್ಜಿ ಡ್ರಿಂಕ್ಸ್ ಏನ್ ಮಾಡ್ತದೆ, ಡ್ರಿಂಕ್ ಜಿಮ್ಗೆ ಹೋಗೋ ಮುಂಚೆ ಎನರ್ಜಿ ಡ್ರಿಂಕ್ಸ್ ಆರ್ ವಾಟ್ ಎವರ್ ಇಟ್ ಇಸ್, ನೋ ಎನರ್ಜಿ ಸಪ್ಲಿಮೆಂಟ್ ತಗೊಳ್ಳೋದಾದ್ರೆ, ದೇ ವಿಲ್ ಇನ್ಕ್ರೀಸ್ ದ ಡಿಮಾಂಡ್ ಆಫ್ ದಿ ಹಾರ್ಟ್. ಯುವರ್ ಹಾರ್ಟ್ ರೇಟ್ ವಿಲ್ ಗೋ ವೆರಿ ಫಾಸ್ಟ್. ಸೊ ಯುನೋ ಬಿ ಪಿ ಜಾಸ್ತಿ ಆಗ್ತದೆ, ಹಾರ್ಟ್ ಡಿಮಾಂಡ್ ಜಾಸ್ತಿ ಇರ್ತದೆ, ಕೆಫಿನ್ ಅಂಶ ತುಂಬಾ ಜಾಸ್ತಿ ಇರ್ತದೆ. ಸೊ ಇಟ್ ದೇ ಆರ್ ಆಲ್ ಸ್ಟಿಮ್ಯುಲೆಂಟ್ಸ್, ಹಾರ್ಟ್ ಬೀಟಿಂಗ್ ನ ಜಾಸ್ತಿ ಮಾಡ್ತದೆ. ಸೊ ಯು ಆರ್ ಇನ್ಕ್ರೀಸಿಂಗ್ ದ ಡಿಮಾಂಡ್ ಆಫ್ ದಿ ಹಾರ್ಟ್. ಸೊ ಹಾರ್ಟ್ ರಕ್ತನಾಳಲ್ಲಿ ಚೆನ್ನಾಗಿದ್ರೆ ಸಣ್ಣ ವಯಸ್ಸಲ್ಲಿ ತಡ್ಕೋಬಹುದು, ಬಟ್ ಆಲ್ರೆಡಿ ಸಣ್ಣ ಪುಟ್ಟ ಡ್ಯಾಮೇಜ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಕೊಲೆಸ್ಟ್ರಾಲ್ ಸ್ಟಾರ್ಟ್ ಆಗಿದೆ, ಅಷ್ಟು ಡಿಮಾಂಡ್ ಜಾಸ್ತಿ ಆದಾಗ ಸಡನ್ ಆಗಿ ತೊಂದರೆ ಬರ್ತದೆ, ಅಟ್ಯಾಕ್ ಆಗುತ್ತೆ. ಆಯ್ತಾ? ಸೊ ದೋಸ್ ಆರ್ ನಾಟ್ ರೆಕಮೆಂಡೆಡ್, ಟ್ರೈ ಟು ಮಿನಿಮೈಸ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್.
1: ಮತ್ತೊಂದು ಕಡೆ ಅದೇ ನಾವು ಕೇಳೋಕೆ ನೋಡ್ಲಿಕ್ಕೆ ಹೋದ್ರೆ, ಎಷ್ಟೋ ಮಂದಿ ಜಿಮ್ಗೆ ಹೋದಂತ ಸಂದರ್ಭದಲ್ಲಿ ನಿಂತಾಗ ಆಟ ಆಡ್ತಿದ್ದಾಗ ಹೀಗೆಲ್ಲ ಜಾಸ್ತಿಯಾಗಿ ಕುಸಿದು ಬೀಳುವಂತದ್ದೆಲ್ಲ ನಾವು ನೋಡ್ತಿರ್ತೀವಿ. ಸೊ ಇದು ಯಾಕೆ ಈ ರೀತಿಯಲ್ಲಿ ಒಮ್ಮೆಲೆ ಬರುತ್ತೆ? ಒಂದು ಲೈಫ್ ಸ್ಟೈಲ್ ನೀವು ಹೇಳಿದ ಇದೆ,
0: ಇದ್ರ ನಾವು ಒಂದು ಡಿಸ್ಟಿಂಕ್ಷನ್ ಮಾಡಬೇಕು. ಇದು ಎರಡು ವಿಷಯ, ಒಂದು ಹೃದಯಾಘಾತ, ಹೃದಯದ ಹೃದಯ ಸ್ತಂಭನ. ಸೊ ನೀವು ಹೇಳ್ತಾ ಇರೋದು ಹೃದಯ ಸ್ತಂಭನ. ಹೃದಯ ಸ್ತಂಭನ ಅಂದ್ರೆ ಚೆನ್ನಾಗಿರೋ ಹೃದಯ, ಒಂದು ಗಂಟೆ ಮುಂಚೆ ಚೆನ್ನಾಗಿತ್ತು, ಈಗ ಫುಲ್ ಸ್ಟಾಪ್, ಹಾರ್ಟ್ ನಿಂತಿದೆ, ಅದು ಹೃದಯ ಸ್ತಂಭನ.
1: ಪುನೀತ್ ರಾಜ್ಕುಮಾರ್
0: ಅವ್ರದ್ದು, ಎ ಪಿ ಜೆ ಅಬ್ದುಲ್ ಕಲಾಂ, ಪುನೀತ್ ರಾಜ್ಕುಮಾರ್, ಅದ್ರದ್ದು ಹೃದಯ ಸ್ತಂಭನ. ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತೇವೆ, ಕಾರ್ಡಿಯಕ್

0: ಸೊ ಕಾರ್ಡಿಯಕ್ ಅರೆಸ್ಟ್ ಆಗೋದು, ಸೊ ಅದಕ್ಕೆ ತುಂಬಾ ಕಾರಣ ಇದೆ. ಮೋಸ್ಟ್ ಕಾಮನ್ ಕಾಸ್ ಫಾರ್ ಕಾರ್ಡಿಯಕ್ ಅರೆಸ್ಟ್ ಇಸ್ ಹಾರ್ಟ್ ಅಟ್ಯಾಕ್. ಸೊ ಹಾರ್ಟ್ ಅಟ್ಯಾಕ್, ಬಟ್ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಇಸ್ ನಾಟ್ ಆಲ್ ಹಾರ್ಟ್ ಅಟ್ಯಾಕ್ಸ್ ವಿಲ್ ರಿಸಲ್ಟ್ ಇನ್ ಅ ಕಾರ್ಡಿಯಕ್ ಅರೆಸ್ಟ್. ಸೊ ಹಾರ್ಟ್ ಅಟ್ಯಾಕ್ ತುಂಬಾ ಕಾಮನ್, ನಾವು ನೆರೆಕೆರೆಯವರೆಲ್ಲ ಕೇಳಿರ್ತೇವೆ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಎಲ್ಲರಿಗೂ. 100 ಜನರಿಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಅವರೆಲ್ಲ ಹಾಸ್ಪಿಟಲ್ಗೆ ಬರ್ತಾರೆ. ಸೊ ಅದರಲ್ಲಿ 95-96% ಬದುಕ್ತಾರೆ. ಇಬ್ರು ಮೂವರು ಹಾರ್ಟ್ ಅಟ್ಯಾಕ್ ಆದ ಫಸ್ಟ್ 1 ಅವರ್, ಅದನ್ನ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೇವೆ. ಆಗ ಸಡನ್ ರಕ್ತ ಸಂಚಾರ ಕೊರತೆ ಆದಾಗ ಹಾರ್ಟ್ ತುಂಬಾ ಅನ್ಸ್ಟೇಬಲ್ ಇರ್ತದೆ, ಎದೆ ಬರ್ತಾ ತುಂಬಾ ಜಾಸ್ತಿ ಆಗಿ ಹಾರ್ಟ್ ಸಡನ್ ನಿಂತು ಹೋಗುತ್ತೆ. ಅದನ್ನ ನಾವು ಕಾರ್ಡಿಯಕ್ ಅರೆಸ್ಟ್ ಅಂತ ಹೇಳ್ತೇವೆ. ಪುಣ್ಯಕ್ಕೆ ಕಾರ್ಡಿಯಕ್ ಅರೆಸ್ಟ್ ಇನ್ಸಿಡೆಂಟ್ ಇಸ್ ಸ್ಮಾಲ್. ಹಾರ್ಟ್ ಅಟ್ಯಾಕ್ 100 ಜನರಿಗೆ ಆದ್ರೆ 95 ಪೀಪಲ್ಗೆ ಏನಾಗುದಿಲ್ಲ, ಒಂದ್ ಇಬ್ರು ಮೂವರಿಗೆ ಕಾರ್ಡಿಯಕ್ ಅರೆಸ್ಟ್ ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂದ್ರೆ ಆಗುದು ಹಾರ್ಟ್ ಅಟ್ಯಾಕ್ ಫಸ್ಟ್ 1 ಅವರ್ ಅಲ್ಲಿ, ವಿಂಡೋ ಪೀರಿಯಡ್ ಅಲ್ಲಿ. ಅದಕ್ಕೆ ಅದು ಜಿಮ್ ಅಲ್ಲಿ ಹೋದಾಗ ಸಡನ್ ಆಗಿ ಅಟ್ಯಾಕ್ ಆದ್ರೆ, ಆ ಸಡನ್ ರಕ್ತ ಸಂಚಾರ ಕೊರತೆ ಆದಾಗ, ಡಿಮಾಂಡ್ ಜಾಸ್ತಿ ಇದ್ದಾಗ ಕೆಲವೊಬ್ಬರಲ್ಲಿ ಅನ್ಫಾರ್ಚುನೇಟ್ ಆಗಿ ಹಾರ್ಟ್ ಎದೆ ಬರ್ತಾ ತುಂಬಾ ಸ್ಪೀಡ್ ಆಗಿ ಹೋಗಿ ಹಾರ್ಟ್ ನಿಂತು ಹೋಗುತ್ತೆ.
1: ಎಸ್, ತುಂಬಾ ಮಂದಿ ಯೂತ್ಸ್ ಕೂಡ ಹೆದರುವುದು ಇಂತಹ ಒಂದು ವಿಚಾರದಲ್ಲಿ. ಅವರು ಯಾವ ರೀತಿ ಆ ಲಕ್ಷಣಗಳನ್ನ ಹೇಗೆ ಅವರಿಗೆ ಏನು?
0: ಸೊ ಏನೋ, ಐ ಮೀನ್, ಇದೇನಂದ್ರೆ ಒಂದು ಸ್ಕ್ರೀನಿಂಗ್ ನಾನು ಹೇಳಿದೆಲ್ಲ. ಸೊ ಬಿಫೋರ್ ಯು ಸ್ಟಾರ್ಟ್ ಯುನೋ ಎನ್ ಎಕ್ಸಸೈಸ್ ಪ್ರೋಗ್ರಾಮ್ ಆರ್ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಪ್ರೋಗ್ರಾಮ್, ಸ್ಕ್ರೀನಿಂಗ್, ಗೋ ಟು ಅ ಡಾಕ್ಟರ್, ಸಿ ಯುವರ್ ಮೆಟಬಾಲಿಕ್ ಹೆಲ್ತ್ ಅಂಡ್ ಸಿ ವೆದರ್ ಯು ಕ್ಯಾನ್ ಟಾಲರೇಟ್ ದಟ್ ಹೈ ಇಂಟೆನ್ಸಿಟಿ. ನಾವು ಕೆಲವೊಮ್ಮೆ TMT ಎಲ್ಲ ಮಾಡ್ತೇವೆ ನೋಡ್ಲಿಕ್ಕೆ. ಸೆಕೆಂಡ್ ಈಸ್ ಅದೇ, ಐ ಮೀನ್, ರುಟೀನ್ ಜಿಮ್ಮಿಂಗ್ ಅಲ್ಲಿ ಏನ್ ತೊಂದರೆ ಇರೋದಿಲ್ಲ. ಐ ಮೀನ್, ಪ್ರಾಬ್ಲಮ್ ಬರೋದು ಹೈ ಇಂಟೆನ್ಸಿಟಿ ಅಂಡ್ ಆಲ್ ದೋಸ್ ಥಿಂಗ್ ಸಮ್ ಟೈಮ್ಸ್ ಬರೋದು. ತುಂಬಾ ಜಾಸ್ತಿ ಮಾಡ್ಲಿಕ್ಕೆ ಹೋದ್ರೆ ಕೆಲವೊಮ್ಮೆ ಡಿಮಾಂಡ್ ಜಾಸ್ತಿ, ಯುವರ್ ಸ್ಟಿಮ್ಯುಲೇಟ್ ಇನ್ ದಿ ಹಾರ್ಟ್, ಆ ಕೆಲವೊಮ್ಮೆ ಬರಬಹುದು. ಬಟ್ ಇಟ್ಸ್ ಇಂಪಾರ್ಟೆಂಟ್ ಇಫ್ ಯು ಆರ್ ಪ್ಲಾನಿಂಗ್ ಆನ್ ಅ ವೆರಿ ಅಗ್ರೆಸಿವ್ ಎಕ್ಸಸೈಸ್ ಪ್ರೋಗ್ರಾಮ್, ಬೆಟರ್ ಟು ಮೀಟ್ ಅ ಡಾಕ್ಟರ್ ಬಿಫೋರ್ ದಟ್. ಬಟ್ ಇಫ್ ಯು ರುಟೀನ್, ನಾಟ್ ಅ ಪ್ರಾಬ್ಲಮ್. ಅಂಡ್ ವಾಟ್ ಎವರ್ ಯು ಎಕ್ಸಸೈಸ್ ಪ್ರೋಗ್ರಾಮ್ ಶುಡ್ ಬಿ ಗ್ರೇಡೆಡ್, ಗ್ರಾಜುಯಲಿ ಜಾಸ್ತಿ ಆಗ್ತವೆ. ಯುವರ್ ಹಾರ್ಟ್ ಶುಡ್ ಬಿ ಅಕಸ್ಟಮ್ ಟು ದಟ್ ಎಕ್ಸಸೈಸ್. ಸಡನ್ ಆಗಿ ಒಂದು ದಿವಸ ಹೋಗಿ ಫುಲ್ ಮಾಡಿದ್ರೆ ತೊಂದರೆ ಆಗ್ಬೋದು. ಮೆಲ್ಲನೆ ಹೋದ್ರೆ ಅಟ್ಲೀಸ್ಟ್ ಅಲ್ಲಿ ಎಕ್ಸಸೈಸ್ ಇನ್ಫ್ಯಾಕ್ಟ್ ಗುಡ್ ಫಾರ್ ದಿ ಹಾರ್ಟ್. ಸೊ ಎಕ್ಸಸೈಸ್ ಗುಡ್, ಬಟ್ ಎಕ್ಸಸೈಸ್ ಶುಡ್ ಬಿ ಗ್ರೇಡೆಡ್. ಸೊ ಓನ್ಲಿ ಥಿಂಗ್ ವಿ ಹ್ಯಾವ್ ಟು ವರಿ ಇಸ್ ಇಫ್ ಅ ಪೇಷಂಟ್ ಹ್ಯಾಸ್ ಗಾಟ್ ಮಲ್ಟಿಪಲ್ ರಿಸ್ಕ್ ಫ್ಯಾಕ್ಟರ್ಸ್ ಆಲ್ರೆಡಿ, ಅವನಿಗೆ BP, ಶುಗರ್ ಎಲ್ಲ ಇದೆ. ಇಲ್ಲದಿದ್ರೆ another reason where you should worry is if he is taking, if he is planning on a very high intensity. In these two subgroups, better to meet a doctor and see whether he is good for a very strenuous exercise program. Mild exercise program ki en thondre iralla, you don't have to meet a doctor.
1: Okay, adhe heart attack aguvankinta munche yenella symptoms barutte?
0: ಸೊ ಹಾರ್ಟ್ ಅಟ್ಯಾಕ್ ಆಗುವಾಗ ಕೆಲವೊಮ್ಮೆ ಸಿಂಪ್ಟಮ್ ಬರ್ತದೆ. ಕೆಲವೊಬ್ಬರಿಗೆ ಅಕ್ಕಿದ್ರೆ ಹಾರ್ಟ್ ಅಟ್ಯಾಕ್, ಫುಲ್ ಹಾರ್ಟ್ ಅಟ್ಯಾಕ್ ಆಗೋ ಮುಂಚೆ ಕೆಲವೊಮ್ಮೆ ನಾವು ಪ್ರೀ ಇನ್ಫಾರ್ಕ್ಟ್ ಆಂಜಿನಾ ಅಂತ ಹೇಳ್ತೇವೆ. ಒಂದೆರಡು ದಿನ ಮುಂಚೆ ಸ್ವಲ್ಪ ಉರಿ ತರ ಬರ್ತದೆ, ಬಿಟ್ಟು ಬಿಟ್ಟು ಉರಿ ಬರೋದು, ನಡೆಯುವಾಗ ಉರಿ ಬರೋದು, ಗಂಟಲಲ್ಲಿ ಉರಿ ಬರೋದು, ಕೈದ ಒಳಭಾಗದಲ್ಲಿ ಉರಿ ಬರೋದು. ಸೊ ಆ ತರ ಕೆಲವೊಮ್ಮೆ ಸುಸ್ತು, ಸಡನ್ ಸುಸ್ತು, ಬೆವರು ಬರೋದು. ಸೊ ನಡಿಲಿಕ್ಕೆ ಆಗುದಿಲ್ಲ, ಮೊದಲು ಚೆನ್ನಾಗಿ ನಡೀತಾ ಇದೆ, ಈಗ ಸ್ವಲ್ಪ ನಡೆದ್ರೂ ಕೂಡ ಸ್ವಲ್ಪ ಉಸಿರಾಡ್ತಂದ್ರೆ ಸುಸ್ತು, ಉರಿ ತರ ಬರ್ತಾ ಇದೆ. ಸೊ ಆ ತರ ಇದ್ರೆ ಅದು ಏನಾದ್ರೂ ಹೊಸ ಸಿಂಪ್ಟಮ್, ಇಷ್ಟವರೆಗೆ ಕಂಡಿಲ್ಲ ಸಿಂಪ್ಟಮ್, ಸೊ ಇದು ಹೋಗ್ತಾ ಇಲ್ಲ, ಬಿಟ್ಟು ಬಿಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಸೊ ಎದೆ ಭಾಗದಲ್ಲಿ, ಸೊ ಅದನ್ನು ಇವಾಲ್ಯೂಟ್ ಮಾಡಿ. ಕೆಲವೊಬ್ಬರಿಗೆ ಸೈಲೆಂಟ್ ಇರಬಹುದು, ಶುಗರ್ ಇದ್ದವರಿಗೆಲ್ಲ ವಯಸ್ಸಾದವರಿಗೆ ಗೊತ್ತಾಗುದಿಲ್ಲ. ಸೊ ಅಟ್ಯಾಕ್ ಆದಿರೋದು ಗೊತ್ತಾಗೋದಿಲ್ಲ,
1: ಗೊತ್ತಾಗೋದಿಲ್ಲ ಅಂತ. ಯಾಕಂತ ಹೇಳಿದ್ರೆ ಇಂತಹ ಕೆಲವೊಂದಿಷ್ಟು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದಲೇ, ನಾವು ನಿರ್ಲಕ್ಷ್ಯ ಮಾಡಿದ್ರೆ ಸೊ ಬೇರೆ ರೀತಿಯಲ್ಲಿ ಆಪತ್ತು ಕೂಡ ಬಂದೋದಕ್ಕಂತ ಸಾಧ್ಯತೆ ಕೂಡ ಇರುತ್ತೆ. ಕೆಲವರಿಗೆ ಗೊತ್ತಾಗುತ್ತೆ ಆದರೂ ಕೂಡ ಯಾಕೆ ಇದು ಏನೋ ಒಂದು ಗ್ಯಾಸ್ಟ್ರಿಕ್ ಆಗಿರ್ಬೋದು ಅದು ಇದು ಅಂತೆಲ್ಲ ಹೇಳ್ಕೊಂಡು ಇದ್ದ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ ತೆಗೀತಾರೆ. ಇಂಥವರಿಗೆ ಏನು ಹೇಳ್ತೀರಾ ಡಾಕ್ಟರ್? ರಪ್ಪ ಹೋಗಿ ಅವರಿಗೆ ಗೊತ್ತಿರುತ್ತೆ ಏನೋ ಒಂದು ಆಗ್ತಾ
0: ಇರೋದು, ತುಂಬಾ ತಪ್ಪು. ನೀವಾಗಿ ಸೆಲ್ಫ್ ಡಯಾಗ್ನೋಸ್ ಮಾಡಿ ಟ್ರೀಟ್ಮೆಂಟ್, ಯಾಕಂದ್ರೆ ಹಾರ್ಟ್ ಅಟ್ಯಾಕ್ ಆಗಿ ಲೇಟ್ ಆಗಿ ಬಂದ್ರೆ ಎಲ್ಲ ತೊಂದರೆ ಆಗುತ್ತೆ, ಪಂಪಿಂಗ್ ವೀಕ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಆಮೇಲೆ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಕೂಡ ಅದು ಪಂಪ್ ಡಿಸ್ಟ್ರಾಯ್ ಆದ್ರೆ ಜೀವನ ಪೂರ್ತಿ ಸಫರ್ ಆಗ್ತಾರೆ. ನಡೆಯುವಾಗ ಉಸಿರಾಡ್ತೊಂದ್ರೆ ಬರೋದು, ನಡ್ಲಿಕ್ಕೆ ಆಗುದಿಲ್ಲ, ಕೆಲಸಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ತೊಂದರೆ ಆಗ್ತದೆ. ಸೊ ಅದಕ್ಕೆ ನೀವೇ ಟ್ರೀಟ್ಮೆಂಟ್
1: ಮಾಡೋದು ಒಳ್ಳೇದಲ್ಲ ಅಂತ. ಇವಾಗ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿದ್ಮೇಲೆ ಆಂಜಿಯೋಗ್ರಾಮ್ ಅಂತ ಹೇಳ್ತಾರೆ, ಸೊ ಅಲ್ಲಿ ಬ್ಲಾಕ್ ಇರುತ್ತೆ, ಬ್ಲಾಕ್ ಇದ್ದಾಗ ಸ್ಟಂಟ್ ಹಾಕ್ಬೇಕು ಅಂತ ಕೂಡ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಕೆಲವರು ಸ್ಟಂಟ್ ಹಾಕ್ಲಿಕ್ಕೆ ಕೂಡ ಹಿಂಜರಿತಾರೆ, ಕೆಲವರು ಓಕೆ ಹಾಕಿ ಅಂತ, ಯಾಕಂದ್ರೆ ಕಂಟಿನ್ಯೂ ಆಗಿ ಟ್ಯಾಬ್ಲೆಟ್ಸ್ ತೆಗಿಬೇಕಲ್ಲ ಅನ್ನುವಂತ ಒಂದು ಟೆನ್ಷನ್ ಅಲ್ಲಿ ಕೂಡ ಹೋಗ್ತಾರೆ. ಸೊ ಈ ವಿಚಾರದಲ್ಲಿ
0: ಹಾರ್ಟ್ ಅಟ್ಯಾಕ್ ಒಂದ್ಸಲ ಆದ್ರೆ ಲೈಫ್ ಲಾಂಗ್ ಟ್ಯಾಬ್ಲೆಟ್ಸ್ ಬೇಕೇ ಬೇಕು. ಸೊ ವಿತ್ ಆರ್ ವಿದೌಟ್ ಸ್ಟೆಂಟ್, ಅದು ಸ್ಟೆಂಟ್ ಹಾಕ್ಬೇಕಾ ಇಲ್ಲ ಅಂತ ಡಿಸಿಷನ್ ಡಾಕ್ಟರ್ ನಿಮ್ದಲ್ಲ, ಡಾಕ್ಟರ್ ಸಲಹೆ. ಸೊ ಅದು ಡಾಕ್ಟರ್ ಡಿಸೈಡ್ ಮಾಡ್ಲಿ, ನೀವಲ್ಲ. ನಿಮ್ ಜವಾಬ್ದಾರಿ ಏನಂದ್ರೆ ಟೈಮಿಗೆ ಹಾಸ್ಪಿಟಲ್ ಹೋಗ್ಬೇಕು, ಟ್ರೀಟ್ಮೆಂಟ್ ಫಾಲೋ ಮಾಡ್ಬೇಕು, ಕೊಟ್ಟ ಮೆಡಿಸಿನ್ಸ್ ತಗೋಬೇಕು. ಮೆಡಿಸಿನ್ಸ್ ಬಿಟ್ರೆ ತೊಂದರೆ ಆಗುತ್ತೆ, ವಾಪಸ್ ತೊಂದರೆ ಆಗುತ್ತೆ.
1: ಓಕೆ, ಎಷ್ಟು ಬ್ಲಾಕ್ ಇದ್ರೆ ಸ್ಟಂಟ್ ವೆರಿ ಇಂಪಾರ್ಟೆಂಟ್? ಆತರ ಏನಿಲ್ಲ. ಓಕೆ.
0: ಸೊ ಅದರಿಂದ ತೊಂದರೆ ಇದ್ರೆ ಹಾಕ್ಬೇಕು.
1: ಹಾಕ್ಲೇಬೇಕು ಅಂತ ಹೆಸೆ ಕೇಳುಗ್ರೆ. ನಿಮ್ಮಲ್ಲಿ ಕೂಡ ಒಂದಿಷ್ಟು ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಡಾಕ್ಟರ್ ಬಳಿ ಕೇಳ್ಬೋದು. ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಹೃದಯಾಘಾತ, ಹೃದಯ ಸಂಬಂಧಿ ಸಮಸ್ಯೆಗಳು, ಅದು ಕೂಡ ಯೂಸ್ ಅಲ್ಲಿ ಹೆಚ್ಚಾಗ್ತಿರುವಂತಹ ಒಂದಿಷ್ಟು ಸಮಸ್ಯೆಗಳು, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಿದ್ದೀವಿ. ನಮ್ಮ ಜೊತೆಗೆ ಮಂಗಳೂರು KMC ಆಸ್ಪತ್ರೆಯ ಹಿರಿಯ ಹೃದ್ರೋಗ ತಜ್ಞರು ಕೂಡ ಆಗಿರುವಂತಹ ಡಾಕ್ಟರ್ ಮನೀಶ್ ರೈ ಇವರು ಇದ್ದಾರೆ. ಸೊ ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳುಗ್ರೆ, ನಿಮ್ಮ ಕರೆಯನ್ನು ಕೂಡ ಮಾಡಬಹುದು ಅನ್ನೋದನ್ನು ಕೂಡ ಹೇಳುತ್ತಾ ಇದೀಗ ಸಣ್ಣ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಬನ್ನಿ ರೇಡಿ 7.0 FM, ಇದು ಬಣ್ಣ ಬಣ್ಣದ ಬದುಕು.

0: ಮಾತನಾಡ್ತಿದ್ದೀವಿ. ಹಾಗೆಯೇ ಡಾಕ್ಟರ್, ಬಹಳಷ್ಟು ಅರ್ಥಪೂರ್ಣವಾಗಿ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ. ಮತ್ತೆ ಯಾವ ರೀತಿಯಲ್ಲಿ ನಾವು ಅರಿವು ಹೊಂದಿರಬೇಕಾಗುತ್ತೆ, ಏನೇನನ್ನು ಮಾಡಬೇಕಾಗುತ್ತೆ, ಯಾವ ರೀತಿಯಲ್ಲಿ ಲೈಫ್ ಸ್ಟೈಲ್ ಚೇಂಜ್ನಿಂದಾಗಿ ಈ ರೀತಿಯ ಸಮಸ್ಯೆಗಳು ಕೂಡ ಬರ್ತಾ ಇದೆ ಅಂತ. ಸೊ ಇವಾಗ ನಾನು ಕೇಳುವಂಥದ್ದು, ಏನು ಮಾಡಬೇಕು ಏನು ಮಾಡಬಾರ್ದು, ಅಂದರೆ ಯಾವ ರೀತಿಯಲ್ಲಿ ಇದ್ರೇ ಒಳ್ಳೆಯದು, ಫುಡ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವ ರೀತಿಯಲ್ಲಿ ಮಾಡ್ಬೋದು?
1: ಸೊ ಅದೇ ನಾವು ಹೇಳಿದಾಗೆ ಅದೇ ಮೋಸ್ಟ್ ಆಫ್ ಕಾರ್ಡಿಯಕ್ ಡಿಸೀಸ್ ಈಸ್ ಲೈಫ್ ಸ್ಟೈಲ್ ಡಿಸಾರ್ಡರ್. ಸೊ ದಟ್ ಮೀನ್ಸ್ ಇಫ್ ವಿ ಡೂ ಚೇಂಜಸ್ ವಿ ಕ್ಯಾನ್ ಯುರೋಪಿಯನ್ಸ್ ತರ ಹೆಲ್ತ್ ಶುಡ್ ಬಿ ಅ ಪಾರ್ಟ್ ಆಫ್ ಇಟ್. ಸೊ ವಿ ಶುಡ್ ಸ್ಪೆಂಡ್ ಸಮ್ ಟೈಮ್ ಫಾರ್ ಹೆಲ್ತ್. ಸೊ ಎಸ್ಪೆಷಲಿ ಆಸ್ ಯು ಗ್ರೋ ಓಲ್ಡರ್ ಬಿಯಾಂಡ್ 30 years, 30-35 years ಆರ್ 40 years ಆರ್ ಸಮಥಿಂಗ್, ಡೆಫಿನೆಟ್ಲಿ ಹೆಲ್ತ್ ಈಸ್ ಅ ಪ್ರಯಾರಿಟಿ. ಯು ನೋ ಹೆಲ್ತ್ ಈಸ್ ನಾನ್ ನೆಗೋಷಿಯಬಲ್. ಸೊ ವರ್ಕ್ ಕ್ಯಾನ್ ಬಿ ನೆಗೋಷಿಯೇಟೆಡ್ ಬಟ್ ನಾಟ್ ಹೆಲ್ತ್. ಸೊ ವರ್ಕಿಗೆ ಕೆಲಸ ಜಾಸ್ತಿ ಇದೆ, ಹೆಲ್ತ್ಗೆ ಕೆಲಸ ಟೈಮ್ ಇಲ್ಲ ಅಂತ ಹೇಳೋದು ಸರಿಯಲ್ಲ. ಸೊ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಸೊ ಯು ಹ್ಯಾವ್ ಟು ಸ್ಪೆಂಡ್ ಸೈನ್ ಟೈಮ್ ಫಾರ್ ಹೆಲ್ತ್. ಸೆಕೆಂಡ್ ಈಸ್ ಅದೇ ಐ ಮೀನ್ ಇನ್ನೋ ಲೈಫ್ ಚೇಂಜಸ್ ಅಂದ್ರೆ ನಾನು ಹೇಳಿದೆ ಅಲ್ಲ, ನೀವು ಏನ್ ತಿಂತಾ ಇದ್ದೀರಾ ಅದ್ರ ಬಗ್ಗೆ ನಾವು ಸ್ವಲ್ಪ ಕೇರ್ಫುಲ್ ಇರಬೇಕು ತಿನ್ನೋದ್ರ ಬಗ್ಗೆ. ಸೊ ಅಮೌಂಟ್ ಆಫ್ ವಾಟ್ ವಿ ಈಟ್ ಅಂಡ್ ದ ಟೈಪ್ ಆಫ್ ವಾಟ್ ವಿ ಈಟ್. ಸೊ ಪ್ರೊಸೆಸ್ ಫುಡ್, ಜಂಕ್ ಫುಡ್ ಅದೆಲ್ಲ ಕಮ್ಮಿ ಮಾಡಿ ಹೆಲ್ದಿ ಈಟಿಂಗ್, ಕಮ್ಮಿ ಊಟ ಮಾಡಿ, ಅಂಡ್ ವಿ ಶುಡ್ ಹ್ಯಾವ್ ಅ ಕಲ್ಚರ್ ಆಫ್ ಎಕ್ಸಸೈಸಿಂಗ್, ವಾಕಿಂಗ್. ದಟ್ ಶುಡ್ ಬಿ ಇನ್ಗ್ರೇಂಡ್ ಇನ್ ಅಸ್. ವಿ ಶುಡ್ ಹ್ಯಾವ್ ಅ ಕಲ್ಚರಲ್ ಶಿಫ್ಟ್ ಆ ಥರ. ನೋಡಿ ನಮ್ದು ಇಂಡಿಯಾದ್ದು ಇಫ್ ಯು ಲುಕ್ ಡೆಮೋಗ್ರಫಿ ವೈಸ್ ಆವರೇಜ್ ಏಜ್ ಆಫ್ ಇಂಡಿಯಾ ಇಸ್ 28 years. Average age of in India. So that means we are just going to enter that bubble wherein most of the people will have an epidemic of cardiovascular disease.
0: Yes,
1: next one, two, three decades. If we have to address this, we have to address it in epidemic proportions, large scale. So what we have to do is, one, educate the public that health is important.
0: Eradnedandre,
1: encourage healthy lifestyle. That part of it is exercise. ಒಂದು ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಅವರ್ ಕಂಟ್ರಿ ಅಂಡ್ ಯುರೋಪಿಯನ್ ಅಂಡ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಎಲ್ಲಿ ದ ಲಾಂಜಿಟಿವಿಟಿ ಇಸ್ ಹ್ಯೂಜ್ ಸ್ಕ್ಯಾಂಡಿನೇವಿಯನ್ ಕಂಟ್ರೀಸ್, ಹಾರ್ಟ್ ಡಿಸೀಸ್ ಲೆಸ್, ಇಸ್ ದೇ ಹ್ಯಾವ್ ಅ ಕಲ್ಚರ್ ಆಫ್ ಸೈಕ್ಲಿಂಗ್ ಅಂಡ್ ವಾಕಿಂಗ್. ನಮ್ಮಲ್ಲಿ ಕೂಡ ಆ ಥರ ಮಾಡ್ಬೋದು. ಸೊ ನಾವು ಏನಂದ್ರೆ ಕಾರ್, ಬಸ್ ಇಲ್ಲದೆ ರಿಕ್ಷಾ, ಅದೇ
0: ನಡೆಯಲ್ಲ.
1: ನಾವು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆರ್ ಯಂಗ್ ಪೀಪಲ್ ಎಲ್ಲ ವರ್ಕಿಗೆ ಹೋಗುವಾಗ ಇಫ್ ಯು ಕ್ರಿಯೇಟ್ ಅನ್ ಅಟ್ಮಾಸ್ಫಿಯರ್ ಇನ್ಫ್ರಾಸ್ಟ್ರಕ್ಚರ್ ಟು ವಾಕ್ ಕವರ್ಡ್ ಪಾತ್ವೇಸ್ ಆರ್ ಫುಟ್ ಪಾತ್ಸ್ ವೆರ್ ದೇ ಕ್ಯಾನ್ ವಾಕ್ ಆರ್ ಸೈಕಲ್ ಟು ವರ್ಕ್, ನೋ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಚೇಂಜ್. ಸೊ ದಟ್ ವಿಲ್ ಚೇಂಜ್ ದ ಲೈಫ್. ಅಂಡ್ ಟೇಕಿಂಗ್ ದ ಲಿಫ್ಟ್ ಇಸ್ ನಾಟ್ ರೈಟ್. So instead of that, take the stairs, walk more. What I really would like to see is, even in places like Mangalore, where there is a walking culture. We have such a young population. So walking culture, go walking, cycling, walking, if that can be brought back, it'll be really nice.
0: ಓಕೆ, ಮತ್ತೊಂದು ಕಡೆ ನಾವು ನೋಡ್ಲಿಕ್ಕೆ ಹೋದ್ರೆ ಈ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಅದರಲ್ಲಿ ಕೆಲವೊಂದು ವಿಚಾರದಲ್ಲಿ ಬಂದಾಗ ಜಾಸ್ತಿಯಾಗಿ ಮೊಬೈಲ್ ನೋಡ್ತಾ ನೋಡ್ತಾ ನೋಡ್ತಾ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ ಅಂತ ಕೂಡ ಹೇಳ್ತಾರೆ. ಅದು ನಿಜ
1: ಅನ್ಸುತ್ತೆ, ನಂಗೆ ಗೊತ್ತಿಲ್ಲ, ಅದಕ್ಕೆ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ನಂಗೆ ಸಿಕ್ಕಿಲ್ಲ
0: ಕೆಲವೊಂದು, ಯಾಕಂದ್ರೆ ವಾಟ್ಸಪ್ ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೂಡ ಬರ್ತಾನೆ ಇರುತ್ತೆ. ಆದ್ರೆ ನಿದ್ದೆ ಕಣ್ಕೊಂಡ್ರೆ ಬರುವಂತ ಸಾಧ್ಯತೆ ಇರುತ್ತೆ.
1: ಸ್ಟ್ರೆಸ್, ಲ್ಯಾಕ್ ಆಫ್ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಬಾಡಿ, ರಿಕವರಿ ಟೈಮ್. ಸೊ ಪ್ರಾಬ್ಲಮ್ ಏನಂದ್ರೆ ಇನ್ನೊಂದು ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ ಈ ಐಟಿ ಪೀಪಲ್ ಅಲ್ಲಿ, ಸೊ ನೈಟ್ ಶಿಫ್ಟ್ ಮಾಡುವವರಲ್ಲಿ ಕೊಲೆಸ್ಟ್ರಾಲ್ ಅಂಶ ಎಲ್ಲ ತುಂಬಾ ಜಾಸ್ತಿ ಇರ್ತದೆ. ಯಾಕಂದ್ರೆ ನೈಟ್ ಟೈಮ್ ಇಸ್ ವೆನ್ ದ ಬಾಡಿ ಸಿಂಥಸೈಸಸ್ ಕೊಲೆಸ್ಟ್ರಾಲ್. ಸೊ ಆಗ ನೀವು ಲಿವರ್ ಗೆ ಕೆಲಸ ಕೊಟ್ರೆ, ಊಟ ಮಾಡ್ಕೊಂಡು ಲೇಟ್ ನೈಟ್ ಬಿಂಜಿಂಜಿಂಗ್ ಎಲ್ಲ ಮಾಡಿದ್ರೆ ಕೊಲೆಸ್ಟ್ರಾಲ್ ಅಂಶ ಎಲ್ಲ ತುಂಬಾ ಜಾಸ್ತಿ ಆಗುತ್ತೆ. ಅದೇ ತರ ಸ್ಲೀಪ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಬಾಡಿ ಟು ರೀಜನರೇಟ್. ಸೊ ಯು ನೋ, ಸೊ ಅದು ದಟ್ ಇಸ್ ವೆರಿ, ದಟ್ ಇಸ್, ಯು ಶುಡ್ ನಾಟ್ ಕಾಂಪ್ರಮೈಸ್ ಆನ್ ದಟ್.
0: ಓಕೆ, ಮತ್ತೊಂದು ಕಡೆ ಡಿಪ್ರೆಷನ್ ಜಾಸ್ತಿಯಾಗಿ ಬಿ ಪಿ ಬಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋದು ಕೂಡ
1: ಅಲ್ಲ. ಸಿ, ಮೆಂಟಲ್ ಹೆಲ್ತ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಪ್ರಾಬ್ಲಮ್ ವಿತ್ ಮೆಂಟಲ್ ಹೆಲ್ತ್ ಇಸ್ ಯು ಕಾಂಟ್ ಕ್ವಾಂಟಿಫೈ. ಈಗ ಬಿ ಪಿ ಕ್ವಾಂಟಿಫೈ ಮಾಡ್ಬೋದು, ಬಿ ಪಿ 100, 150, ಮೆಂಟಲ್ ಹೆಲ್ತ್ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಸ್ಟ್ರೆಸ್ ಎಷ್ಟು ಅಂತ, ಸ್ಟ್ರೆಸ್ ಎಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ ಹಾರ್ಟ್ ಡಿಸೀಸ್ಗೆ ಅಂತ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಎವ್ರಿಥಿಂಗ್ ಇಸ್ ಲಿಂಕ್. ನೀವು ಹೇಳಿದಾಗೆ ಸ್ಟ್ರೆಸ್ ಜಾಸ್ತಿ ಆದ್ರೆ ಬಿ ಪಿ ಜಾಸ್ತಿ ಆಗ್ಬಹುದು, ಆ ತರ ಆಗ್ಬಹುದು. ಸೊ ಹಾರ್ಟ್ ರೇಟ್ ಎಲ್ಲ ಜಾಸ್ತಿ ಆಗ್ತದೆ, ಅದರಿಂದ ತೊಂದರೆ ಬರುವ ಸಾಧ್ಯತೆ ಇದೆ. ಸೊ ಯು ನೋ, ಬಟ್ ಅದನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಆಗುದಿಲ್ಲ.
0: ಓಕೆ, ಸ್ಲೀಪ್ ಟೈಮ್ ಅಂದ್ರೆ ಇವಾಗ ಎಷ್ಟು ನಿದ್ರೆ ತುಂಬಾ ಬೆಸ್ಟ್ ಅಂತ ಈ ಹಾರ್ಟ್ ಹೆಲ್ತ್ ಗೆ?
1: ಹಾರ್ಟ್ ಹೆಲ್ತ್ ಗೆ ಅಲ್ಲ, ಓವರ್ಆಲ್ ಹ್ಯೂಮನ್ ಬೀಯಿಂಗ್ ಗೆ 6-8 hours ಸ್ಲೀಪ್ ಇಸ್ ಇಂಪಾರ್ಟೆಂಟ್. ಕಾಂಪ್ರಮೈಸಿಂಗ್ ಆನ್ ದಟ್ ಕ್ವಾಲಿಟಿ ಆಫ್ ಸ್ಲೀಪ್ ಆಲ್ಸೋ. ಇನ್ನೊಂದು ಏನಂತ ಹೇಳ್ತೇವೆ ಅಂದ್ರೆ, ನಾವೇನು ಕಂಡುಪಡ್ತೇವೆ ಅಂದ್ರೆ ಸ್ಲೀಪ್ ಆಪ್ನಿಯಾ ಅಂತ. ಸ್ಲೀಪ್ ಆಪ್ನಿಯಾ ಅಂದ್ರೆ ನಿದ್ದೆ ಮಾಡ್ತಾರೆ 6 ಗಂಟೆ 7 ಗಂಟೆ, ಬಟ್ ಅದು ನಿದ್ದೆ ಕ್ವಾಲಿಟಿ ಚೆನ್ನಾಗಿರಲ್ಲ.

0: ಬಿಪಿ, ಮೈಲ್ಡ್ ಬಿಪಿ, ಫ್ರಾಂಕ್ ಬಿಪಿ ಆಗುತ್ತೆ, ಕೊಲೆಸ್ಟ್ರಾಲ್ ತುಂಬಾ ಜಾಸ್ತಿ ಇದೆ, ಈ ಮೂರರಿಂದ ಹಾರ್ಟ್ ಸಮಸ್ಯೆ ಬರ್ತದೆ
1: ಬರುತ್ತೆ ಅಂತ ಹೇಳಿ.
0: ಸೊ ಪ್ರಿವೆನ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಪ್ರೊಫಿಲಾಕ್ಟಿಕ್ ಚೆಕಿಂಗ್, ಡಾಕ್ಟರ್ ವಿಸಿಟ್ ಮಾಡೋದು, ಮತ್ತೆ ಅದು ತೊಂದರೆ ಕಂಡು ಬಂದಾಗ ಆಗಲೇ ಅದನ್ನು

0: ಎಲ್ಲ ಸ್ನಾಕ್ಸ್ ಅದು ಇದು
1: ಪ್ರೊಸೆಸ್ಡ್ ಫುಡ್, ಪ್ರೊಸೆಸ್ಡ್ ಫುಡ್ ಇಸ್ ಪ್ರೊಸೆಸ್ಡ್ ಫುಡ್ ರಿಫೈನ್ಡ್ ಶುಗರ್ಸ್ ಆಲ್ ದೋಸ್ ಥಿಂಗ್ಸ್ ಆರ್ ನಾಟ್ ಗುಡ್. ಸೊ ಅಂಡ್ ಏರಿಟೆಡ್ ಡ್ರಿಂಕ್ಸ್ ಅದೆಲ್ಲ ಆಲ್ ದೋಸ್ ಥಿಂಗ್ಸ್ ವಿಲ್ ರಿಸಲ್ಟ್ ಇನ್ ಡಿಸೀಸ್. ಅದು ಫುಡ್ ಫುಡ್ ಬಗ್ಗೆ ಇಂಪಾರ್ಟೆನ್ಸ್ ಏನು ಅದರಿಂದ ತೊಂದರೆ ಆಗ್ತದೆ ಅಂತ ನಾವು ಯೋಚನೆ ಮಾಡಬೇಕು. ಅಂಡ್ ಆಸ್ ಐ ಟೋಲ್ಡ್ ಏನು ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ಸ್ ಇಸ್ ಮೆಟರ್ನಲ್ ಲವ್. ಅದೇ ತಾಯಿ ಆದ್ರೆ ಅಷ್ಟೊಂದು ಊಟ ಮಾಡಿ ಕೊಡ್ತಾರೆ ತಿನ್ನು ತಿನ್ನು ತಿನ್ನು ಅಂತ, ಅವ್ರಿಗೆ ಅರ್ಥ ಆಗಲ್ಲಕ್ಕೆ ತುಂಬಾ ಜಾಸ್ತಿ ತಿಂದ್ರೆ ಅದು ಹೊಟ್ಟೆಯಲ್ಲಿ ಜಿಡ್ಡಾಗಿ ಸೇರ್ತದೆ, ಅದರಿಂದ ತೊಂದರೆ ಬರ್ತದೆ. ಸೊ ಇಟ್ಸ್ ಇಂಪಾರ್ಟೆಂಟ್ ದಟ್ ಫುಡ್ ಈಸ್ ಇಂಪಾರ್ಟೆಂಟ್ ಟು ಲಿವ್.
0: ಒಬ್ರು ಕರೆಯಲ್ಲಿದ್ದಾರೆ, ಯಾರು ಅಂತ ಕೇಳೋಣ. ಹಲೋ
2: ಹಲೋ
0: ಹಲೋ ನಮಸ್ತೆ, ಯಾರು ಮಾತನಾಡ್ತೀರಿ? ನಮಸ್ತೆ ನಮಸ್ತೆ, ಕೇಳಿ ನಿಮ್ಮ ಪ್ರಶ್ನೆ.
2: ಪ್ರಶ್ನೆ ಅಂದ್ರೆ ಡಾಕ್ಟರ್ ಹೃದಯದ ಬಗ್ಗೆ ಮಾತಾಡ್ತಾ ಇದ್ದಾರೆ.
0: ಹೌದು ಹೌದು.
2: ಪ್ರಶ್ನೆ ಏನಿಲ್ಲ, ಹೃದಯವನ್ನು ಮೊದಲು ಪ್ರೀತಿಸ್ಬೇಕು ನಾವು. ನಮ್ಮ ಹೃದಯವನ್ನು ನಾವು ಪ್ರೀತಿಸ್ಬೇಕು ಮತ್ತೆ ಎಲ್ಲರನ್ನು ಪ್ರೀತಿ ಮಾಡಬೇಕು, ಆಗ ಹೃದಯಾಘಾತ ಬರುವುದಿಲ್ಲ ಅಂತ ಹೇಳ್ತಾರೆ. ಮತ್ತೆ ಡಾಕ್ಟರ್ ಹೇಳಿದ್ರು ಲೈಫ್ ಸ್ಟೈಲ್ ಬಗ್ಗೆ ನೋಡ್ಬೇಕಂತ. ಈಗ ನೋಡಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವು ಬೇಗ ತಿನ್ಬೇಕು, ಹೆಚ್ಚು ತಿನ್ಬೇಕು. ಮಧ್ಯಾಹ್ನ ಸ್ವಲ್ಪ ಇದ್ದು ರಾತ್ರಿ ಏನ್ ತಿನ್ಬಾರ್ದು ಅಂತ ನಾವೆಲ್ಲ ಉಲ್ಟಾ ಮಾಡ್ತಾ ಇದ್ದೇವೆ. ಈಗ ನಮ್ಮ ಸ್ಟೂಡೆಂಟ್ಗಳು ಬೆಳಿಗ್ಗೆ ತಿನ್ನುವುದೇ ಇಲ್ಲ, ವಿದ್ಯಾರ್ಥಿಗಳು ಯಾರು ಕೂಡ ಖಾಲಿ ಹೊಟ್ಟೆಯಲ್ಲೇ ಹೋಗ್ತಾರೆ. ಮಧ್ಯಾಹ್ನ ಸ್ನಾಕ್ಸ್ ಜ್ಯೂಸ್ ಏನಾದ್ರೂ ಕುಡಿತಾರೆ, ರಾತ್ರಿ ಸರಿ ತಿಂತಾರೆ ಎಲ್ಲಾ ಮಕ್ಕಳು.
0: ಅದೇ ಡಾಕ್ಟರ್ ಹೇಳ್ತಿದ್ರು, ನಮ್ಮ ಇಂಡಿಯಾದಲ್ಲಿ ವರ್ಕಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿದ್ದೇವೆ, ಹೆಲ್ತ್ಗೆ ಕೊಡ್ತಾ ಇಲ್ಲ ಅಂತ.
2: ಹೆಲ್ತ್ಗೆ ಕೊಡ್ತಾರೆ, ನಾವು ಹೊರದೇಶದಲ್ಲೆಲ್ಲ ಹೋದ್ರೆ ಹೌದು ವರ್ಕ್ ಕಡಿಮೆ ಮಾಡಿ ಹೆಲ್ತ್ ಅನ್ನೇ ನೋಡ್ತಾರೆ. ರಾತ್ರಿ ಅವ್ರ ಅನ್ನವನ್ನು ತಿನ್ನುವುದೇ ಇಲ್ಲ, ಹೊರಗಿನ ದೇಶದಲ್ಲೆಲ್ಲ ಯಾರು ಕೂಡ ಅನ್ನ ತಿನ್ನುವುದೇ ಇಲ್ಲ. ಜಪಾನ್ ಅವರೆಲ್ಲ 100 ವರ್ಷ ಎಲ್ಲ ಬರ್ತಾರೆ.
0: ಹೌದೌದು.
2: ನಮ್ಮಲ್ಲಿ ಹೇಗಾಗಿದೆ ಅಂದ್ರೆ ಇಂಡಿಯನ್ಸ್ ಅದು ಅದಕ್ಕೆ ನಾವು ಅಂಟಿಕೊಂಡು ಬಿಟ್ಟಿದ್ದೇವೆ.
0: ಹೌದು ಹೌದು.
2: ಹಾಗೆ ನನಗೀಗ 64 ವರ್ಷ, ನಾನು ಯೋಗ ಇದೆಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೇನೆ.
0: ಓಕೆ.
2: ನಾನು ಇಷ್ಟಾದಂಗೆ ಯಾವುದೇ ಟೆಸ್ಟ್ ಮಾಡ್ಲಿಲ್ಲ, ಬಿಪಿ ಶುಗರ್ ಇಲ್ಲ, ಅದೊಂದು ನೋಡಿದ್ದೇನೆ. ಮತ್ತೆ ಈಗ ಡಾಕ್ಟರ್ ಹೇಳಿದ ಮೇಲೆ ಎಲ್ಲ ಫುಲ್ ಚೆಕಪ್ ಮಾಡ್ಬೇಕಂತ ಉಂಟು.
0: ಓಕೆ ಓಕೆ ಫೈನ್, ಯೆಸ್ ಖಂಡಿತ.
2: ಹಾಗೆ ನಾನು ಡಾಕ್ಟರ್ ಹತ್ರ ಒಂದು ಪ್ರಶ್ನೆ, ನೆಲ್ಲಿ ಜ್ಯೂಸ್ ಒಂದು ವಾರದಲ್ಲಿ 2-3 ಸಲ ಕುಡಿಯುತ್ತೇನೆ, ಅದೆಷ್ಟು ಒಳ್ಳೇದಂತ ಕುಡಿಯುವುದು ನಾವು?
1: ಯಾವ್ದು ಕೂಡ ಇದು ಮಿತಿಯಲ್ಲಿ ಕುಡಿದ್ರೆ ಏನ್ ಸಮಸ್ಯೆ ಇರಲ್ಲ ಅಮ್ಮ,
2: ತುಂಬಾ ಜಾಸ್ತಿ
1: ತುಂಬಾ ಜಾಸ್ತಿಯಲ್ಲಿ ಕುಡಿದ್ರೆ ತೊಂದರೆ ಆಗ್ಬಹುದು. ಆಯ್ತಾ? ಓಕೆ
0: ಓಕೆ.
1: ಒಂದು ವಿಷಯ ಅಂದ್ರೆ ನಾನು ಯೋಗ ಜಾಂಕ್ಷನ್ ಹೇಳ್ಬೇಕಂದ್ರೆ ಮೆಟಾಬಾಲಿಕ್ ಸಿಂಡ್ರೋಮ್. ಸೊ ಅದನ್ನು ನಾವು ಆಗ್ಲೇ ತಡೆಗಟ್ಟಬೇಕು. ನಾವು ಕಂಡುಬರ್ತಾ ಇರೋದು ಏನಂದ್ರೆ ಅದೇ ಮೆಟಾಬಾಲಿಕ್ ಸಿಂಡ್ರೋಮ್ ಅನ್ನ ಆಗ್ಲೇ ರಿವರ್ಸ್ ಮಾಡಿದ್ರೆ ಒಳ್ಳೇದು. ಅದನ್ನು ಬಿಟ್ರೆ ಡಯಾಬಿಟೀಸ್ ಅಂತ ಕಾಯಿಲೆ ಬಂದು ಹಾರ್ಟ್ ಸಮಸ್ಯೆ ಬಂದೇ ಬರ್ತದೆ. ಸೊ ಅದು ಮೆಟಾಬಾಲಿಕ್ ಸಿಂಡ್ರೋಮ್ ಇಂಡಿಕೇಟರ್ಸ್ ಇದೆ. ಒಂದು ಫಿಸಿಕಲ್ ಇಂಡಿಕೇಟರ್ಸ್, ಎಬ್ಡಾಮಿನಲ್ ಒಬೆಸಿಟಿ ತುಂಬಾ ತಪ್ಪ ಇದ್ರೆ, ಮತ್ತೆ ಮೆಟಾಬಾಲಿಕ್ ಇಂಡಿಕೇಟರ್ಸ್, ಬಿ ಪಿ ಜಾಸ್ತಿ ಇರೋದು, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರೋದು, ಇಲ್ಲದೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಫಸ್ಟ್ ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ ಪ್ರೀ ಡಯಾಬಿಟೀಸ್, ಥರ್ಡ್ ಸ್ಟೆಪ್ ಡಯಾಬಿಟೀಸ್. ಸೊ ಅದನ್ನು ಫಸ್ಟ್ ಸ್ಟೆಪ್ ಅಲ್ಲಿ ಕಂಡುಹಿಡಿದು ವೆಯ್ಟ್ ಲಾಸ್ ಮಾಡಿ ಹೊಟ್ಟೆ ಹೋಗೋ ತರ ಮಾಡಿ ಎಲ್ಲ ರಿವರ್ಸ್ ಮಾಡಿದ್ರೆ ಹಾರ್ಟ್ ಸಮಸ್ಯೆ ಅವಾಯ್ಡ್ ಮಾಡಬಹುದು. ಆ ಮೆಟಾಬಾಲಿಕ್ ಸಿಂಡ್ರೋಮ್ ತುಂಬಾ ಕಾಮನ್ ಇಂಡಿಯಾದಲ್ಲಿ, ನಿಯರ್ಲಿ 1 in 3 ಹ್ಯಾಸ್ 1 in 3, ಅಂಡ್ ದಟ್ ಇನ್ಸಿಡೆಂಟ್ ಸ್ಟಾರ್ಟ್ಸ್ ಆಫ್ಟರ್ ದ ಏಜ್ ಆಫ್ 30. ಸೊ ಅದಕ್ಕೆ ಹೇಳಿದ 25 to 30 ಇಸ್ ಡಿಸೈಡಿಂಗ್ ಪಾಯಿಂಟ್. ಅದರಲ್ಲಿ ಯು ಶುಡ್ ಬಿ ಕೇರ್ಫುಲ್. ಟಿಲ್ 20 ದೇರ್ ಇಸ್ ಸಮ್ ಲೀನಿಯನ್ಸಿ, 20-25 ಅಲ್ಲಿ, 25 ಆದ್ಮೇಲೆ ಯು ಶುಡ್ ಬಿ ಸೀರಿಯಸ್ ಅಬೌಟ್ ಯುವರ್ ಹೆಲ್ತ್. ಸೊ ಒಂದ್ಸಲ ಚೆಕ್ಅಪ್ ಮಾಡಿ ಮೆಟಾಬಾಲಿಕ್ ಸಿಂಡ್ರೋಮ್ ಮಾತ್ರ ಏನಾದ್ರು ಕಂಡು ಬಂದ್ರೆ 30 ಇಯರ್ಸ್ ಅಲ್ಲಿ ಯು ಹ್ಯಾವ್ ಟು ಸ್ಟಾಪ್ ಇಟ್ ದೇರ್, ರಿವರ್ಸ್ ಇಟ್ ದೇರ್, ಅದರ್ವೈಸ್ ಯು ಆಸ್ಕಿಂಗ್ ಫಾರ್ ಟ್ರಬಲ್.
0: ಓಕೆ ಓಕೆ ಫೈನ್, ಎಸ್. ಮತ್ತೊಂದು ಕಡೆ ಡಾಕ್ಟರ್, ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಆಗ ನಾವು ಮಾತನಾಡ್ತಾ ಇದ್ದೆವು, ಡಯಾಬಿಟಿಸ್, ಬಿ ಪಿ, ಕೊಲೆಸ್ಟ್ರಾಲ್ ಇದ್ರ ಬಗ್ಗೆ ಮಾತನಾಡಿದ್ದೆವು. ಆದರೆ ಫ್ಯಾಮಿಲಿ ಹಿಸ್ಟ್ರಿ ಬಗ್ಗೆ ಕೂಡ ನಾವು ಮಾತನಾಡ್ತಿರುವಾಗ, ಇವಾಗ ಹೆಚ್ಚಾಗಿ ತಂದೆ ತಾಯಿಯರಲ್ಲಿ ಯಾರಾದ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆ ರೀತಿ ಎಲ್ಲ ನೆನೆದಿದ್ರೆ ಮಕ್ಕಳಿಗೆ ಕಟ್ಟಿಟ್ಟ ಬುತ್ತಿನ ಅಥವಾ ಬಂದೇ ಬರುತ್ತಾ ಯಾವ ರೀತಿ ಅಂತ?
1: ಬಂದೇ ಬರಬೇಕು ಅಂದ್ರೆ ಅದೇನಂದ್ರೆ ಇದರಲ್ಲಿ ಕೊಲೆಸ್ಟ್ರಾಲ್ ಅಂಶ ಅಲ್ಲ ಮೋಸ್ಟ್ ಕಾಮನ್, ಅದು ಹೆರಿಡಿಟ್ರಿ. ಸೊ ತಂದೆ ತಾಯಿಗೆ ಕೊಲೆಸ್ಟ್ರಾಲ್ ಇದ್ರೆ ಮಕ್ಕಳಿಗೆ ಕೂಡ ಕೊಲೆಸ್ಟ್ರಾಲ್ ಬರುವ ಚಾನ್ಸಸ್ ಇದೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಸ್ಟ್ರಾಂಗ್ ಇದ್ರೆ ನಾವು ಏನ್ ಮಾಡ್ತೇವೆ ಅಂದ್ರೆ ಮೊದಲೇ ಸ್ಕ್ರೀನಿಂಗ್ ಮಾಡ್ತೇವೆ ಸಣ್ಣ ವಯಸ್ಸಲ್ಲಿ, 25-30 ಇಯರ್ಸ್ ಸ್ಕ್ರೀನಿಂಗ್ ಮಾಡಿ. ನಮ್ ಥ್ರೆಶೋಲ್ಡ್ ಇದೆಯಲ್ಲ, ಟ್ರೀಟ್ಮೆಂಟ್ ಇನಿಶಿಯೇಷನ್ ಥ್ರೆಶೋಲ್ಡ್. ಸೊ ನಾರ್ಮಲ್ ಜನರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇರುವವರಿಗೆ ನಾವು ಜಾಸ್ತಿ ಇದು ಕೂಡ ವೆಯ್ಟ್ ಮಾಡ್ತೇವೆ. ಬೇರೆ ಏನು ರಿಸ್ಕ್ ಫ್ಯಾಕ್ಟರ್ ಇಲ್ಲ, ಶುಗರ್ ಇಲ್ಲ, ಬಿ ಪಿ ಇಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಸ್ಮೋಕಿಂಗ್ ಇಲ್ಲ, ಖಾಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ನಾವು ಟೈಮ್ ಕೊಡ್ತೇವೆ. ನೀನು 3 ತಿಂಗಳು ಬಿಟ್ಟು ಬಾ, 6 ತಿಂಗಳು ಬಿಟ್ಟು ಬಾ, ಸ್ವಲ್ಪ ಕೊಲೆಸ್ಟ್ರಾಲ್ ಕಮ್ಮಿ ಮಾಡು, ವೆಯ್ಟ್ ಕಮ್ಮಿ ಮಾಡು, ಊಟ ಕೊಬ್ಬಿನಂಶ ಕಮ್ಮಿ ಮಾಡು, ವೆಯ್ಟ್ ಮಾಡೋಣ, ನೋಡೋಣ ನೋಡೋಣ ಅಂತ. ಬಟ್ ಅಕಸ್ಮಾತ್ ಯಾರಿಗೆ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದೆ ಅಂದ್ರೆ ಕೊಲೆಸ್ಟ್ರಾಲ್ ಸ್ವಲ್ಪ ಜಾಸ್ತಿ ಇದ್ದು ಕೂಡ ನಾವು ಆ ಟೈಮಲ್ಲಿ ಅವನಿಗೆ ಟ್ರೀಟ್ಮೆಂಟ್ ಚಾಲು ಮಾಡಬೇಕಾ ಇಲ್ವಾ ಅಂತ ಏನೋ ಯೋಚನೆ ಮಾಡಬೇಕು. ಅದಕ್ಕೆ ನಾವು ಕೆಲವೊಂದು ಅಡಿಷನಲ್ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಈಗ ನಾವು ಬ್ಲಡ್ ಟೆಸ್ಟ್ ಮಾಡ್ತೇವಲ್ಲ, ಅದು ಫಸ್ಟ್ ಸ್ಟೆಪ್. ರಿಸ್ಕ್ ಸ್ಟ್ರಾಟಿಫಿಕೇಶನ್ ಅಂತ ಇದೆ. ರಿಸ್ಕ್ ಸ್ಟ್ರಾಟಿಫಿಕೇಶನ್, ಈ ವ್ಯಕ್ತಿಗೆ ನೆಕ್ಸ್ಟ್ 5 ವರ್ಷದಲ್ಲಿ 10 ವರ್ಷದಲ್ಲಿ ಹಾರ್ಟ್ ಡಿಸೀಸ್ ಬರುವ ಚಾನ್ಸಸ್ ಎಷ್ಟು, 10% 20% 5% ಅಂತ ನಮಗೆ ರಿಸ್ಕ್ ಕೋರ್ಸ್ ಇರ್ತದೆ. ಸೊ ಆ ರಿಸ್ಕ್ ಕೋರ್ಸ್ ಅಲ್ಲಿ

0: ಫಸ್ಟ್ ಸ್ಟೆಪ್ ಇರೋದು ಈ ಬೇಸಿಕ್ ಬ್ಲಡ್ ಟೆಸ್ಟ್. ಸೊ ಅದರಲ್ಲಿ ನಮಗೆ ಕ್ಲಿಯರ್ ಹೈ ರಿಸ್ಕ್ ಅಂತ ಗೊತ್ತಾದ್ರೆ ನಾವು ಆಗಲೇ ಟ್ರೀಟ್ಮೆಂಟ್ ಮಾಡ್ತೇವೆ. ಕ್ಲಿಯರ್ ಲೋ ರಿಸ್ಕ್ ಅಂತ ಗೊತ್ತಾದ್ರೆ ಏನ್ ಮಾಡುದಿಲ್ಲ, ಫಾಲೋ ಅಪ್ ಅಂತ ಹೇಳ್ತೇವೆ, 3 ವರ್ಷ ಆದ್ಮೇಲೆ ಅಥವಾ 5 ವರ್ಷ. ಕೆಲವೊಬ್ರು ಇಂಟರ್ಮೀಡಿಯೇಟ್ ರಿಸ್ಕ್ ಇರ್ತದೆ, ಸೊ ಅವರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತದೆ, ಒಂದ್ ಸ್ವಲ್ಪ ಬಿಪಿ ಇರ್ತದೆ, ಅವರಿಗೆ ಆಗಲೇ ನಾವು ಕೊಲೆಸ್ಟ್ರಾಲ್ ಬಿಪಿಗೆ ಟ್ರೀಟ್ಮೆಂಟ್ ಮಾಡ್ಬೇಕಾ ವೇಟ್ ಮಾಡ್ಬೇಕಾ ಅಂತ ಯೋಚನೆ ಮಾಡ್ತೇವೆ. ಅಂತವ್ರಿಗೆ ನಾವು ಎಡಿಷನಲ್ ಟೆಸ್ಟ್ ಮಾಡ್ತೇವೆ, ಸಿಟಿ ಕ್ಯಾಲ್ಸಿಯಂ ಇಲ್ಲ ಸಿಟಿ ಆಂಜಿಯೋಗ್ರಾಮ್ ಆತರ ಎಡಿಷನಲ್ ಟೆಸ್ಟ್ ಮಾಡಿ ಹಾರ್ಟ್ ಅಲ್ಲಿ ಆಲ್ರೆಡಿ ಬ್ಲಾಕೇಜಸ್ ಸ್ಟಾರ್ಟ್ ಆಗಿದೆಯಾ ಇಲ್ವಾ ಅಂತ ಡಿಸೈಡ್ ಮಾಡ್ತೇವೆ. ಸ್ಟಾರ್ಟ್ ಆಗಿದ್ರೆ ಆಗಲೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಬೇಕು ಎಲ್ಲದಕ್ಕೂ, ಇಲ್ಲ ಅಂತ ಕ್ಲೀನ್ ಇದ್ರೆ ಫಾಲೋ ಅಪ್ ಮಾಡ್ತೇವೆ
1: ಮಾಡ್ತೀವಿ ಅಂತ ಹೇಳ್ಕೊಂಡು ಒಬ್ರು ಮತ್ತೊಬ್ರು ಕರೆಯಲಿದ್ದಾರೆ. ಹಲೋ
2: ಹಲೋ
1: ಹಲೋ ನಮಸ್ತೆ.
2: ನಮಸ್ತೆ
1: ಡಾಕ್ಟರ್. ನಮಸ್ತೆ, ಪ್ರಶ್ನೆ ಕೇಳಿ.
2: ತುಂಬಾ ಚೆನ್ನಾಗಿ, ನಾನು ರತ್ನಶೆಟ್ಟಿ
1: ಅವರೇ ಕೇಳಿ.
2: ಅಲ್ಲ ತುಂಬಾ ಹೃದಯಾಘಾತದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಿ. ನಮ್ಗೆ ಒಂದು ಸಾವಿರ ತನಕ ಬದುಕಬೇಕು
1: ಅದಕ್ಕೆ.
2: ಅದಕ್ಕೆ ನಿಮ್ದು ಇದೆಲ್ಲ ನೀವೆಲ್ಲ ಹೇಳ್ತಿದ್ದೆಲ್ಲ ಚೆನ್ನಾಗಿ ಕಿವಿಗೊಟ್ಟು ಕೇಳಿದ್ದು. ಮತ್ತೆ ಎಂತ ಗೊತ್ತಾದ ಡಾಕ್ಟ್ರ, ನಾವು ಜೀವನ ಜೀವಿಸುವಷ್ಟು ನಮಗೆ ಕೆಲಸ ಬೇಕಲ್ಲ ಡಾಕ್ಟ್ರ. ಕೆಲವರು ಕೂತಲ್ಲಿ ತಿಂದು ಇನ್ನು ತಿಂತಾ ಇರ್ತಾರೆ, ಅದು ಕೊಲೆಸ್ಟ್ರಾಲ್ ಎಲ್ಲ ಹೆಚ್ಚಾಗಿ ಮತ್ತೆ ಹೃದಯಾಘಾತ ಆಗುವ ಆಮೇಲೆ ಡಾಕ್ಟ್ರೆ, ಇದು ಜಿಮ್ ಎಲ್ಲ ಅದೆಲ್ಲ ಒಳ್ಳೇದಲ್ಲ ಡಾಕ್ಟ್ರೆ, ಇದೆಲ್ಲ ಹೃದಯ ಇದು ಆರೋಗ್ಯಕ್ಕೆ.
0: ಎಕ್ಸರ್ಸೈಸ್ ಒಳ್ಳೇದು, ಎಕ್ಸರ್ಸೈಸ್ ಒಳ್ಳೇದು, ಯಾವುದೇ ಪ್ರಮಾಣದಲ್ಲಿ ಎಕ್ಸರ್ಸೈಸ್ ಒಳ್ಳೇದು, ಎಕ್ಸರ್ಸೈಸ್ ತುಂಬಾ ಒಳ್ಳೇದು ಹಾರ್ಟ್ ಅಲ್ಲಿ. ಬಟ್ ಎಕ್ಸರ್ಸೈಸ್ ಹೇಳಿದಾಗೆ ನಾನು ಹೇಳ್ದಲ್ಲ, ಗೈಡೆಡ್ ಇರಬೇಕು, ಮೆಲ್ಲ ಮೆಲ್ಲನೆ ಜಾಸ್ತಿ ಆಗ್ಬೇಕು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ರತ್ನ ಅವರೇ. ಎಸ್ ಸರ್, ಮತ್ತೊಂದು ಕೇಳೋಕೆ ನಾನು ಇಷ್ಟಪಡುವಂಥದ್ದು ಡಾಕ್ಟರ್, ಇವಾಗ ಜಿಮ್ಗೆ ವರ್ಕೌಟ್ ಮಾಡ್ತಿರುವವರಿಗೆ ಪ್ರೋಟೀನ್ ಸಪ್ಲಿಮೆಂಟ್ಸ್ ಇದು ಕೊಡ್ತಾರೆ, ಸೊ ಇದು ಹೃದಯಕ್ಕೆ ಸುರಕ್ಷಿತನೇ?
0: ಪ್ರೋಟೀನ್ ಅಂತಲ್ಲ, ಅದೇ ಪ್ರೀ ಎನರ್ಜಿ ವರ್ಕೌಟ್ ಡ್ರಿಂಕ್ಸ್ ಅದರಲ್ಲೆಲ್ಲ, ಅದರಲ್ಲಿ ಪ್ರೋಟೀನ್ ಕೂಡ ಇರ್ತದೆ, ಕೆಲವೊಂದು ಪ್ರೋಟೀನ್ ಕ್ಲೀನ್ ಇರ್ತದೆ, ಪ್ರೋಟೀನ್ ಕೆಲವೊಂದು ಅಂಶ ಬೇಕು. ಬಟ್ ಅದರಲ್ಲಿ ಏನಿದೆ ಅಂತ ನೋಡ್ಬೇಕು, ಕೆಫೀನ್ ಅಂಶ ಅಷ್ಟೊಂದು ಒಳ್ಳೇದಲ್ಲ. ಸೊ ಅದರಲ್ಲಿ ಕೆಲವೊಮ್ಮೆ ಬರ್ನ್
1: ಮಾಡಿ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡ್ಕೋಬೇಕು,
0: ಕೆಫೀನ್ ಅಂಶ ಎಷ್ಟಿದೆ ಅಂತ. ಸೊ ಕೆಫೀನ್ ಸ್ಟಿಮ್ಯುಲೆಂಟ್, ಸೊ ಅದ್ರಲ್ಲಿ ಕೆಲವೊಮ್ಮೆ ಇದು ಪ್ರೀ ಎನರ್ಜಿ ವರ್ಕೌಟ್ ಡ್ರಿಂಕ್ಸ್ ಅಲ್ಲಿ ಕೆಫೀನ್ ಅಂಶ ತುಂಬಾ ಜಾಸ್ತಿ ಇರ್ತದೆ. ಸೊ ಅದು ಇರುವುದೇನಂದ್ರೆ ಬರ್ನ್ ಮಾಡ್ಲಿಕ್ಕೆ, ಕ್ಯಾಲರಿ ಬರ್ನ್ ಮಾಡ್ಲಿಕ್ಕೆ. ಬಟ್ ಹೌ ಇಟ್ ವರ್ಕ್ಸ್ ಇಸ್ ಇಟ್ ಇನ್ಕ್ರೀಸ್ ದ ಮೆಟಬಾಲಿಸಮ್ ರೇಟ್, ಹಾರ್ಟ್ ರೇಟ್, ಬಿಪಿ ಎಲ್ಲ ಜಾಸ್ತಿ ಮಾಡ್ತದೆ. ದಟ್ ಮೈಟ್ ನಾಟ್ ಬಿ ವೆರಿ ಹೆಲ್ಪ್ಫುಲ್. ದೇರ್ ಇಸ್ ನೋ ಫೈನಲ್ ಆನ್ಸರ್ ಫಾರ್ ದಟ್ ಪ್ರೀ ಎನರ್ಜಿ ವರ್ಕೌಟ್ ಡ್ರಿಂಕ್ಸ್. ಬಟ್ ವಾಟ್ ಈಸ್ ಇಸ್ ಕಾಷನ್, ಎಸ್ಪೆಷಲಿ ಬೇಸ್ಡ್ ಆನ್ ದಿ ರಿಸ್ಕ್ ಪ್ರೊಫೈಲ್ ಅಂಡ್ ಏನಿದೆ ಅದರಲ್ಲಿ ಅಂತ.
1: ಎಸ್, ವೆರಿ ಇಂಪಾರ್ಟೆಂಟ್ ಅಂದ್ರೆ. ಮತ್ತೊಂದು, ಇವಾಗ ಹೆಚ್ಚಿನವರು ಸ್ಮಾರ್ಟ್ ವಾಚ್ ಅನ್ನೆಲ್ಲ ನೋಡ್ತಾರೆ, ಅದರಲ್ಲಿ ಹಾರ್ಟ್ ರೇಟ್ ಇರುತ್ತೆ, ಅದರಲ್ಲೆಲ್ಲ ಬರೆದಿರುತ್ತೆ, ಅದು ಹೇಗೆ, ಅದನ್ನು ನಂಬಬಹುದಾ ಹೇಗೆ ಅಂತ?
0: ನಂಬಬಹುದು, ದೇರ್ ಆಲ್ ವ್ಯಾಲಿಡೇಟೆಡ್.
1: ಓಕೆ,
0: ಒಂದು ಯು ನೋ ದಟ್ ಏನ್ ಹೇಳ್ತಾರೆ, ಹೆಲ್ತ್ ಇಸ್ becoming a part of fitness.
1: Yes.
0: So all those monitoring and all, part of fitness trackers. So they give important information.
1: Yes, okay. Mundina Kreta, hello.
3: ಶ್ರೀ ಗುರು ಗೌರಂಗ ಗದದ ಶ್ರೀ ಕೃಷ್ಣ ಚೈತನ್ಯ ಗದದ ನಿತ್ಯಾನಂದ ಹರೇ ಕೃಷ್ಣ ರಾಧೆ ರಾಧೆ ನಮಸ್ಕಾರ.
1: ನಾನು ಪ್ರೇಮ್ ಪ್ರದೀಪ್
3: ಕಾತ್ಯಾನಿ ಮಂಗಳಂಬಿಕೆ ಮಂಗಳೂರಿಂದ ಮಾತಾಡ್ತಿದ್ದೇನೆ ಸರ್. ನಮಸ್ಕಾರ ಸರ್, ಇದು ನಂದೊಂದು ಪ್ರಶ್ನೆ ಏನಂದ್ರೆ, ನಮ್ಮ ಗಾಡ್ ಬ್ರದರ್ ಅವರು ಹ್ಯೂಸ್ಟನ್ ಅಲ್ಲಿ, ಅವರು ಅರುಣ್ ವರ್ಮಾ ಅಂತ ನಿಮ್ಗೆ ಗೊತ್ತಿರ್ಬೋದು, ಅವರು ಹೌ ಡು ಮೋದಿ ಪ್ರೋಗ್ರಾಮ್ ಎಲ್ಲ ಹೋಸ್ಟ್ ಮಾಡಿದವರು. ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರೆ, ಈ ವಾಸ್ ಕೋಟಿಂಗ್ ಫ್ರಮ್ ಅವರ್ ಗುರುದೇವ್ ಶ್ರೀ ನಾರಾಯಣ ಮಾರ್ ದಟ್ ಇಫ್ ಯು ಗಿವ್ ಯುವರ್ ಹಾರ್ಟ್ ಟು ಮೀ, ಐ ವಿಲ್ ಪ್ಯೂರಿಫೈ ಇಟ್ ಅಂಡ್ ದೆನ್ ಹ್ಯಾಂಡ್ ಇಟ್ ಟು ಶ್ರೀಮತಿ ರಾಧಿಕಾ ಅಂಡ್ ದೆನ್ ಟು ಕೃಷ್ಣ. ಸೊ ಯು ಆರ್ ಸೇಯಿಂಗ್ ದಟ್ ಇಟ್ ಅಪ್ಲೈಸ್ ನಾಟ್ ಓನ್ಲಿ ಫಾರ್ ಅವರ್ ಸ್ಪಿರಿಚುವಲ್ ವೆಲ್ಬಿಂಗ್, ಬಟ್ ಆಲ್ಸೋ ಯು ನೋ ಇಟ್ ರೆಡ್ಯೂಸಸ್ ಅ ಮೆಂಟಲ್ ಸ್ಟ್ರೆಸ್ ಅಂಡ್ ಆಲ್ಸೋ ಅವರ್ ಫಿಸಿಕಲ್ ಹಾರ್ಟ್ ಆಲ್ಸೋ. ಸೊ ಹೌ ಇಂಪಾರ್ಟೆಂಟ್ ಈಸ್ ಸಚ್ ಸ್ಪಿರಿಚುವಲ್ ಆಕ್ಟಿವಿಟಿ ಆಲ್ಸೋ, ಐ ಮೀನ್ ಇಟ್ ವಿಲ್ ರೆಡ್ಯೂಸ್ ಅವರ್ ಯು ನೋ ಮೆಂಟಲ್ ಸ್ಟ್ರೆಸ್. ಸೊ ವಾಟ್ ಯು ಸೇ ಅಬೌಟ್ ದಿಸ್ ಅಂತ, ನೀವು ನಿಮ್ಮ ಅಭಿಪ್ರಾಯ ಏನು ಅಂತ? ಬಲರಾಮ್ ಜಯಂತಿ ಶುಭಾಶಯ ಸರ್.
0: ಅದೇ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಅದೇನಂದ್ರೆ, ನಾವು ಏನಕ್ಕೆ ಮೈಂಡ್ ಇಸ್ ಸೋ ಇಂಪಾರ್ಟೆಂಟ್ ಫಾರ್ ದಿ ಹಾರ್ಟ್ ಅಂತ ಹೇಳಿದ್ರೆ, ಸೊ ಹಾರ್ಟ್ ಅಲ್ಲಿ ರೆಗ್ಯುಲೇಟ್ ಮಾಡುವ ಎರಡು ಸಿಸ್ಟಮ್ ಇರ್ತದೆ. ಸೊ ಒಂದು ಸಿಸ್ಟಮ್ ಇದೆಯಲ್ಲ ನಿಮ್ದು, ಆಂಗ್ಸೈಟಿ, ಫಿಯರ್ ಅದೆಲ್ಲ, ಸ್ಟ್ರೆಸ್ ಎಲ್ಲ ಹಾರ್ಟ್ ರೇಟ್ ನ ಜಾಸ್ತಿ ಮಾಡ್ತದೆ, ಹಾರ್ಟ್ ರೇಟ್ ಬಿಪಿ ಎಲ್ಲ ಜಾಸ್ತಿ ಮಾಡುತ್ತೆ. ಇನ್ನೊಂದು ಸಿಸ್ಟಮ್ ಇದೆಯಲ್ಲ, ಅದು ಇದನ್ನು ಎಡ್ರಿನರ್ಜಿಕ್ ಸಿಸ್ಟಮ್ ಅಂತ ಹೇಳ್ತೇವೆ. ಯುನೋ ಫೈಟ್ ಆರ್ ಫ್ಲೈಟ್ ರೆಸ್ಪಾನ್ಸ್, ಹೆದರಿಕೆ ಆದಾಗ, ಭಯ ಬಂದಾಗ ಹಾರ್ಟ್ ರೇಟ್ ಬಿಪಿ ಎಲ್ಲ ಜಾಸ್ತಿ ಇದೆ. ಅದರಿಂದ ಹಾರ್ಟ್ ಡಿಮಾಂಡ್ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟಿಂಗ್ ಜಾಸ್ತಿ, ಕ್ರಾನಿಕ್ ಸ್ಟ್ರೆಸ್ ಬರ್ತದೆ, ಹಾರ್ಟ್ ಬೀಟಿಂಗ್ ರೇಟ್ ಎಲ್ಲ ಜಾಸ್ತಿ ಇದೆ. ಇನ್ನೊಂದು ಸಿಸ್ಟಮ್ ಇರ್ತದೆ, ಅದು ವೇಗಲ್ ಸಿಸ್ಟಮ್ ಅಂತ, ಅದು ಹಾರ್ಟ್ ಬೀಟಿಂಗ್ ನ ಸ್ಲೋ ಮಾಡ್ತದೆ, ಅದು ಹಾರ್ಟಿಗೆ ಒಳ್ಳೆದು. ಹಾರ್ಟ್ ಬೀಟಿಂಗ್ ಸ್ಲೋ ಮಾಡ್ತದೆ, ಬಿಪಿ ಸ್ಲೋ ಮಾಡ್ತದೆ, ಎಲ್ಲ ಸ್ಲೋ ಮಾಡ್ತದೆ. ಈ ಮೆಡಿಟೇಷನ್, ಯೋಗ, ಪ್ರಾಣಾಯಾಮ, ಸ್ಪಿರಿಚುಯಾಲಿಟಿ ಇಂದ ನಾವು ಏನ್ ಮಾಡ್ತೇವೆ, ವೇಗಲ್ ಸಿಸ್ಟಮ್ ನ ಎಂಕರೇಜ್ ಮಾಡ್ತಾ ಇದ್ದೇವೆ. ಸೊ ಈ ಕ್ರಾನಿಕ್ ಸ್ಟ್ರೆಸ್, ಡಿಪ್ರೆಷನ್, ಆಂಗ್ಸೈಟಿ ಇಂದ ಎಲ್ಲ ಎಡ್ರಿನರ್ಜಿ ಸಿಸ್ಟಮ್ ಜಾಸ್ತಿ ಆಗುತ್ತೆ, ವಿಚ್ ಇಸ್ ನಾಟ್ ಗುಡ್ ಫಾರ್ ದಿ ಹಾರ್ಟ್. ಸೊ ಇಟ್ ಇನ್ ಇಂಡೈರೆಕ್ಟ್ ಬೆನಿಫಿಟ್ ಫಾರ್ ದಿ ಹಾರ್ಟ್. ಬಟ್ ಅದರಿಂದ ಎಷ್ಟು ಅಂಶ ಅಂತ ಕ್ಲಿಯರ್ ಆಗಿ ಕ್ವಾಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಥಿಯರಿಟಿಕಲಿ ಇಟ್ ಮೇಕ್ಸ್ ಸೆನ್ಸ್, ಇಟ್ಸ್ ಆಲ್ವೇಸ್ ಗುಡ್ ಟು ಡಾಮಿನೇಟ್ ದಿ ವೇಗಲ್ ಸಿಸ್ಟಮ್. ಸೊ ಹಾರ್ಟ್ ಬೀಟಿಂಗ್, ಸೊ ಯೋಗ, ಪ್ರಾಣಾಯಾಮ,

0: ನಮ್ಮ ಮೆಡಿಟೇಷನ್ ಸ್ಪಿರಿಚುಯಾಲಿಟಿ ಅದರಿಂದೆಲ್ಲ ಹಾರ್ಟ್ ಬೀಟಿಂಗ್ ಅದೆಲ್ಲ ಸ್ಲೋ ಆದರೆ ಯು ಆರ್ ಜಸ್ಟ್ ಡಿಕ್ರೀಸ್ ಇನ್ ದ ಡಿಮಾಂಡ್ ಆಫ್ ದಿ ಹಾರ್ಟ್. ಆನ್ ಅದರ್ ಹ್ಯಾಂಡ್ ತುಂಬಾ ಕ್ರಾನಿಕ್ ಸ್ಟ್ರೆಸ್ ಆಂಗ್ಸೈಟಿ ಅದೆಲ್ಲ ಇದ್ರೆ ಯು ಆರ್ ಇನ್ಕ್ರೀಸಿಂಗ್ ದ ಡಿಮಾಂಡ್ ಅಂಡ್ ಯು ಆರ್ ಆಲ್ಸೋ ಪ್ರಮೋಕಿಂಗ್ ಇನ್ಫ್ಲಮೇಷನ್.
1: ಓಕೆ, ತುಂಬಾ ಒಂದು 1 ಅವರಲ್ಲಿ ತುಂಬಾ ಇನ್ನೂ ಕೂಡ ಏನು ವಿಷಯಗಳನ್ನು ಕವರ್ ಮಾಡಬೇಕಿತ್ತು, ಆದರೂ ಕೂಡ ಸಂಕ್ಷಿಪ್ತವಾಗಿ ಬಹಳಷ್ಟು ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ಟುಕೊಂಡು ತುಂಬಾ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀರಿ. ಮತ್ತೊಂದು ನಾನು ಕೇಳಬೇಕು ಅಂತ ಹೇಳಿದರೆ, ನಮ್ಮ ಯೂತ್ಸ್ ಇಯರ್ಲಿ ಒನ್ಸ್ ಅಂತಲ್ಲ, ಅವರು ಕಡ್ಡಾಯವಾಗಿ ಮಾಡಲೇಬೇಕಾದ ಪರೀಕ್ಷೆಗಳು ಯಾವುದು ಈ ಹೃದಯಕ್ಕೆ ಸಂಬಂಧಪಟ್ಟ ಹಾಗೆ?
0: ನಾನು ಹೇಳಿದಾಗ ಆಫ್ಟರ್ 25 ಇಯರ್ಸ್ ಒಂದ್ಸಲ ಡಾಕ್ಟರ್ ಕನ್ಸಲ್ಟ್ ಮಾಡಿ ಬಿ ಪಿ ಚೆಕ್ಅಪ್.
1: ಓಕೆ,
0: 1 in 3 ಹ್ಯಾಸ್ ಹೈಪರ್ಟೆನ್ಷನ್, ಸೊ ಅದನ್ನು ಚೆಕ್ ಮಾಡಬೇಕು. ಮತ್ತೆ ರುಟೀನ್ ಹೆಲ್ತ್ ಸ್ಕ್ರೀನಿಂಗ್, ಅದರಲ್ಲಿ ಶುಗರ್ ಕೊಲೆಸ್ಟ್ರಾಲ್ ಮೋಸ್ಟ್ ಇಂಪಾರ್ಟೆಂಟ್. ಆ ಜೊತೆಗೆ ನೀವು ಹಿಮೋಗ್ಲೋಬಿನ್, ಥೈರಾಯ್ಡ್ ಎಲ್ಲ ಬೇಸಿಕ್ ಬ್ಲಡ್ ಟೆಸ್ಟ್ ಏನ್ ಬರ್ತದಲ್ಲ ಅದೆಲ್ಲ ಮಾಡಬಹುದು. ಅದೆಲ್ಲ ಓಕೆ ಇದ್ರೆ ಫಾಲೋ ಅಪ್ ಅಷ್ಟೇ. ಅದರಲ್ಲಿ ತೊಂದರೆ ಬಂದ್ರೆ ಅದನ್ನು ಆಗ್ಲೇ ಟ್ರೀಟ್ಮೆಂಟ್ ಮಾಡಬೇಕು
1: ಅಂತ. ಮತ್ತೆ ಯೂಸ್ ಏನ್ ಮಾಡಬೇಕು ಏನ್ ಮಾಡಬಾರದು ಅದರ ಬಗ್ಗೆ ಒಂದು ಹೇಳ್ತೀನಿ.
0: ಯೂತ್ ಏನ್ ಮಾಡಬೇಕು, ಯೂತ್ ಅದೇ ನಾನು ಹೇಳಿದೆ ಅಲ್ಲ, ಒಂದ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಸ್ಮೋಕಿಂಗ್.
1: ಸ್ಮೋಕಿಂಗ್
0: ನಿಲ್ಸಿದ್ರೆ ಯು ಆರ್ ಟೇಕಿಂಗ್ ಕೇರ್ ಆಫ್ 1 risk factor ಕಂಪ್ಲೀಟ್ಲಿ. ಅದು ಕೂಡ ಸ್ಮೋಕಿಂಗ್ ನಿಲ್ಸಿದ್ರೆ ಅದ್ರ ಪ್ರಭಾವ ಇನ್ನೂ 2 ವರ್ಷ ಇರ್ತದೆ, ಇವತ್ತು ನಿಲ್ಸಿದ್ರೆ ಅಷ್ಟವರೆಗೆ ಇರ್ತದೆ. ಸೊ 2-4 ವರ್ಷ ಆದ್ಮೇಲೆ ಸ್ಮೋಕಿಂಗ್ ಇದ್ರ ಪ್ರಭಾವ ಹೋಗುತ್ತೆ. ಸೊ ಅದು ಫಸ್ಟ್ ಮಾಡ್ಬೇಕಿದ್ರು. ಎರಡನೇದು ನಾನು ಹೇಳಿದಾಗ ಕೊಲೆಸ್ಟ್ರಾಲ್, ಬಿ ಪಿ, ಶುಗರ್ ಇದೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಸೊ ವಾಚ್ ಯುವರ್ ಲೈಫ್ ಸ್ಟೈಲ್. ವಾಚ್ ಯುವರ್ ಲೈಫ್ ಸ್ಟೈಲ್ ಅಂದ್ರೆ ವಾಚ್ ವಾಟ್ ಯು ಈಟ್, ಡೋಂಟ್ ಟ್ರೀಟ್ ಯುವರ್ ಸ್ಟಮಕ್ ಲೈಕ್ ಗಾರ್ಬೇಜ್. ಸೊ ಏನ್ ಒಳಗಡೆ ಹೋಗ್ತದೆ ಅದು ಏನ್ ಹೋಗ್ತದೆ ಅಂತ ನೋಡಿ, ಎಷ್ಟು ಅಂಶ ಹೋಗುತ್ತೆ ಏನ್ ಹೋಗ್ತದೆ ಅದ್ರ ಬಗ್ಗೆ ಚಿಕ್ಕ ವಯಸ್ಸಿಂದಲೇ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್. ಹೆಲ್ದಿ ಈಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ದಟ್ ಶುಡ್ ಬಿ ಥಾಟ್ ಇನ್ ಸ್ಕೂಲ್ಸ್. ಏನ್ ತಿನ್ಬೇಕು ಏನ್ ತಿನ್ಬಾರ್ದು, ಪ್ರೊಸೆಸ್ಡ್ ಫುಡ್ ಅದೆಲ್ಲ ಕಮ್ಮಿ ಮಾಡಬೇಕು. ಅಂಡ್ ಗಿವ್ ಇಂಪಾರ್ಟೆನ್ಸ್ ಟು ಹೆಲ್ತ್. ಹೆಲ್ತ್ ಶುಡ್ ಬಿ ಅ ಪ್ರಯಾರಿಟಿ. ಬಿಯಾಂಡ್ 30 ಇಯರ್ಸ್ ಹೆಲ್ತ್ ಶುಡ್ ಬಿ ಅ ಪ್ರಯಾರಿಟಿ. ಇಟ್ ಶುಡ್ ನಾಟ್ ಬಿ ಯುನೋ ನಿಮ್ಗೆ ಫ್ರೀ ಟೈಮ್ ಸಿಕ್ಕಿದಾಗ ಹೆಲ್ತ್ ಬಗ್ಗೆ ಅಂತಲ್ಲ, ಹೆಲ್ತ್ ಶುಡ್ ಬಿ ಅ ಪ್ರಯಾರಿಟಿ. ರಿಮೈನಿಂಗ್ ಟೈಮ್ ಯು ವರ್ಕ್, ಸೊ ಮೇಕ್ ಶೋರ್ ಯು ಸ್ಪೆಂಡ್ ಸಮ್ ಟೈಮ್ ಆನ್ ಹೆಲ್ತ್, ದಟ್ ಕುಡ್ ಬಿ ಯು ನೋ ಅಂಡ್ ರಿಮೈನ್ ಆಕ್ಟಿವ್.
1: ಯೂತ್ಸ್ ಒಂದು ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬ್ ನೋಡಿಕೊಂಡೆ ಎಲ್ಲವನ್ನ ಕಲಿತಾರೆ, ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಲ್ಲ, ಎಲ್ಲ ಯೂಟ್ಯೂಬ್ ಜಮೀನಿ ಚಾರ್ಜ್. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್? ಯಾಕಂತ ಹೇಳಿದ್ರೆ ತುಂಬಾ ಮಂದಿ ಅದರಲ್ಲಿ ಎಲ್ಲ ಕೇಳಿಕೊಂಡು ಈ ರೀತಿ ಮಾಡಬಹುದಾ ಆ ರೀತಿ ಮಾಡಬಹುದಾ ಅಂತ, ಯಾಕಂದ್ರೆ ಅದ್ರ ಮೇಲೆ ಒಂದು ಅದೇ ಡಾಕ್ಟರ್ ಅಂತ ಅನ್ಸ್ಕೊಂಡು ಬಿಟ್ಟಿದ್ದಾರೆ ಏನೋ. ಅದರಲ್ಲಿ ಕೂಡ ಕೆಲವೊಂದು ಟ್ಯಾಬ್ಲೆಟ್ಸ್ ಕೂಡ ಹೇಳುತ್ತೆ. ಸೊ
0: ಹಾಗೆ
1: ಒಟ್ಟಾರೆಯಾಗಿ ನಾವು ಹೇಳುವಂತದ್ದು ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ, ಪರೀಕ್ಷೆಗಳನ್ನ ಈ ರೀತಿ ಮಾಡಿಕೊಂಡೆ ನಾವು ನೋಡಬೇಕಾಗುತ್ತೆ.
0: ಹೆಲ್ತ್ ಬಗ್ಗೆ ಕಾಳಜಿ ಬೇಕು,
1: ಕಾಳಜಿ ಬೇಕು ಅಂತ. ಅದೇ ನೀವು ಹೇಳಿದ್ರೆ ಎಲ್ಲ ಲೈಫ್ ಸ್ಟೈಲ್ ಅದೇ ಇದನ್ನೆಲ್ಲ ನಾವು ಚೇಂಜ್ ಮಾಡಬೇಕು ಅಂತ. ಅದು ಯೂತ್ಸ್ ಒಂದು ಕಡೆ, ನಮ್ಮ ವಯಸ್ಸಾದವರು ಅವರು ಕೂಡ ಇವಾಗ ಆಲ್ರೆಡಿ ಟ್ಯಾಬ್ಲೆಟ್ಸ್ ತೆಗೀತಾ ಇರುವವರು, ಹಾರ್ಟ್ ಪೇಷಂಟ್ಗಳು, ಅವರು ಹೇಗೆ
0: ಅಂದವರು ಟ್ಯಾಬ್ಲೆಟ್ಸ್ ತಗೋಬೇಕು ಮತ್ತೆ ಡಾಕ್ಟರ್ ಫಾಲೋ ಅಪ್ ಮಾಡಬೇಕು. ರಿಸ್ಕ್ ಫ್ಯಾಕ್ಟರ್ಸ್ ಕಂಟ್ರೋಲ್ ಇರಬೇಕು. ಸೊ ಒಬ್ಬ ವ್ಯಕ್ತಿಗೆ ಡಯಾಬಿಟೀಸ್, ಹೈಪರ್ ಟೆನ್ಷನ್, ಕೊಲೆಸ್ಟ್ರಾಲ್ ಇದ್ರೆ ಅದರಿಂದ ಅದು ಕಂಟ್ರೋಲ್ ಆದ್ರೆ ಏನು ಸಮಸ್ಯೆ ಇರೋದಿಲ್ಲ. ಸೊ ಹೈಪರ್ ಟೆನ್ಷನ್ ಕಂಟ್ರೋಲ್ ಆಗಿರಲ್ಲ, ವರ್ಷಕ್ಕೊಂದ್ಸಲ ಡಾಕ್ಟರ್ ಹೋಗುದು. ಶುಗರ್ ಕಂಟ್ರೋಲ್ ಆಗಿರಲ್ಲ, ಸೊ ಕೊಲೆಸ್ಟ್ರಾಲ್ ಕಂಟ್ರೋಲ್ ಆಗಿಲ್ಲ, ಮುಂದಕ್ಕೆ ಹಾರ್ಟ್ ಸಮಸ್ಯೆ ಬರ್ತದೆ. ಸೊ ಏನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟರ್ ಅದನ್ನು ಟೈಮ್ ಟೈಮ್ ತಗೊಂಡು ಫಾಲೋ ಅಪ್ ವಿಸಿಟ್ಸ್ ಮಾಡಬೇಕು. ಆ ರಿಸ್ಕ್ ಫ್ಯಾಕ್ಟರ್ಸ್ ಏನೆಲ್ಲ ಇದೆ ಅದೆಲ್ಲ ಕಂಟ್ರೋಲ್ ಅಲ್ಲಿ ಇದೆಯಾ ಅಂತ ಇಲ್ಲ ಅಂತ ನೋಡ್ಬೇಕು.
1: ಇದರ ಮಧ್ಯೆ ಮತ್ತೊಂದು ಕಡೆ ಏನಂತಾರೆ, ಟ್ಯಾಬ್ಲೆಟ್ಸ್ ತೆಗೀತಾ ಇರ್ತಾರೆ ಆ ಟೈಮ್ ಅಲ್ಲಿ ಆಗತಾನೆ, ಒಬ್ರು ಹೇಳಿದ್ರೆ ಆಮ್ಲೆ ಜ್ಯೂಸ್ ಕುಡಿಯಿರಿ ಶುಗರ್ ಕಂಟ್ರೋಲ್ ಆಗುತ್ತೆ, ಮತ್ತೊಂದು ಜ್ಯೂಸ್ ಕುಡಿಯಿರಿ, ಮಾರ್ಕೆಟಿಂಗ್ ಅಲ್ಲಿ ತುಂಬಾನೇ ಅಂತದ್ದು ಬರ್ತಾನೆ ಇರುತ್ತೆ. ಸೊ ಅಂತವ್ರು ಈ ಟ್ಯಾಬ್ಲೆಟ್ಸ್ ಬಿಟ್ಟು ಇದನ್ನೇ ಕುಡಿಲಿಕ್ಕೆ ಹೋದ್ರೆ ಡೇಂಜರ್ ಅಲ್ವಾ?

0: and lifestyle is important. It's a priority today, not tomorrow.
1: ಓಕೆ ಫೈನ್ ಥ್ಯಾಂಕ್ ಯು ಡಾಕ್ಟರ್ ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಇಟ್ಟುಕೊಂಡು ಒಂದು ಕಡೆ ನಮಗೋಸ್ಕರ ನಮ್ಮ ಕೇಳುಗರಿಗೋಸ್ಕರ ತುಂಬ ಮಂದಿ ಲಿಸನರ್ಸ್ ಕೂಡ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಸೊ ಎಲ್ರಿಗೂ ಕೂಡ ಇದೊಂದು ಬಹಳ ಉಪಯುಕ್ತವಾದಂತಹ ಮಾಹಿತಿ, ಅದರಲ್ಲೂ ಕೂಡ ಯೂತ್ಸ್ ಅವರಿಗೂ ಕೂಡ ಬಹಳ ಉಪಯುಕ್ತವಾದ ಮಾಹಿತಿ. ಬ್ಯುಸಿ ಶೆಡ್ಯೂಲ್ ನಡುವೆ ಕೂಡ ಬಂದು ನಮ್ಮ ಜೊತೆಗೆ ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿದ್ದಕ್ಕೆ ನಮ್ಮ ಸಾರಂಗನ ಪರವಾಗಿ, ನಮ್ಮ ಕೇಳುಗರ ಪರವಾಗಿ, ನಮ್ಮ ನಿರ್ದೇಶಕರ ಪರವಾಗಿ, ನನ್ನ ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು.
0: ಥ್ಯಾಂಕ್ ಯು.
1: ಕೇಳುಗ್ರೆ, ಇದು ಇವತ್ತಿನ ಕೆಎಂಸಿ ಆಸ್ಪತ್ರೆ ಮತ್ತು ನಮ್ಮ ರೇಡಿಯೋ ಸಾರಂಗ್ನ ಸಹಯೋಗದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮನೀಶ್ ರೈ, ಹಿರಿಯ ಹೃದ್ರೋಗ ತಜ್ಞರು ಕೂಡ ಹೌದು, ಕೆಎಂಸಿ ಆಸ್ಪತ್ರೆಯಲ್ಲಿ ಇವರು ನಮ್ಮ ಜೊತೆಗೆ ಬಹಳಷ್ಟು ಮಾಹಿತಿಯನ್ನು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಸೊ ಪ್ರತಿಯೊಂದು ಮಾಹಿತಿಯನ್ನು ಕೇಳುವುದು ಮಾತ್ರ ಅಲ್ಲ, ಈ ಕಿವಿಯಿಂದ ಆ ಕಿವಿಯಿಂದ ಬಿಡುವಂಥದ್ದಲ್ಲ. ಸೊ ಅದನ್ನು ಪಾಲಿಸುವಂತರಾಗೋಣ. ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ, ನಮ್ಮ ಪರಿಚಿತರಲ್ಲಿರುವಂಥ, ನಮ್ಮ ಸ್ನೇಹಿತರಾದಂತಹ ಯೂತ್ಸಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಇಂಥವರಿಗೆ, ಅವರಿಗೂ ಕೂಡ ಇಂತಹ ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ನಾವು ಮಾಡೋಣ ಅನ್ನುವಂಥದ್ದನ್ನು ಕೂಡ ಹೇಳುತ್ತಾ ಇದು ಇವತ್ತಿನ ಕಾರ್ಯಕ್ರಮದ ವಿಶೇಷ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಅದುವರೆಗೂ ಕೇಳ್ತಾನೆ ಇರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಎಲ್ರಿಗೂ ನಮಸ್ಕಾರ.

ನಮ್ಮ ಜೊತೆ ಒಬ್ರು ಅತಿಥಿ ಕೂಡ ಈಗಾಗಲೇ ಸ್ಟುಡಿಯೋದಲ್ಲಿದ್ದಾರೆ. ಇವರು ಬಿ ಪ್ರಭಾಕರ ಶ್ರೀಯನು ಅಂತ. ಇವರು ಸಮಾಜ ಸೇವಕರು. 2024 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಹಾಗೆ 1960 ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗೆ ಹಲವಾರು ರೀತಿಯ ಸಮಾಜ

0: ಹೇಳಿಕೊಂಡು ಅಜ್ಜಿ ಹೇಳಿದ್ರಿಂದ ನಾನು ಆ ಮನೆಗೆ ಹೋಗಿ ಅವರಲ್ಲಿ ಆ ಮನೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಅಲ್ಲಿಂದ ಬಂದು ಅವರಿಗೆ ಇವತ್ತು ಅವರಿಗೆ ಹೇಳಲಿಕ್ಕೆ ಕೂಡುವುದಿಲ್ಲ, ಅಡುಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇವರು ಮನೆಯಿಂದ ಮಾಡಿ ಅದನ್ನು ಅವರಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದ್ರು. ಅದು ಅಲ್ಲಿಂದ ನನಗೆ ಪ್ರೇರಣೆ ಬಂದದ್ದು. ಅಲ್ಲಿಂದ ನಾನು ಬೆಳೀತಾ ನನಗೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಟ್ಟು ನನ್ನನ್ನು ನಾನು ಸ್ವಲ್ಪ ದೊಡ್ಡದಾದ ಕೂಡಲೇ ನನ್ನನ್ನು ನಾನು ಸೇವಾದಳಕ್ಕೆ ಸೇರುವಂಥ ಒಂದು ಅಪೇಕ್ಷೆಯನ್ನು ಕೂಡ ಅವರು ತೋರಿಸಿದ್ರಿಂದ ನಾನು 1960 ಕಾಂಗ್ರೆಸ್ ಸೇವಾದಳ ಎಂಬ ಸಂಸ್ಥೆಗೆ ಸೇರಿಕೊಂಡು ಅಲ್ಲಿಂದ ನನ್ನ ಸಮಾಜ ಸೇವೆಯನ್ನು ಶುರು ಮಾಡಲಿಕ್ಕೆ ಶುರು ಮಾಡಿದ್ದೇನೆ. ಅಲ್ಲಿಂದ ನಾನು ಸೇವೆಯನ್ನು ಮಾಡ್ತಾ ಇದ್ದೇನೆ.
1: ಎಷ್ಟನೇ ವರ್ಷದಲ್ಲಿ ಅಂತ?
0: ನಾನು ಆಗ 9th class 9th class ಇರುವಾಗ ನಾನು ಇದನ್ನು ಈ ಚಟುವಟಿಕೆಗಳಿಗೆ ತೊಡಗಿದ್ದೇನೆ. ಅಲ್ಲಿಂದ ಸರಳವಾಗಿ ಯಾವುದೂ ಇಲ್ಲದೆ ಪ್ರತಿಯೊಂದು ಕೆಲಸವನ್ನು ಮಾಡಿಕೊಂಡು ಬಂದು ಮತ್ತು ಸಮಾಜದ ಎಲ್ಲ ಚಟುವಟಿಕೆಯಲ್ಲಿ ನಾನು ಭಾಗವಹಿಸಲಿಕ್ಕೆ ನನಗೆ ಪ್ರೇರಣೆ ಆಯಿತು. ಆದ್ದರಿಂದ ನಾನು ಎಲ್ಲ ಕಡೆಯಲ್ಲಿ ಏನು ಶ್ರಮದಾನ ಮಾಡೋದಾದರೂ ನಾವು ಮುಂಚೆನೇ ಇಳಿದುಕೊಂಡು ಆ ಸಂದರ್ಭದಲ್ಲಿ ಮಾರ್ಗ ಅಥವಾ ತೋಡುಗಳ ರಿಪೇರಿ ಮಾಡುವಂಥದ್ದು ಕಾರ್ಪೊರೇಷನವರು ಮುನ್ಸಿಪಾಲ್ಟಿಯವರೆಲ್ಲ ಸರಿಯಾಗಿರಲಿಲ್ಲ. ಆ ಸಂದರ್ಭದಲ್ಲಿ ನಾವೇ 5 ಸೇರಿಕೊಂಡು ನಾವೇ ಸಣ್ಣ ಮಕ್ಕಳನ್ನು ಸೈನ್ ಹಿಡಿದುಕೊಂಡು ಆ ಮಾರ್ಗವನ್ನು ರಿಪೇರಿ ಮಾಡುವಂಥದ್ದು, ತೋಡು ರಿಪೇರಿ ಮಾಡುವಂಥದ್ದು, ಅಲ್ಲಿ ಏನಾದರೂ ಭಾಗವೊಂದು ಜನರಿಗೆ ಬೇಕಾದಂಥ ಏನು ವ್ಯವಸ್ಥೆಗಳಿದ್ದರೆ, ನೀರು ಇಲ್ಲದಿದ್ದರೆ ನೀರನ್ನು ತಂದು ಕೊಡುವಂಥದ್ದು, ಇದೆಲ್ಲ ಮಾಡಿಕೊಂಡು ನಾವೊಂದು ಸಂಘಟನೆ ಮಾಡಿಕೊಂಡು ಬೆಳೀತಾ ಇದ್ದೇವೆ. ಅದರಿಂದ ನಮಗೆ ಒಳ್ಳೆಯ ಒಂದು ಪರಿಸರದಲ್ಲೂ ನಮಗೆ ಪ್ರೋತ್ಸಾಹ ಸಿಕ್ಕಿತ್ತು. ನಮ್ಮ ಈ ಮಕ್ಕಳಲ್ಲಿ ಹೇಳಿದರೆ ಯಾವ ಕೆಲಸ ಆಗ್ತದೆ ಎಂಬ ಭಾವನೆಯನ್ನು ಜನರಲ್ಲಿ ಮುಟ್ಟಿದ್ದರಿಂದ ನಮ್ಮನ್ನು ಜನರು ನಮ್ಮನ್ನು ಉತ್ತೇಜಿಸಿದರು.
1: ಇಷ್ಟೆಲ್ಲ ಸೇವೆ ಮಾಡುವಾಗ ನೀವು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾ ಇರುವಾಗ ಮನೆಯವರ ಸಪೋರ್ಟ್ ಹೇಗಿತ್ತೆ?
0: ನನ್ನ ಅಜ್ಜಿ ಪೂರ್ಣವಾಗಿ ಸಂಪೂರ್ಣ ನನಗೆ ಸಹಕಾರ ಕೊಟ್ಟಿದ್ದಾರೆ.
1: ಹಾಗೆ ಬೇರೆ
0: ಅದರ ನಂತರ ನಾವು ಮನೆಯಲ್ಲಿದ್ದದ್ದು ನಾವು ಅಜ್ಜಿ ಮತ್ತು ನಾನು. ಆದ್ದರಿಂದ ನನಗೆ ಯಾವ ಒಂದು ಅಡೆತಡೆ ಇರಲಿಲ್ಲ. ಹಾಗೂ ಏನಾದರೂ ಮಾಡೋದಾದರೂ ಹೋಗಿ ಮಾಡು ಅಂತ ಹೇಳುವಂಥ ಒಂದು ಅವರ ಭರವಸೆ ಸಿಗ್ತಿತ್ತು ನಮಗೆ. ಅವರಿಗೆ ಏನೆಂದರು ಸಹಾಯ ಬೇಕಾದ ಹಣ ಕೊಟ್ಟು ಅವ್ರು ನನ್ನ ಕೈಯಲ್ಲಿ ಕೊಟ್ಟು ಮಾಡಿಸಿದ್ದರು ಅವರು.
1: ಆದ್ದರಿಂದ 82nd ಪ್ರಾಯದಲ್ಲಿ ಕೂಡ ಈಗಲೂ ಕೂಡ ಸಮಾಜಸೇವೆಯನ್ನು ಮಾಡ್ತಾ ಇದ್ದೀರಿ. ಹಲವಾರು ಏನು ಸಂಘ ಸಂಸ್ಥೆಗಳ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದೀರಾ. ಹೇಗೆ ಈ ಪ್ರಾಯದಲ್ಲಿ ಹೇಗೆ ಅನಿಸ್ತದೆ?
0: ಈಗ ನನಗೆ ಅದರ ನಂತರ ನನ್ನ ಮದುವೆ ಆದ ನಂತರ ನನ್ನ ಹೆಂಡತಿಯ ಸಹಕಾರ ತುಂಬ, ಇದರಿಂದ ನನಗೆ ಈ ಕೆಲಸ ಮಾಡಲಿಕ್ಕೆ ತುಂಬ ಅನುಕೂಲವಾಗಿದೆ. ಅವಳು ನನ್ನ ಯಾವ ಕೆಲಸಕ್ಕೂ ಅವಳು ತಡೆ ಇಲ್ಲ. ಅವಳು ನನಗೆ ಪ್ರೋತ್ಸಾಹ ಕೊಡ್ತಾ ಇದೆ. ನನಗೆ ಬೆಳಿಗ್ಗೆ 6 ಹೋಗ್ಬೇಕಂತ ಹೇಳಿದ್ರು ಕೂಡ 5 ನಮ್ಮ ಎಲ್ಲ ಟಿಫಿನ್ ಎಲ್ಲ ರೆಡಿ ಮಾಡಿ ಕೊಟ್ಟು ನನಗನ್ನು 6 ಕಳಿಸುವಂಥ ಒಂದು ವ್ಯವಸ್ಥೆ ಕೂಡ ಈಗ ಕೂಡ ಮಾಡ್ತಾ ಇದ್ದಾಳೆ. ಆದರೆ ನನಗೆ ಮನೆಯಲ್ಲಿ ತೊಂದರೆ ಇಲ್ಲ. ನಾನು ಯಾವ ಕೆಲಸ ಮಾಡೋದಕ್ಕೂ

0: ಎಸ್, ಮತ್ತೊಮ್ಮೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕೇಳಿಕರೆ. ಹಾಗೆ ಪ್ರಭಾಕರಣ, ನಿಮಗೆ ಕಳೆದ ಬಾರಿ ಅಂದರೆ 2024 ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು. ಇಷ್ಟೊಂದು ಕಾರ್ಯಕ್ರಮ ಮಾಡಿದಿರಿ, ಆದರೆ ನಿಮ್ಮನ್ನು ಗುರುತಿಸಿದಾಗ ಸ್ವಲ್ಪ ತಡ ಆಯಿತು ಅಂತ ಅನಿಸಲಿಲ್ಲವೋ ನಿಮಗೆ?
1: ಅದರಲ್ಲಿ ಏನು ಬೇಜಾರಿಲ್ಲ, ಯಾಕಂತ ಹೇಳಿದರೆ ನಾವು ಯಾರ ಬೆನ್ನಿಂದ ಹೋಗಿ ನಮಗೆ ಪ್ರಶಸ್ತಿ ಕೊಡಬೇಕು ಅಂತ ಕೇಳಿಕೊಂಡು ನಾವು ಪ್ರಶಸ್ತಿ ಪಡೆದಿದ್ದಲ್ಲ. ನಮ್ಮ ಕಾರ್ಯ ಚಟುವ ನೋಡಿಕೊಂಡು ಈಗಾಗಲೇ ಕೆಲವು ಮುಖಂಡರಿಗೆ ಅಂದಾಜಾಯಿತು ಇವನಿಗೆ ಒಂದು ಪ್ರಶಸ್ತಿ ಕೊಡಲೇಬೇಕಿತ್ತಂತ. ಅವರೇ ಪಶ್ಚಾತ್ತಾಪ ಪಟ್ಟುಕೊಂಡು ಈಗ ಮೊನ್ನೆ ತಾನೇ ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದರಿಂದೇನು ನನಗೇನು ನಾನು ಹುಬ್ಬಲಿಲ್ಲ ಅಥವಾ ಕುಗ್ಲಿಲ್ಲ, ನಾನು ನನ್ನ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಅದು ಬರ್ತದೆ ಹೋಗ್ತದೆ, ನಮ್ಮ ಕಾರ್ಯಕ್ಕೆ ಅದು ಅಡ್ಡಿಯಾಗಲಿಕ್ಕಿಲ್ಲ ಅಂತ ಹೇಳಿ ನನ್ನ ಭಾವನೆ.
0: ಆದರೆ ಸ್ವಲ್ಪ ಮನಸ್ಸಿನಲ್ಲಿ
1: ಅದೇನಿಲ್ಲ, ಏನಿಲ್ಲ,
0: ಗುರುತಿಸಿದ
1: ಲೇಟ್ ಆಯಿತು, ಆದರೆ
0: ಸಂತೋಷವಿದೆ,
1: ಸಂತೋಷದಲ್ಲಿ ಇದ್ದೇನೆ ನಾನು.
0: ಹಾಗೆ ಓಕೆ, ನೀವು ಪ್ರಶಸ್ತಿಯ ಹಿಂದೆ ಹೋದವರಲ್ಲ.
1: ನಾವು ಪ್ರಶಸ್ತಿಯ ಹಿಂದೆ ಹೋದವರಲ್ಲ, ನಾವು ಖಾಲಿ ಕೆಲಸದ ಹಿಂದೆ ಹೋಗೋರು. ಜನರಿಗೆ ಸಹಾಯ ಆಗಬೇಕು, ಏನೋ ನನ್ನಿಂದ ಉಪಕಾರ ಆಗುವುದರೆ ಮಾಡಬೇಕಷ್ಟೆ.
0: ಈಗ ಪ್ರಶಸ್ತಿಗೆ ಲಾಬಿ ನಡೀತಾ ಇದೆ, ನೀವು ಕೂಡ ಪ್ರಶಸ್ತಿಯ ಏನಾದರೂ ಬಗ್ಗೆ ತಿಳಿ

0: ಇದ್ದವರು, ಪ್ರಶಸ್ತಿಯ ಒಂದು ಕಮಿಟಿಯಲ್ಲಿ ಕೂಡ ಇದ್ದವರು ಅಂತ ಕೇಳಿದ್ದೇನೆ.
1: ಹೌದು, ನಾನು
0: ಹಿಂದೆ
1: ಒಂದು 3 ವರ್ಷ ಸಿಲೆಕ್ಷನ್ ಕಮಿಟಿಯಲ್ಲಿದ್ದೆ. ಆ ಸಂದರ್ಭದಲ್ಲಿ ನನ್ನ ಬೆನ್ನ ಹಿಂದೆ ಹಲವು ಜನ ಬಂದು ನಮಗೆ ಪ್ರಶಸ್ತಿ ಕೊಡಿ, ಅವರು ಏನು ಮಾಡಲಿಲ್ಲ, ಕೇವಲ ಸರ್ಟಿಫಿಕೇಟ್ ಹಿಡಿದುಕೊಂಡು ಬಂದು ನಮಗೆ ಪ್ರಶಸ್ತಿ ಕೊಡಿಸಿ ಅಂತ ಕೇಳಿದವರು ಎಷ್ಟೋ ಜನ ಇದ್ದಾರೆ. ಆದರೆ ನಾನು ನನ್ನಂತ ಅಂಥ ಜನರಿಗೆ ನಾನು ಬೆಂಬಲ ಕೊಡಲಿಲ್ಲ. ಯಾರು ಯಾರ ಹೆಸರು ಇಲ್ಲದೆ, ಉದಾಹರಣೆಗೆ ಮಾಧವ್ ಉಳ್ಳಾಲ್ ಅಂತ ಪರಿಸರ ಪ್ರೇಮಿ, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರು 3 ವರ್ಷದಿಂದ ಅಪ್ಲಿಕೇಶನ್ ಹಾಕಿದ್ದಾರೆ, ಅವರಿಗೂ ಸಂದರ್ಭ ಯಾಕೆ ಕೊಟ್ಟಿಲ್ಲ. ನಾನು ಪ್ರಥಮವಾಗಿ ನನ್ನ ಪ್ರಥಮ ಆಯ್ಕೆ ಮಾಧವ್ ಉಳ್ಳಾಲ್ರಿ, ನಾನೇ ಅವರನ್ನು ಕರೆದು ನಿಮಗೆ ನಿಮಗೆ ಈ ಸರ್ತಿ ಪ್ರಶಸ್ತಿ ಬರ್ತದೆ ಅಂತ ಹೇಳಿದ್ದವರು ನಾನೇ. ಅದರಿಂದ ನನಗೆ ಅದೊಂದು ನೆಮ್ಮದಿ ಇದೆ. ಅಂಥವರಿಗೆಲ್ಲ ಸಿಕ್ಕಬೇಕು, ಕೆಲಸ ಮಾಡಿದವರನ್ನು ಗುರುತಿಸಿ ಕೊಡಬೇಕು. ನಾವು ಕೋಳಿ ಕೇಳಿ ಬೇಡಿ ಕಾಡಿ ಬೇಡಿ ಸಿಕ್ಕುವಂಥದ್ದಲ್ಲ, ಅದು ಪ್ರಶಸ್ತಿ ಅಂತ ಹೇಳುವುದಿಲ್ಲ. ಅದಕ್ಕೆ ಪ್ರಶಸ್ತಿ ಅಂದರೆ ನಾವು ಕೆಲಸ ಮಾಡೋದು. ನಾನೀಗ 1 ವರ್ಷದಿಂದ ಕೆಲಸ ಮಾಡಿದ್ದೇನೆ, ನನ್ನನ್ನು ಯಾರು ಗುರುತಿಸಲಿಲ್ಲ. ಎಲ್ಲರೂ ಹೇಳ್ತಿದ್ರು ನಿಮಗೆ ಪ್ರಶಸ್ತಿ ಸಿಕ್ಕಲಿಲ್ಲ, ಆಯ್ತು ರಾಜ್ಯೋತ್ಸವ ಸಿಗಬೇಕಿತ್ತು, ಅದು ಸಿಗಬೇಕಂತಿತ್ತು. ನಾವು ರಾಜ್ಯೋತ್ಸವಕ್ಕೆ ಹೋಗಲಿಲ್ಲ, ಇದು ಜಿಲ್ಲೆಗೆ ಸಹ ಹೋಗಲಿಲ್ಲ. ಆದ್ರಿಂದ ಈ ಸರಿ ಎಲ್ಲರೂ ಹೇಳಿದ್ರಿಂದ ಅವರ ನನ್ನ ಬಯೋಡೇಟಾವನ್ನು ಕೊಡಿ ಅಂತ ಕೇಳಿದ್ರು ಒಬ್ರು. ಅದಕ್ಕೆ ಅವರಿಗೆ ಆ ಬಯೋಡೇಟಾವನ್ನು ಕೊಟ್ಟುಬಿಟ್ಟೆ. ಅವರು ಮುಂಚಿನ ದಿವಸ ನನಗೆ ಹೀಗೆ ನಿಮ್ಮ ಪ್ರಶಸ್ತಿ ಬಂದಿದೆ ಅಂತ ಹೇಳಿಕೊಂಡ್ರು, ಅದಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅದನ್ನು ಮರುದಿನ ಬೆಳಿಗ್ಗೆ ಹೋಗಿ ನಾವು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದೇವೆ ಅಷ್ಟೇ.
0: ಯಾವುದೇ ಫೋಟೋ ಅಥವಾ ಸರ್ಟಿಫಿಕೇಟ್ ಎಲ್ಲ ಇರಲಿಲ್ಲ, ಕೇವಲ ಬಯೋಡೇಟಾ ಕೊಟ್ಟು ಕೊಟ್ಟದಕ್ಕೆ ಅಷ್ಟೇ ಓದಿ ನಿಮಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ.
1: ಬಯೋಡೇಟಾ ಕೊಟ್ಟಿಗೆ ಕೊಟ್ಟದಕ್ಕೆ ಸಿಕ್ಕಿದೆ ಅಷ್ಟೇ.
0: ಓಕೆ. ಹಾಗೆ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಮಾಜಿ ಅಧ್ಯಕ್ಷರಾಗಿ ಒಂದು ಕುಗ್ರಾಮಕ್ಕೆ ಹೋಗ್ತೀರಿ 2013 ಬಂಜಾರು ಮಳೆಯಲ್ಲಿ,
1: ಬಂಜಾರು ಮನೆ ಬೆಳ್ತಂಗಡಿ ತಾಲೂಕಿನ ಬಂಜಾರು ಮನೆಗೆ. ಅದು ನಿಜವಾಗಿ ಅಲ್ಲಿ ಇರುವವರೆಲ್ಲ ಬುಡಕಟ್ಟಿನ ಜನಾಂಗ,
0: ಮಲೆಕುಡಿಯರು.
1: ಅಂತ ಒಂದು ಜಾಗಕ್ಕೆ ಹೋಗುವಾಗಲೇ ನಮ್ಗೆ ನಮ್ಮ ಹೃದಯ ನಮ್ಮ ಎದೆಯನ್ನು ಗಟ್ಟಿ ಹಿಡಿದುಕೊಂಡು ನಾವು ಹೋಗಿದ್ದೇವೆ. ಅಂತ ಜಾಗದಲ್ಲಿ ಹೋಗುವ ದಾರಿ ಕುಗ್ರಾಮ ಹೋಗುವ ದಾರಿ ಆಗಿದೆ. ಒಂದು ಜೀಪ್ ನಲ್ಲಿ ಹೋಗುವಾಗ ನಾವೇ ಹೆದರಿಕೊಂಡು ಹೋಗಿದ್ದೆ.
0: ಸರಿ,
1: ಅಂತ ಒಂದು ಸ್ಥಳಕ್ಕೆ ಹೋಗಿ
0: ಒಬ್ರು ಕಾಲರ್ ಇದ್ದಾರೆ.
2: ಹಲೋ,
0: ಯಾರು ಮಾತಾಡೋದು?
2: ಇದು ಪುಂಡಲಿಕ ವಾಸುಕಿ ನಗರ ಯಕ್ಕೂರಿಂದ
0: ಹೇಳಿ.
1: ಹೇಳಿ ಸರ್. ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ ಪ್ರಭಾಕರಣ್ಣ.
1: ನಮಸ್ಕಾರ.
2: ಪ್ರಭಾಕರಣ್ಣ ಅವರ ಹೆಸರು ಅಂದ್ರೆ ಪ್ರಾಮಾಣಿಕತೆ. ಯಾವ್ದು ಕೆಲಸ ಹೇಳಿದ್ರೆ ಅದು ಅವರು ಎಸ್ ಅಂತ, ಅದು ಮತ್ತೆ ಆಗುದಿಲ್ಲ ಅಂದ್ರೆ ಆಗುದಿಲ್ಲ, ಅವ್ರು ಸ್ಟ್ರೈಟ್ ಹೇಳ್ತಾರೆ. ಆಗೋ ಕೆಲ್ಸಕ್ಕೆ ಅವ್ರು ಎಸ್ ಅಂದ್ರೆ ಅದು 100% ಆಗಿದೆ ಅಂತ ಲೆಕ್ಕ. ಹಾಗೆ ಅವರಷ್ಟು ಪ್ರಾಮಾಣಿಕತೆ ಜನ.
1: ತುಂಬಾ
2: ಅವ್ರ ನಾನು ತುಂಬಾ ವರ್ಷದಿಂದ ನಮ್ಮ ಒಳ್ಳೆ ಪರೀಕ್ಷೆ ಸೇರ್ಪರಿಸ್ತಾರೆ ಅವರು. ಹಾಗೆ
0: ನಿಮ್ಮ ಊರಿನಲ್ಲಿ ಕೂಡ ಕೆಲವು ಸಮಾಜ ಸೇವೆ ಮಾಡಿದ್ದಾರೆ.
2: ಹಾಗೆ ಅವರ ಯಾವ ಹೇಳಿದ್ರು ಪ್ರಭಾಕರಣ್ಣ ಅಂತ ಹೇಳಿದ್ರೆ ಎಸ್, ಅವ್ರ ಹತ್ರ ಹೇಳಿ ಮಾತಾಡಿದ್ರು ಏನಾದ್ರು ಒಂದು ಕೆಲಸ ಒಂದು ಆಗ್ತದೆ ಅಂತ 100%.
0: ಅವ್ರ ಮೇಲೆ ತುಂಬಾ ಪ್ರೀತಿ ನಿಮ್ಗೂ ಕೂಡ?
2: ಭಾರಿ ಪ್ರೀತಿ. ಅವರು ಅವರು ಅಷ್ಟೇ, ಯಾರು ಯಾವಾಗ್ಲೂ ಸಿಕ್ಕರು ಆತ್ಮೀಯರು. ಯಾರು ನಾನಂತ ಅಲ್ಲ, ಯಾರ ನಮ್ಮ ಅಲ್ಲಿಗೆ ಬಂದ್ರು ಕೂಡ ಅಥವಾ ಫ್ಯಾಮಿಲಿಯರ್ ಆಗ್ಲಿ ಕೂಡ ಅವರು ತುಂಬಾ ಆತ್ಮೀಯರು. ಚಿರಪರಿಚಿತ ಪರಿಚಯವನ್ನು ಅವರ ಆರೋಗ್ಯದಲ್ಲಿ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಅವರು ಅವರ ಪ್ರಾಮಾಣಿಕತೆ ಹೇಳಲಿಕ್ಕೆ ಇಲ್ಲ.
0: ಪ್ರಾಮಾಣಿಕತೆ, ಸರಳ ಜೀವಿ,
2: ಸರಳತೆ, ತುಂಬಾ ಸರಳತೆ. ಎಷ್ಟು ಸಣ್ಣ ಜನ ಆದ್ರೂ ಕೂಡ ಅಷ್ಟು ಆತ್ಮೀಯತೆ ಅವರಲ್ಲಿ. ಹಾಗೆ ತುಂಬಾ ಪ್ರೀತಿ. ಹಾಗೆ ನಮ್ಮೊಟ್ಟಿಗೆ ಒಂದು ಇಬ್ರು ಇದ್ದಾರೆ ನಮ್ಮ ಫ್ರೆಂಡ್ಸ್, ಅವರನ್ನು ಕೂಡ ಪರಿಚಯ ಮಾಡ್ತೇನೆ.
0: ಸರಿ ಸರಿ.
3: ಮಿಥುನ್, ಮಿಥುನ್,
2: ಮಿಥುನ್ ಕೇಂದ್ರ ಒಟ್ಟಿಗೆ. ಹಾಗೆ
3: ನವೀನ್ ರಾಜ್,
2: ನವೀನ್ ರಾಜ್
3: ಅವರು ಒಳ್ಳೆ ಒಂದು ಕೆಲಸದಲ್ಲೆಲ್ಲ ಒಳ್ಳೆ ಇದು ಕೊಡ್ತಾರೆ, ನಮಗೆಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ. ಹಾಗಿರುವಾಗ ಒಳ್ಳೆಯ ಒಂದು ಒಪಿನಿಯನ್ ಉಂಟು ಅವರ ಬಗ್ಗೆ.
0: ಹಾಗೆ ಹಾಗೆ ಹಾಗೆ ತುಂಬಾ ಸಮಾಜ ಸೇವೆ ಮಾಡಿದ್ದಾರೆ ನಿಮ್ಮ ಊರಲ್ಲಿ ಕೂಡ ಅಲ್ವಾ?
2: ಹೇಳಿದ್ರೆ ಎಂತ ಒಂದು ಕಾಂಪ್ಲಿಕೇಟೆಡ್ ಕೆಲಸ ಆಗುದಿಲ್ಲ ಅಂತ ಹೇಳಿ ಆಗ್ತಾ ಇರೋದು ಮತ್ತೆ ಲಾಸ್ಟ್ ಪ್ರಭಾಕರಣ್ಣ ಅಥವಾ ಒಂದು ಕೇಳುವಂತ ಆಗುದು ನಮ್ಗೆ. ಹಾಗೆ ಯಾವ್ದೊಂದು ಕಾರ್ಪೊರೇಷನ್ ಕೆಲಸ ಆಗ್ಬೇಕಾಗ್ಲಿ ಅಥವಾ ಒಂದು ನೀರಿದ ಅಥವಾ ಡ್ರೈನೇಜ್ ಕೆಲಸ ಆಗ್ಬೇಕಾಗ್ಲಿ, ಅದು ಕಾರ್ಪೊರೇಟರ್ ಇಲ್ಲ ಇಲ್ಲ ಹೋಗ್ಬೇಕಂತ ಇಲ್ಲ. ನಾವು ಇವರ ಪ್ರಭಾಕರಣ್ಣ ಅಥವಾ ಒಂದು ವಿಷಯ ತಿಳಿಸಿದ್ರೆ ಅವರ ನೀವು ಮಾಡಿ ಏನು ಬಂದ್ರೆ ನಾನು ಅದನ್ನ ಅವ್ರಿಗೆ ಉತ್ತರ ಕೊಡ್ತೇನೆ, ಆ ರೀತಿ ಒಂದು ಭರವಸೆ ಅವರು.
0: ಸರಿ ಸರಿ.
2: ಹಾಗೆ ನಮ್ಗೆ ಅವ್ರ ಮೇಲೆ ಅಷ್ಟೊಂದು ವಿಶ್ವಾಸ ಮತ್ತು ಗೌರವ.
0: ಎರಡೆಲ್ಲ 5 ದಿನ ಪ್ರಭಾಕರಣೆ ಮಲ್ತು ಕೊಡ್ತಾರೆ ಕೆಲಸ.
2: ಹೌದೌದು.
0: ಭರವಸೆ ಅಷ್ಟೊಂದು ಅನ್ಯೋನ್ಯತೆಯಿಂದ ಇದೆ.

0: ಮಾತಾಡ್ತಾರೆ ಹೇಳಿ
1: ಹೇಳಿ ಹೇಳಿ ಪಲ್ಲೆ
0: ಧನ್ಯವಾದಗಳು. ಓಕೆ, ಅವರು ಕೂಡ ಮಾತಾಡಿ ಮಾತಾಡಿ ಪಾತ್ರಗಳು ಪಾತ್ರಗಳು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ತುಂಬಾ ಆತ್ಮೀಯರಲ್ಲಿ ಸೇರಿದ್ದಾರೆ, ಎಕ್ಕೂರಿನಲ್ಲಿ ಸೇರಿದ್ದಾರೆ. ಈ ಕಾರ್ಯಕ್ರಮ ಕೇಳ್ತಾ ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡ

ಎಲ್ಲ ಮಹಿಳೆಯರಿಗೆ ಒಂದು ಬೇಕಾದಂತ ಬ್ಲಡ್ ಅನ್ನು ಧರ್ಮಾತ್ರವಾಗಿ ಕೊಡುವಂತ ಒಂದು ವ್ಯವಸ್ಥೆ ಕೂಡ ಆಗಿದೆ. ಇದು ನಾನು ಇರುವಂತ ಸಂದರ್ಭದಲ್ಲಿ ಆಗಿರುವಂತ ಕೆಲಸ. ಇದಕ್ಕೆ ನಾನು ಬಹಳ ಒಂದು ಖುಷಿ ಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಯಾವ ಈಗಲೂ ಜನರು ಹೇಳ್ತಾ ಇದ್ದಾರೆ ಇದೊಂದು ಒಳ್ಳೆ ಕೆಲಸ ಮಾಡಿದ್ದೀರಿ ಅಂತ.

0: ಯಾರು?
1: ರತ್ನಾ ಶೆಟ್ಟಿ.
2: ಬಜಾರ್
0: ಬಜಾರ್ ಹೇಳಿ. ನಮ್ಮ ರತ್ನಾ ಶೆಟ್ಟಿ ಅವರು ಮಾತಾಡಿದ್ರು, ನಿಮ್ಮ ಕೆಲವೊಂದು ಸಾಧನೆ ಬಗ್ಗೆ ವಿವರಿಸಿದರು ಅವರು. ಹಾಗೆ ನೀವು ನಾಟಕಗಳಲ್ಲಿ ಕೂಡ ಹಿಂದೆ ಅಭಿನಯಿಸ್ತಾ ಇದ್ರು. ಒಬ್ರು ಕಾಲ್ ಇದ್ದಾರೆ. ಹಲೋ ನಮಸ್ತೆ.
3: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ ಹೇಳಿ.
3: ನಾನು ಗ್ರೇಷ್ಮೆ ರಾಮ್
0: ಹೇಳಿ. ಗ್ರೇಷ್ಮೆ ರಾಮ್ ಅವರು,
3: ನನ್ಗೆ ಒಂದು ಉಪಕಾರ ಆಗ್ಬೇಕು ಅವರಿಂದ. ಉಪಕಾರ ಮಾಡ್ತೀರಾ ಅಂತ ನಾನು ಕೇಳ್ತೇನೆ. ಎಂತ ಉಪಕಾರ ಹೇಳಿದ್ರೆ ಅವರು ನನಗೆ ಫೋನ್ ಮಾಡಿ ಕೇಳಿ, ಇಲ್ಲದ

0: ಅದು ಮಾಡಿಕೊಂಡು ಅದೇ ರಾಜ್ಯೋತ್ಸವ ಪ್ರಶಸ್ತಿ ಆ ಪ್ರಶಸ್ತಿ ಅಂತ ಹೇಳಿಕೊಂಡು ಯಾರಾದರೂ ಮುಖಂಡರ ಹಿಂದೆ ಹೋಗಿ ಹೋಗಿ ಬೇಡಿಕೊಂಡು ಒಂದು ಪ್ರಶಸ್ತಿಯನ್ನು ಪಡೆಯುವಂಥದ್ದು ಈ ಒಂದು ಚಾಲಿಯಾಗಿ ಬಿಟ್ಟಿದೆ. ಹೆಚ್ಚಿನ ಅಂಶ ನಮಗೆ ನಾವು ನೋಡ್ತಾ ಇದ್ದೇವೆ, ನಾವು ಅದರಲ್ಲಿ ಭಾಳ ಬೇಜಾರಾಗ್ತದೆ. ಯಾಕಂತ ಹೇಳಿದರೆ ದುಡಿದವನಿಗೆ ಅದು ಸಿಕ್ಕುವುದಿಲ್ಲ, ಯಾಕಂತ ಹೇಳಿದರೆ ದುಡಿದವ ಅದನ್ನು ಕೇಳಲಿಕ್ಕೆ ಹೋಗುವುದಿಲ್ಲ, ಅವನು ದುಡಿತಾ ಇರ್ತಾನೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಸಮಾಜ ಜನರೇ ಅದನ್ನು ಕೊಡುವವರೇ ಸ್ವಲ್ಪ ಆಲೋಚನೆ ಮಾಡಿ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೆ.
1: ಹಾಗೆ ಕೊಡುವವರು ಆಲೋಚನೆ ಮಾಡಿ ಕೊಡಬೇಕು,
0: ಆಲೋಚನೆ ಮಾಡಿಕೊ
1: ಸಣ್ಣ ಪುಟ್ಟ ಕೆಲಸಗಳಿಗೆ ಕೂಡ ದೊಡ್ಡ ದೊಡ್ಡ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಇದು ಸರಿಯಲ್ಲ. ಒಳ್ಳೆ ಸಾಧನೆ ಮಾಡಿದವರನ್ನು ಗುರುತಿಸಬೇಕು. ಹಾಗೆ ನೀವು ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಒಕ್ಕೂಟ ಬೆಂಗಳೂರು ಇದರ ನಿರ್ದೇಶಕರಾಗಿ ಕೆಲಸ ಮಾಡಿದರೆ, ಈಗ ನಿಮ್ದು ಕೂಡ ಒಂದು ಸಣ್ಣ ಕೈಗಾರಿಕಾ ಒಂದು ನಡೆಸ್ತಾ ಇದ್ದೀರಿ, ಹೇಗೆ ಸಣ್ಣ ಕೈಗಾರಿಕೆಗಳಿಗೆ ಹೇಗೆ ಪ್ರೋತ್ಸಾಹ ಎಲ್ಲ ಸಿಗ್ತಾ ಇದೆ ಸರ್ಕಾರದ?
0: ಸಣ್ಣ ಸಣ್ಣ ಕೈಗಾರಿಕೆಗಳಿಗೆ ಹೇಳಲಿಕ್ಕೆ ಎಲ್ಲ ಹೇಳ್ತಾರೆ, ಬ್ಯಾಂಕಿನಲ್ಲಿ ಆ ಸೌಕರ್ಯ ಸಿಗ್ತದೆ, ಈ ಸೌಕರ್ಯ ಸಿಗ್ತದೆ ಅಂತ. ಹೋದವನಿಗೆ ಮಾತ್ರ ಗೊತ್ತು. ಅದು ಸಣ್ಣ ಕೈಗಾರಿಕೆ ಅಂದರೆ ಅವನಿಗೆ ನಿಜವಾಗಿ ಅವನು ಅರ್ಹತೆ ಇದ್ದವನಿಗೆ ನಾವು ಕೊಡಬೇಕು ಅದನ್ನು. ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಒಂದು ಅವನಿಗೆ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಾದರೆ ಅವನಿಗೆ ತುಂಬ ಕಷ್ಟ ಇದೆ. ಎಲ್ಲ ರೀತಿಯಲ್ಲಿ ಎಲ್ಲ ಒಂದು ಲೈಸೆನ್ಸ್ ಮಾಡೋದಕ್ಕಂತೂ ತುಂಬ ಕಷ್ಟ ಇದೆ. ಅದನ್ನು ಮಾಡಿಕೊಂಡು ಅವನು ಅಲ್ಲಿ ಅದರ ನಂತರ ಮುಂದಕ್ಕೆ ಹೋಗುವಾಗ ಅವನಿಗೆ ಬ್ಯಾಂಕಿನವರು ಇವತ್ತು ಬನ್ನಿ ನಾಳೆ ಬನ್ನಿ, ಅದಕ್ಕೆ ಬೇಕಾದ ಒಂದು ಅವನಿಗೆ ಲಂಚ ಕೊಡದೆ ಯಾವುದೇ ಕೆಲಸ ಮಾಡದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಅಂಥ ಒಂದು ಇದನ್ನು ಸರಿ ಮಾಡಬೇಕು. ಒಂದು ಪಾಪದವನವನು ನಿಜವಾಗಿ ಅವನು ವರ್ಕರ, ಅವರು ಕೆಲಸ ಮಾಡಲಿಕ್ಕೆ ಯೋಗ್ಯತೆ ಇದೆಯಾ ಅನ್ನೋದನ್ನು ತಿಳಿದುಕೊಂಡು ಆ ಕೆಲಸ ಮಾಡುವವರಿಗೆ ಅದನ್ನು ಅವನಕ್ಕೂ ಅನುಕೂಲವನ್ನು ಮಾಡಿಕೊಟ್ಟು. ನಾವು ಕೈಗಾರಿಕೆ ಎಂಬುದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂತ ಹೇಳಿದರೆ ಇನ್ನೊಬ್ಬನನ್ನು ಈಗ ನಂಬಿ ಕೆಲಸ ಮಾಡುವಂಥ ಕಾಲ ಅಲ್ಲ. ನಾನು ಒಬ್ಬ ಕರ್ಮಜೀವಿ ಆಗಿದ್ದರೆ ಮಾತ್ರ ನನ್ನ ಹಿಂದೆ ನನಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನೊಬ್ಬನೂ ಅವನು ಬರ್ತಾನೆ ಇವನು ಬರ್ತಾನೆ ಅಂತ ಹೇಳಿಕೊಂಡು ನಾನು ವರ್ಕ್ಶಾಪ್ ಅಥವಾ ಏನಾದರೂ ಇಂಡಸ್ಟ್ರಿ ಮಾಡೋದಾದರೆ ಅವನು ಕೈಲಾಸವೇ ಹೋದಾಗಿ. ಅದರಿಂದ ತನ್ನ ಸ್ವಂತ ದುಡಿಮೆಯನ್ನು ತಾನೇ ದೃಢಪಡಿಸಿಕೊಂಡು ಅಂಥವನು ಕೈಗಾರಿಕೆ ಮಾಡಿಕೊಂಡು ಹೋದರೆ ಮಾತ್ರ ಅವನಿಗೆ ಉದ್ಧಾರ ಇದೆ
1: ಆ ಕೈಗಾರಿಕೆಯಲ್ಲಿ, ಆ ಉದ್ಯಮದಲ್ಲಿ.
0: ಅವನ ಇದು ನಾನು ಹಾಗೆ ನಾನು ಸ್ವಂತ ಕೆಲಸ ಮಾಡ್ತಿದ್ದೆ, ಅನುಭವಿಸಿದ್ದೇನೆ. ಅದರಿಂದ ನನಗೆ ನಾನು ಇಷ್ಟು ಸಮಯ ಒದ್ದಾಡಲಿಕ್ಕೆ ಆಯಿತು. ಈಗ ನನಗೆ ಯಾವುದು ತಲೆಬಿಸಿರುವುದಿಲ್ಲ. ಒಂದು ಕೆಲಸ ಕೆಲಸವರು ಇಲ್ಲ ಅಂತ ಹೇಳಿದ್ರು ನಾನು ತಲೆಬಿಸಿ ಮಾಡುವಂತ ಪ್ರಶ್ನೆ ಇದ್ದಿರಲಿಲ್ಲ.
1: ನಾನೇ ಮಾಹಿತಿ
0: ಅಂತ ಒಂದು ಅನುಭವ ಇದ್ರೆ ಮಾತ್ರ ಒಬ್ಬ ಇಂಡಸ್ಟ್ರಿಯನ್ನು ಕೈ ಹಾಡಬೇಕು.
1: ಅನುಭವ ಇಲ್ಲದೆ
0: ಯಾವ ಕೆಲಸವನ್ನು ಮಾಡಬಾರ್ದು. ಇನ್ನೊಬ್ಬರನ್ನು ನಂಬಿ ನಾವು ಒಂದು ಗೂಡಂಗಡಿ ಇಡುವುದಾದ್ರೂ ಬೀಡ ಕಟ್ಟಿಗೆ ಕುತ್ತಿದ್ರೆ ಮಾತ್ರ ಬೀಡದಂಗೆ ಇಡಬೇಕಲ್ಲದೆ ಇನ್ನೊಬ್ಬನು ಬೀಡ ತರ್ತಾನೆ ಅಂತ ಹೇಳಿದ್ರೆ ನಾವು ಬೀಡದಂಗಡಿ ಇಡಬಾರ್ದು.
1: ಸರ್, ಈಗ ಎಲ್ಲ ಯೂಟ್ಯೂಬ್ ಅಲ್ಲಿ ಎಲ್ಲ ಸಿಗುತ್ತೆ, ಎಲ್ಲ ಈಗ ಅಡಿಗೆ ಮಾಡೋದಕ್ಕೂ ಕೂಡ
0: ಹೌದು
1: ಯೂಟ್ಯೂಬ್ ಅಲ್ಲಿ ಹೇಳಿ.
0: ಜನರನ್ನು ಸೋಮಾರಿಗಳನ್ನು ಮಾಡಿಬಿಟ್ಟಿದ್ದಾರೆ ಈ ಎಲ್ಲ. ನಾವು ಈಗ ಜೊಮಾಟೋದವರು ಬಂದು ಮನೆ ಬಾಗಿಲೇ ನಿಲ್ಲುವಂತ ಪರಿಸ್ಥಿತಿ. ಬೆಳಿಗ್ಗೆ ಎದ್ದು ಅಡಿಗೆ ಮಾಡುವ ಪ್ರಶ್ನೆ ಇಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಬರ್ತದಲ್ಲ, ನಾವು ಮನೆಯಲ್ಲಿ ಮಾಡುವ ಖರ್ಚಿಗಿಂತ ಕಡಿಮೆ ಖರ್ಚಲ್ಲಿ ನಮ್ಗೆ ಇದು ದಿನ ಹೋಗ್ತದೆ, ನಮ್ಮ ಇದು ಆಗ್ತದೆ. ನಮ್ಗೆ ಸೀಕು ಬರ್ತದೆ ಅಂತ ಗೊತ್ತಿಲ್ಲ ಅವರಿಗೆ.
1: ಆರೋಗ್ಯ
0: ನಮ್ಮ ಜೀವನ ಹಾಳಾಗ್ತಾ ಇದೆ. ಈಗ ಮುಂಚಿನ ಹೆಂಗಸರಿಗೆ ಹೇಳುದಾದ್ರೆ ಯಾವುದು ಸೀಕು ಬರ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಅವರು ಅಷ್ಟು ಶ್ರಮಜೀವಿಯಾಗಿದ್ರು. ಈಗಿನ ಹೆಂಗಸರಿಗೆ ಕಡಿಲಿಕ್ಕೆ ಗೊತ್ತಿಲ್ಲ, ವಸ್ತ್ರ ಒಗಿಲಿಕ್ಕೆ ಗೊತ್ತಿಲ್ಲ, ಯಾವುದನ್ನು ಎಲ್ಲ ಮೆಷಿನ್ ತಯಾರಾಗಿದೆ. ಈಗ ಅವರಿಗೆ ಯಾವ ನೋಡಿದ್ರೆ 30-35 ವರ್ಷ ಆಗುವಾಗ ಏನಾದರೂ ಕಾಯಿಲೆ ಶುರುವಾಗ್ತದೆ. ಇದು ಇದಕ್ಕೆ ಹೇಳ್ತಾ ಹೇಳುದು ನನ್ನೊಂದು ಅನುಭವ ಹೇಳ್ತಾದ್ರೆ, ನಾವು ದುಡಿದು ನಮ್ಮ ದೇಹವನ್ನು ದಂಡಿಸಿ ನಾವು ಬೆಳೆದ್ರೆ ಮಾತ್ರ ನಮಗೆ ನಮ್ಮ ಆರೋಗ್ಯ ಸರಿ ಹಿಡಿತಾ ಇದೆ. ನಾವು ಇನ್ನೊಬ್ಬರನ್ನು ನಂಬಿ ಹೇಳಿದರೆ ಅದು ನಮ್ಮ ಆರೋಗ್ಯಕ್ಕೆ ತುಂಬ ಹಾಳು. ನಮಗೆ ಸುಖ ಸಿಕ್ಕಿರ್ಬೋದು, ಸ್ವಲ್ಪ ಸಮಯದ ಸುಖಕ್ಕಾಗಿ ನಾವು ಒದ್ದಾಡುವುದು ಅಗತ್ಯ ಇಲ್ಲ.
1: ಆರೋಗ್ಯವನ್ನು ಕಾಪಾಡಬೇಕಾದ್ರೆ
0: ನಾವು ದುಡಿಬೇಕು, ನಾವು ಅದನ್ನು ಮಾಡಬೇಕು. ಆದ್ರಿಂದ ಮಾತ್ರ ನಮಗೆ ಸಾಧ್ಯ ಇದೆ.
1: ಬಹಳ ಚೆನ್ನಾಗಿ ನಿಮ್ಮ ಅನುಭವದ ಮಾತುಗಳನ್ನು ಹೇಳಿದಿರಿ ನೀವು. ಹಾಗೆ ನೀವು ಕೂಡ ನೇತ್ರಾವತಿ ಬ್ಯಾಂಕಿನಲ್ಲಿ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಈಗ ಹೇಳಿದ್ರಿ ಕೆಲವರಿಗೆ ಬ್ಯಾಂಕ್ ಏನು ಸವಲತ್ತು ಕೊಡ್ತಾ
0: ಇದೆ
1: ಈ ನೇತ್ರಾವತಿ ಬ್ಯಾಂಕಿಂದ. ನೀವು
0: ಆ ಸಂದರ್ಭದಲ್ಲಿ ನೇತ್ರಾವತಿ ಗ್ರಾಮೀಣ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದೆ ನಾನು. ಆ ಸಂದರ್ಭದಲ್ಲಿ ನಾವು ಮ್ಯಾನೇಜರ್ ಹತ್ರ ಹೇಳ್ತಿದ್ದೆ, ಹೋಗಿ ಆ ಸ್ಪಾಟ್ಗೆ ಹೋಗಿ ಅವರಿಗೆ ಆ ಯೋಗ್ಯತೆ ಇದೆಯಾ, ಅವನು ಏನು ಅವನು ಮಾಡುವಂಥ ಒಂದು ಬಿಸ್ನೆಸ್ ಮಾಡೋದಾದರೆ ಅವನಿಗೆ ಅಲ್ಲಿ ಏನು ಪರಿಸರ ಒಳ್ಳೆದಿದೆಯಾ, ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿಕೊಂಡು ಮತ್ತೆ ಅವನಿಗೆ ಕೊಟ್ಟು ಬಿಡಿ ಅಂತ ಹೇಳ್ತಾ ಇದ್ದೇವೆ. ಅದೇ ರೀತಿ ನಾನು ಕೂಡ ಅವರೊಟ್ಟಿಗೆ ಕೆಲವು ಕಡೆಗೆ ಇನ್ಸ್ಪೆಕ್ಷನ್ಗೆ ಹೋಗ್ತಿದ್ದೆ, ಅಲ್ಲಿ ನೋಡಿ ಇದು ಮಾಡ್ತಿದ್ದೆ.
1: ಆಯಿತು.

0: ಭಾಳ ಒಂದು ಒಳ್ಳೆಯ ರೀತಿಯ ಒಂದು ಸಲಹೆನೆಲ್ಲ ನೀವು ಮ್ಯಾನೇಜರ್ಗೆ
1: ಬ್ಯಾಂಕಿಗೆ
0: ಬ್ಯಾಂಕಿಗೆ ಕೊಡ್ತಾ ಇದ್ರಿ. ಕೆಲವರು ಸುಳ್ಳು ಹೇಳ್ಕೊಂಡು ಸಾಲ ಪಡೆಯ
1: ಸಾಲ ಮಾಡ್ಲಿಕ್ಕೆ ಬರ್ತಾರೆ ಅಂತವರಿಗೆ ಅಂತ ನಾವು ಸ್ವಲ್ಪ ಜಾಗ್ರತೆಯಲ್ಲಿ ಕೊಟ್ಟು ಅದನ್ನು ರಿಕವರ್ ಮಾಡ್ಲಿಕ್ಕೆ ಆಗುದಿಲ್ಲ.
0: ಹೌದು ಹಾಗೆ. ನೀವು ಆಕಾಶವಾಣಿಯ ಸಲಹಾ ಸಮಿತಿ ಸದಸ್ಯರಾಗಿ ಕೆಲಸ ಮಾಡಿದ್ರಿ.
1: ಹೌದು.
0: ಇವತ್ತು ರೇಡಿಯೋ ಸಾರಂಗಿಗೆ
1: ಬಂದಿದ್ದೀವಿ.
0: ಹೇಳಿ, ಆಕಾಶವಾಣಿಯಲ್ಲಿ ಕೂಡ ಕಾರ್ಯಕ್ರಮ ಕೊಟ್ಟಿದ್ದೀರ? ಹಾಗೆ
1: ಆಕಾಶವಾಣಿಯಲ್ಲಿ ನಾವು ಒಂದು ಕಮಿಟಿ ಮಾಡಿದ್ರು, ಅಲ್ಲಿ ಪ್ರೋಗ್ರಾಮ್ ಅಡ್ವೈಸರಿ ಕಮಿಟಿ ಅಂತ. ಆ ಪ್ರೋಗ್ರಾಮ್ ಅಡ್ವೈಸರಿ ಕಮಿಟಿಯಲ್ಲಿ ನಾನೊಬ್ಬ ಸದಸ್ಯನಾಗಿ, ನಮ್ಮ ಹಲವು ಜನರು ಕಲಾವಿದರು ಅದರಲ್ಲಿದ್ದರು, ಅಂಥವರೆಲ್ಲರೊಟ್ಟಿಗೆ ಸೇರಿಕೊಂಡು ಅವರ ಅನುಭವವನ್ನು ಪಡ್ಕೊಂಡಿದ್ದೇನೆ. ಹಾಗೆ ಅವರೊಟ್ಟಿಗೆ ಸಲಹೆಗಳನ್ನು ಸಲಹೆ ಸೂಚನೆಗಳನ್ನು ಕೊಟ್ಟುಕೊಂಡು ಅಲ್ಲಿ ಆ ಇದನ್ನು ರೇಡಿಯೋ ಸ್ಟೇಷನ್ ಅನ್ನು ಇಂಪ್ರೂವ್ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ನಾವು ಆ ಸಂದರ್ಭದಲ್ಲಿ
0: ಮಾಡಿದ್ದೀರಿ. ಓಕೆ. ನಂತರ ನೀವು ದಕ್ಷಿಣ ಕನ್ನಡ ಜಿಲ್ಲೆಯ ದೂರ ಸಂಪರ್ಕ ಸಲಹಾ ಸಮಿತಿಯಲ್ಲಿ
1: ಟೆಲಿಫೋನ್ ಆಗ ಇದು ನಮ್ಮ BSNL ಬಹಳ ಒಂದು ಇದಾಗಿತ್ತು. ಆ ಸಲಹಾ ಸಮಿತಿಯಲ್ಲಿ ನಾವಿದ್ದೆವು. ಆ ಒಂದು ಟೆಲಿಫೋನ್ ಸಿಗ್ಬೇಕಾದ್ರೆ ತುಂಬಾ ಕಷ್ಟ ಇತ್ತು. ಒಬ್ಬನ ಒಂದು

0: ಎಸ್, ಕಾರ್ಯಕ್ರಮದಲ್ಲಿ ಒಂದಷ್ಟು ಅಡಚಣೆ ಉಂಟಾಗಿತ್ತು. ಓಕೆ, ಹೇಳಿ ಮಾ ಪ್ರಭಾಕರ್ ಶ್ರೀನವರೇ, ಹಲವಾರು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೀರಾ. ನಿಮ್ಮ ಬಗ್ಗೆ, ನೀವು ಮಾಡಿದಂಥ ಸೇವೆಗಳ ಬಗ್ಗೆ ನಾವು ಹೇಳ್ತಾ ಹೋದ್ರೆ ಇನ್ನಷ್ಟು ಇದೆ. ನೀವು ಈಗ ದೇವಸ್ಥಾನದಲ್ಲಿ ಕೂಡ ಒಂದು ಭಜಕ ಸೇವಾ ಟ್ರಸ್ಟ್, ಮರೊಳಿ ಶ್ರೀ
1: ಸೂರ್ಯನಾರಾಯಣ, ಮರೊಳಿ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಭಜಕ ಸೇವಾ ಟ್ರಸ್ಟ್ ಅಂತ ಇತ್ತು. ಆ ಟ್ರಸ್ಟ್ನಲ್ಲಿ ಟ್ರಸ್ಟಿಯಾಗಿದ್ದೆ. ಈಗ ಒಂದು 2 ವರ್ಷದ ಹಿಂದೆ ಕಂಕನಾಡಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಾನು ಬ್ರಹ್ಮಕಲಶ ಆದಾಗ ಬ್ರಹ್ಮಕಲಶದ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡು ಒಳ್ಳೆಯ ಚಲೋ ರೀತಿಯಲ್ಲಿ ಒಂದು ಬ್ರಹ್ಮಕಲಶವನ್ನು ನಡೆಸಿಕೊಟ್ಟಿದ್ದೇನೆ ನಾವು ದೇವರ ದಯೆಯಿಂದ. ಇದೆಲ್ಲ ನಾವು ಧಾರ್ಮಿಕ ರೀತಿಯಲ್ಲಿ ಕೂಡ ನಾವು ಕೆಲಸ ಮಾಡಿದ್ದೇವೆ.
0: ಹಾಗೆ ಕೇಳುಗ್ರಹಿಣಿ ಕೂಡ ಕರೆ ಮಾಡಿ ಮಾತನಾಡಿ ನಮ್ಮ ಬಿ ಪ್ರಭಾಕರ ಶ್ರೀಯನ ಇವರ ಜೊತೆ ಇವ್ರ ಬಗ್ಗೆ ಇನ್ನಷ್ಟು ನೀವು ಕೂಡ ಪ್ರಶ್ನೆಗಳನ್ನು ಕೇಳಬಹುದು, ಜೊತೆಗೆ ಅವ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡ್ತೇವೆ. ಈಗ ಒಂದು ನಿಮ್ಮ ಇಷ್ಟದ ಹಾಡು ಪ್ರಭಾಕರ್ ಶ್ರೀಯನವರೇ, ಜಿಂದಗಿ ಹರ್ ಕದಂ ಏಕ್ ನೈ ಅಂತ, ಈ ಹಾಡು ಯಾಕೆ ಇಷ್ಟ ಆಗುತ್ತೆ?
1: ಅದು ಅದು ಜೀವನದ ಚರಿತ್ರೆ ಹೇಳ್ತಾ ಇದೆ.
0: ಹೌದಾ? ಎಲ್ಲ ಜೀವನದ ರಹಸ್ಯಗಳು ಅದರಲ್ಲಿ ಅಡಗಿದೆ. ಇದರಿಂದ ನೀವು ಆಗಾಗ್ಗೆ ಕೇಳ್ತಾ ನೀವು ಸ್ಫೂರ್ತಿಯನ್ನು ಪಡಿತೀರಿ
1: ಪಡಿತಾ ಇದ್ದೇನೆ.
0: ಓಕೆ, ನಿಮ್ಮ ಇಷ್ಟದ ಒಂದು ಸ್ಫೂರ್ತಿಯನ್ನು ಕೊಡುವಂತ ಪ್ರೇರಣೆ ಕೊಡುವಂತ ಹಾಡು ಜಿಂದಗಿ ಹರ್ ಕದಂ ಏಕ್ ನೈ ಅಂತ, ಈ ಹಾಡನ್ನು ಕೇಳ್ಕೊಂಡು ಬರೋಣ.
2: ಗಾನೆ ಇಸ್ ಚಾನೆಲ್ ಪರ್ ಹೀ ಹೈ.

0: ಇದು ಅಭ್ಯಾಸ ಇಲ್ಲ. ಜನರು ಸಮಾಜ ಸೇವೆ ಮತ್ತು ಸಮಾಜ ಸೇವೆ ಅಂದರೆ ನಾವು ನಮ್ಮಿಂದ ಏನು ಹೊರಗಿನವರಿಗೆ ಕೊಡಲಿಕ್ಕಿದೆ ಅದನ್ನು ಹೇಳೋದಕ್ಕೆ ಸಮಾಜ ಸೇವೆ ಅಂತ ಹೇಳ್ತೇನೆ. ಈಗ ಕೆಲವರು ಕೆಲಸ ಮಾಡ್ತಾರೆ, ನನ್ನ ಅದರಿಂದ ನನಗೆ ಏನು ಸಿಗ್ತದೆ ಎಂಬುದನ್ನು ಅದೊಂದು ರಾಜಕೀಯ ಅಂತ ಹೇಳ್ಬೋದು. ಅಷ್ಟು ಅಂಥ ಪರಿಸ್ಥಿತಿಯಲ್ಲಿ ನಾವು ಮುಟ್ಟಿದ್ದೇವೆ.
1: ಯಾವುದೇ ಫಲಾಪೇಕ್ಷೆ
0: ಇಲ್ಲದೆ ಮಾಡುವಂಥ ಕೆಲಸಕ್ಕೆ ಸಮಾಜ ಸೇವೆ. ನಾವು
1: ಫಲ ಸಿಗಬೇಕಂತ
0: ಅಪೇಕ್ಷೆ ಮಾಡಿ ತಕೊಳ್ಳುವಂಥದ್ದು ಅದು ರಾಜಕೀಯ. ಅದು ಆ ಪರಿಸ್ಥಿತಿಗೆ ನಾವು ಮುಟ್ಟಿದ್ದೇವೆ. ಮುಂಚಿನ ರಾಜಕೀಯ ಹಾಗೆ ಇರಲಿಲ್ಲ. ಮುಂಚೆ ಎಲ್ಲ ಸ್ವತಂತ್ರ ಸಂದರ್ಭದಲ್ಲಿ ಅಥವಾ ಸ್ವತಂತ್ರ ಆದ ನಂತರ ಒಂದು 30 ವರ್ಷದವರೆಗೆ ನಾವು ನೋಡಿದ ರಾಜಕೀಯ ಅದು ಬೇರೆನೆ. ಆಗ ಅಲ್ಲಿ ಯಾರಿಗೂ ಒಂದು ಆಸ್ಪದವಿಲ್ಲ, ಇದಿಲ್ಲ. ಈಗಿನ ಯುವಕರಿಗೆ ಏನಾಗಿದೆ ಗೊತ್ತುಂಟ, ಈ ಸಮಾಜ ಎಂಬುದು ಸಮಾಜ ಸೇವೆ ಮಾಡಬೇಕಂತ ಉದ್ದೇಶ ಇಲ್ಲ,
1: ಉದ್ದೇಶ ಇಲ್ಲ, ಏನಿಲ್ಲ.
0: ಉದಾಹರಣೆಗೆ ಒಂದು ಮಾರ್ಗದಲ್ಲಿ ನಾನು ಹೋಗುವಂತ ದಾರಿಯಲ್ಲಿ ಒಂದು ಹೊಂಡ ಬಿದ್ದಿದೆ, ಅದನ್ನು ಒಂದು ಸ್ವಲ್ಪ ಕಲ್ಲ ಮಣ್ಣು ಏನು ಹಾಕಿ ಅದನ್ನು ಲೆವೆಲ್ ಮಾಡಿ ನಾವು ಸೀದಾ ಹೋಗ್ಬೋದು. ಇದು ಅವ ಆ ಮಕ್ಕಳು ಹುಡುಗ ಅದನ್ನು ನೋಡ್ತಾರೆ, ಪುನಃ ಅದನ್ನು ಹೊಂಡವೇ ದೊಡ್ಡದು ಮಾಡ್ಲಿಕ್ಕೆ ನೋಡ್ತಾರೆ ಅಲ್ಲದೆ ಅದನ್ನು ಅದಕ್ಕೆ ಮುಚ್ಚಲಿಕ್ಕೆ ನೋಡಿ
1: ಫೋನ್ ಮಾಡ್ತಾರೆ.
0: ಅದನ್ನು ಫೋನ್ ಮಾಡಿ ಅದೇ ಯಾರೋ ಇದ್ದಾರಲ್ಲ ಕಾರ್ಪೊರೇಷನ್ ಅವರು ಇದ್ದಾರಲ್ಲ ಅವ್ರ ಹತ್ರ ಮಾಡಿಸಿ ನಾವ್ಯಾಕೆ ಮಾಡಬೇಕು. ಮುಂಚೆ ನಾವು ಹಾಗೆ ಅಲ್ಲ, ನಮ್ಮ ಮನೆ ಹತ್ರ ಏನಾದರೂ ತೋಡು ಅಥವಾ ಇದು ಹೊಂಡ ಬಿದ್ದಿದೆ ಅಂತ ಹೇಳಿದ್ರೆ ನಾವು 4 ಜನ ಸೇರಿಕೊಂಡು ಬನ್ನಿ ಅದು ಹೊಂಡ ಬಿದ್ದಿದೆ ಮಾಡು, ನಾಳೆ ಆದಿತ್ಯವರ ಅದನ್ನು ಮಾಡುವ ಅಂತ ಹೇಳಿ ಅದನ್ನು ಕೊಂಡೋಗಿ
1: ಅಲ್ಲಿ ನಮ್ಮವರೇ ಹೋಗಿ
0: ನಮ್ಮವರು 4 ಜನ ಸೇರಿಸಿಕೊಂಡು ಅದು ಆ ಮಣ ಅದಕ್ಕೆ ಹೊಂಡಕ್ಕೆ ಮಣ್ಣನ್ನು ತುಂಬಿಸಿ ಅದರಲ್ಲೇ ಲೆವೆಲ್ ಮಾಡಿ ಅದಕ್ಕೆ ಒಂದು ಹೋಗುವ ಒಂದು ವ್ಯವಸ್ಥೆಯನ್ನು ಸರಿ ಮಾಡ್ತಿದ್ದೆವು. ಈಗಿನವರಿಗೆ ಅದು ಭಾವನೆ ಇಲ್ಲ, ಅದು ಎದುರೆದುರು ಹೋಗಿದ್ರು ಅದಕ್ಕೆ ಅದು ಕೆಲವು ಮನೆಯವರು ಅದುಂಟು. ಈಗ ಮುಂಚೆ ನಾವು ಮನೆ ಹತ್ರ ಯಾರಾದ್ರೂ ಮಕ್ಕಳು ಹೋಗಿ ಏನೋ ಗಲಾಟೆ ಮಾಡ್ತಿದ್ರೆ ಅವರನ್ನು ಸಮಾಧಾನ ಮಾಡಿ ಕಳಿಸಿದ್ದೆವು, ನೀವು ಒಂದು 2 ಪೆಟ್ಟು ಕೊಟ್ಟು ಕಳಿಸಿದ್ದೆವು. ಈಗ ನಾವು ನೆರೆಕೆರೆ ಮಕ್ಕಳು ಗಲಾಟೆ ಮಾಡ್ತಾರೆ ನೋಡಿದರೆ ನಾವು ಹೋಗಿ ಅವರಿಗೆ ಜೋರು ಮಾಡಿದರೆ ಅಥವಾ ಅದನ್ನು ಬೇರೆ ಮಾಡಿದರೆ ಅವರು ಮನೆಯಲ್ಲಿ ಹೋಗಿ ಬೇರೆಯೇ ಹೇಳಿಕೊಂಡು ನಮ್ಮನ್ನು ಮತ್ತು ಮನೆಯವರನ್ನು ಹಿಡಿಸಿ ಅಲ್ಲಿ ಗಲಾಟೆಗೆ ಒಂದು ಅವಕಾಶ ಮಾಡಿಕೊಂಡು ಒಂದು ಸಂದರ್ಭ ಬಂದಿದೆ. ಅದನ್ನು ನಾವು ಅದನ್ನು ಸ್ವಲ್ಪ ಆಲೋಚನೆ ಮಾಡಬೇಕು. ಮತ್ತೊಂದು ನಾವು ಹೇಳೋದಂದರೆ ಈಗ ನಾವು ಮೇಯ್ನ್ ಮಕ್ಕಳು ಹಾಳಾಗಲಿಕ್ಕೆ ಒಂದು ಕಾರಣ ಏನೆಂದರೆ ನಾನು ಕಷ್ಟದಲ್ಲಿ ಬೆಳೆದಿದ್ದೇನೆ, ನನ್ನ ಮಗು ಕಷ್ಟದಲ್ಲಿ ಬೆಳಿಬಾರದು ಎಂಬ ಉದ್ದೇಶದಿಂದ ನಾವಿದ್ದೇವೆ. ಆದ್ದರಿಂದ ಅದನ್ನು ನಾವು ತಪ್ಪಿಸಬೇಕು. ಯಾಕಂತ ಹೇಳಿದ್ರೆ ನಾವು ಆ ಮಕ್ಕಳಿಗೆ ನಾನು ಇಂಥ ಸಂದರ್ಭದಲ್ಲಿ ಭಾಳ ಕಷ್ಟದಲ್ಲಿ ದೊಡ್ಡದಾಗಿ ಬೆಳೆದಿದ್ದೇನೆ ಎಂಬ ಭಾವನೆಯನ್ನು ಹುಟ್ಟಿಸುವ ರೀತಿಯಲ್ಲಿ ನಾವು ಅವರಿಗೂ ನಾವು ಒಂದು ಸಲಹೆಯನ್ನು ಕೊಡಬೇಕಂತ ಕೇಳಿಕೊಳ್ತಾ ಇದ್ದೇನೆ.
1: ಒಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ.
2: ಹಲೋ ನಮಸ್ತೆ.
1: ನಮಸ್ತೆ, ಯಾರು ಮಾತಾಡ್ತೀರಿ?
2: ಇವರು ಪ್ರಭಾಕರ್.

0: ಇದು ಸಮುದಾಯ ಬಾನುಲಿ ಸಾರಂಗ್ ಎಫ್ಎಂ ಕಂಪನಾಂಕ 107.8. ಈಗ ಕೇಳಿ ಮಕ್ಕಳ ಹಕ್ಕು ಹಾಗೂ ರಕ್ಷಣೆಗೆ ಸಂಬಂಧಿಸಿದ ವಿಶೇಷ ಮಾಲಿಕೆ ಮಕ್ಕಳೆಡೆಗೆ ಸಾರಂಗ್.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಇದು ಬಣ್ಣ ಬಣ್ಣದ ಬದುಕು.
2: ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಒಂದ್ ಕಾಲದಲ್ಲಿ ಸಿಂಗವರಂ ಅನ್ನುವ ಗ್ರಾಮದಲ್ಲಿ ಲಚ್ಚಮ್ಮ ಅನ್ನುವ ವಯಸ್ಸಾದ ಅಜ್ಜಿ ಇದ್ರು. ಲಚ್ಚವ್ವ ದಿನ ಅಡವಿಗೆ ಹೋಗಿ ಅಲ್ಲಿಂದ ಸೌದೆಗಳನ್ನ ಮನೆಗೆ ತಗೊಂಡ್ ಬಂದು ಎರಡು ಕಲ್ಲಿಂದ ಬೆಂಕಿ ಬರ್ಸಿ ಅವರು ಒಲೆನ ಕತ್ತರಿಸ್ತಿದ್ರು. ಆಮೇಲೆ ಆ ಬೆಂಕಿಯಲ್ಲಿ ಸೌದೆಗಳನ್ನ ಇಟ್ಟು ಬೆಂಕಿ ಆರ್ ಹೋಗದೆ ಇರೋ ಹಾಗೆ ನೋಡ್ಕೊಳ್ತಿದ್ರು. ಆ ಒಲೆಯಲ್ಲಿ ಯಾವಾಗ್ಲೂ ಬೆಂಕಿ ಹಾಗೇನೆ ಎತ್ತಿತ್ತು. ಆ ಊರಿನವರು ಎಲ್ರು ಕೂಡ ಆ ಬೆಂಕಿಯನ್ನು ಉಪಯೋಗ ಮಾಡ್ಕೊಳ್ತಿದ್ರು. ಅವರೆಲ್ಲರೂ ಕೂಡ ಯಾವಾಗ್ಲೂ ಲಚ್ಚವ್ವನ ಮನೆಗೆ ಬಂದು, ಲಚ್ಚವ್ವ ಸ್ವಲ್ಪ ಬೆಂಕಿ ಕೊಡ್ತೀಯಾ ಹಾಗಂತ ಕೇಳಿ ಲಚ್ಚವ್ವ ಕೊಡುವ ಬೆಂಕಿ ತಗೊಂಡು ಹೋಗಿ ಮನೆ ಒಲೆ ಕತ್ತರಿಸ್ತಿದ್ರು. ಲಚ್ಚವ್ವನ ಹತ್ತಿರ ಒಂದು ಹುಂಜಾನು ಇತ್ತು. ಪ್ರತಿದಿನ ಮುಂಜಾನೆ ಸಮಯ ಆ ಹುಂಜ ಎದ್ದು ಲಚ್ಚವ್ವನ ಮನೆ ಮೇಲೆ ಹೋಗಿ ಕೂತ್ಕೊಂಡು ಕುಕುರುಕೋ ಅಂತಿತ್ತು. ಅದನ್ ಕೇಳಿ ಊರಿನವರು, ಆಹಾ ಬೆಳಗಾಯ್ತಾ, ಸರಿ ಕೆಲಸ ಮಾಡ್ಬೇಕು ಹಾಗಂತ ಹೇಳಿ ಎಲ್ರು ಎದ್ದು ಕೆಲಸ ಮಾಡ್ತಾ ಇದ್ರು. ಲಚ್ಚವ್ವನ ಹತ್ತಿರ ಬೆಂಕಿ ತಗೊಂಡು ಹೋಗೋದ್ರಿಂದ ಒಬ್ಬೊಬ್ರು ಒಂದೊಂದಿನಾನು ಲಚ್ಚವ್ವನಿಗೆ ಅಕ್ಕಿ ಬೇಳೆ ತರಕಾರಿ ಹೀಗೆ ಕೊಡ್ತಾ ಇದ್ರು. ಅದನ್ನಿಟ್ಕೊಂಡು ಲಚ್ಚವ್ವ ಜೀವನ ಸಾಗಿಸ್ತಿದ್ರು. ಹಾಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ಲಚ್ಚವ್ವ ಕೆಟ್ಟದಾಗಿ ಯೋಚನೆ ಮಾಡಿದ್ಲು, ನನ್ನಿಂದಾನೇ ಈ ಊರಿನವರು ಎಲ್ರು ಬಾಳ್ತಾ ಇರೋದು. ನನ್ನ ಕೋಳಿ ಮಾತ್ರ ಕೂಗ್ಲಿಲ್ಲ ಅಂದ್ರೆ ಯಾರು ಬೆಳಗ್ಗೆ ಎದ್ದೇಳಲ್ಲ. ನನ್ನ ಒಲೆ ಇಲ್ಲ ಅಂದ್ರೆ ಯಾರಿಗೂ ಬೆಂಕಿನೂ ಸಿಗಲ್ಲ, ಯಾರಿಂದಾನೋ ಅಡಿಗೆ ಮಾಡಕ್ಕಾಗಲ್ಲ. ಆಗಂತ ಅಹಂಕಾರ ಬಂತು ಲಚ್ಚವ್ವನಿಗೆ. ಆ ಅಹಂಕಾರದಿಂದಾನೇ ಒಂದಿನ ಯಾರತ್ರನೂ ಹೇಳದೆ ಒಲೆ ಹಾಗೂ ಹುಂಜಾನ ಇಟ್ಕೊಂಡು ಲಚ್ಚವ್ವ ಯಾರಿಗೂ ಹೇಳದೆ ಅಡಿವೆಳಗಡೆ ಹೋಗ್ಬಿಟ್ರು. ಮರುದಿನ ಆ ಕೋಳಿ ಶಬ್ದ ಕೇಳಲಿಲ್ಲ. ಗ್ರಾಮದವರೆಲ್ರೂ, ಈ ದಿನ ಈ ಕೋಳಿಗೇನೈತಪ್ಪ ಹಾಗಂತ ಅಂದ್ಕೊಂಡ್ರು. ಆಮೇಲೆ ಎಲ್ರು ಎದ್ದು ಅವ್ರವ್ರ ಪಾಡಿಗೆ ಅವ್ರವ್ರ ಕೆಲ್ಸನ ಮಾಡಕ್ಕೆ ಶುರು ಮಾಡಿದ್ರು. ಬೆಂಕಿ ತಗೊಳ್ಳೋದಕ್ಕೋಸ್ಕರ ಲಚ್ಚವ್ವನ ಹತ್ತಿರ ಬಂದಾಗ ಲಚ್ಚವ್ವ ಊರಲ್ಲಿತ್ತಿಲ್ಲ. ಈ ಅಜ್ಜಿಗೆ ಏನಾಯ್ತು, ಹೇಳ್ದೆ ಕುಳ್ದೆ ಎಲ್ಲೋ ಹೋಗಿದ್ದಾರೆ ಹಾಗೆ ಅಂದ್ಕೊಂಡು ಅವರೇ ಹೋಗಿ ಎರಡು ಕಲ್ಲು ತಗೊಂಡ್ ಬಂದು ಒಲೆ ಕತ್ತರಿಸಿ ಆಮೇಲೆ ಅದರಲ್ಲಿ ಅಡಿಗೆ ಮಾಡಕ್ ಶುರು ಮಾಡಿದ್ರು. ಈ ಕಡೆ ಲಚ್ಚವ್ವ ಅಡವಿಯಲ್ಲಿ ಮರದಡಿಯಲ್ಲಿ ಕೂತ್ಕೊಂಡು, ನಮ್ಮ ಗ್ರಾಮದೇವರೆಲ್ಲ ಇವತ್ತು ಹೇಗೆದ್ದಿರ್ತಾರೆ, ಬೆಂಕಿ ಇಲ್ಲದೆ ಹೇಗೆ ಅಡಿಗೆ ಮಾಡಿರ್ತಾರೆ ಹಾಗೆ ಯೋಚನೆ ಮಾಡಿಕೊಂಡು ಅನ್ನ ನೀರು ಇಲ್ಲದೆ ಅಲ್ಲೇ ಕೂತ್ಕೊಂಡಿದ್ರು. ಸ್ವಲ್ಪ ಸಮಯದ ನಂತರ ಅದೇ ಊರಲ್ಲಿದ್ದ ಮಾರಯ್ಯ ಅನ್ನುವ ವ್ಯಕ್ತಿ ಸೌದೆಗೋಸ್ಕರ ಅಡವಿಗೆ ಬಂದ. ಅವನ ಹತ್ತಿರ ಲಚ್ಚವ್ವ ಕೇಳಿದ್ರು, ಏನಪ್ಪಾ

ಊರಲ್ಲಿ ಇದ್ದವ್ರು ಎಲ್ರಿಗೋ ಬೆಳಗ್ಗೆ ಆಯ್ತಾ, ಎಲ್ರು ಎದ್ರ ಅಡಿಗೆ ಏನಾದ್ರೂ ಮಾಡ್ಕೊಂಡ್ರ ಹಾಗಂತ ಕೇಳಿದ್ರು ಲಚ್ಚಬ್ಬ. ಅದಕ್ಕೆ ಮಾರಯ್ಯ ಜೋರಾಗಿ ನಗಾಡ್ತಿದ್ದ. ಅರೆ ಏನಜ್ಜಿ, ನಿನ್ ಕೋಳಿ ಕೂಗ್ಲಿಲ್ಲ ಅಂದ್ರೆ ನಮಗೆ ಬೆಳಕಾಗೋದಿಲ್ವಾ? ನಿನ್ನ ಹತ್ರ ಬೆಂಕಿ ತಗೊಳ್ಳಿಲ್ಲ ಅಂದ್ರೆ ನಾವು ಅಡಿಗೆ ಮಾಡ್ಕೊಳ್ಳಲ್ವಾ? ಬೆಂಕಿ ಕತ್ತಿಸ್ಕೊಂಡು ಅಡಿಗೆ ಮಾಡಿ ಊಟ ಮಾಡಕ್ಕೆ ಸ್ವಲ್ಪ ತಡ ಆಯ್ತು ಅಷ್ಟೇ. ಆದ್ರೆ ನೀನೇ ಬೆಳಗಿಂದ ಇಲ್ಲಿ ಕೂತ್ಕೊಂಡು ಊಟ ಗೀಟ ಏನಿಲ್ದೆ ಕೂತ್ಕೊಂಡಿದ್ಯಾ? ಹೋಗ್ ಹೋಗು, ಹೋಗಿ ಅಡಿಗೆ ಮಾಡಿ ತಿನ್ನು ಹೋಗು. ತಗೋ, ನನ್ನ ಹತ್ರ ಸ್ವಲ್ಪ ಸೌದೆಗಳಿದೆ, ಅದರಿಂದ ಹೋಗಿ ಅಡಿಗೆ ಮಾಡ್ಕೋ ಹಾಗಂತ ಹೇಳ್ದ ಮಾರಯ್ಯ. ಲಚ್ಚವನಿಗೆ ಇವಾಗ ಬುದ್ಧಿ ಬಂತು. ಮನೆಗೆ ಹೋಗಿ ಒಲೆ ಕತ್ಸಿ ಅಡಿಗೆ ಮಾಡಿ ಊಟ ಮಾಡಿದ್ರು. ಮರುದಿನ ಬೆಳಗ್ಗೆ ಈ ಅಜ್ಜಿನ ನಂಬ್ಕೊಂಡಿದ್ರೆ ಎಲ್ಲಾನು ತುಂಬಾ ಲೇಟ್ ಆಗ್ತಾ ಇದೆ, ನಾವೇ ಹೋಗಿ ಒಲೆ ಕತ್ಸಿ ಅಡಿಗೆ ಮಾಡ್ಬೇಕು

ಅಂದ್ಕೊಳ್ಬಾರ್ದು. ಕೋಳಿ ಕೂಗ್ಲಿಲ್ಲ ಅಂದ್ರೆ ಯಾರಿಗೂ ಬೆಳಕಾಗಲ್ವಾ ಏನೋ ಹಾಗಂತ ಅಂದ್ಕೊಂಡ್ರು ಲಚ್ಚವ್ವ. ಆ ದಿನದಿಂದ ಲಚ್ಚವ್ವ ಆ ರೀತಿ ಆಲೋಚನೆ ಮಾಡೋದನ್ನೇ ಬಿಟ್ಬಿಟ್ರು.

ಎಲ್ಲ ಸಿಕ್ಕಿದ್ರೆ ಅದನ್ನ ಅವ್ರು ತಗೊಂಡ್ ಬಂದ್ ಕೊಟ್ರೆ ಅವರಿಗೆ ಬಹುಮಾನ ಕೊಡ್ತೇನೆ ಅಂತ ಕೆಲವು ಪ್ಯಾಂಪ್ಲೆಟ್ಸ್ ಕೂಡ ಕೊಟ್ಟ. ಆ ಪ್ಯಾಂಪ್ಲೆಟ್ಸ್ ನ ನೋಡಿ ಶಿವಯ್ಯ ಹಣದ ಚೀಲವನ್ನ ತಗೊಂಡು ಹೋಗಿ ಕೋಟಯ್ಯನ ಹತ್ರ ಕೊಟ್ಟು, ಅಯ್ಯ ಈ ಹಣದ ಚೀಲ ಪಟ್ಟಣದಲ್ಲಿ ಒಂದು ಸಂತೆಯಲ್ಲಿ ನನಗೆ ಸಿಕ್ತು, ಹಾಗಂತ ಹಣದ ಚೀಲವನ್ನ ಕೊಟ್ಟ. ಹಣದ ಚೀಲ ತಗೊಂಡು ಕೋಟಯ್ಯ ಆ ಹಣವನ್ನೆಲ್ಲ ಲೆಕ್ಕ ಮಾಡ್ತಿದ್ದ. ಅದರಲ್ಲಿದ್ದ 45,000 ರೂಪಾಯಿಗಳು ಆ ಚೀಲದಲ್ಲಿ ಹಾಗೇನೆ ಇತ್ತು. ಆದ್ರೆ ಕೋಟಯ್ಯನಿಗೆ ದುರಾಸೆ ಜಾಸ್ತಿ ಅಲ್ವಾ? ನಾನು ಹಣದ ಚೀಲದಲ್ಲಿ ಇಟ್ಟಿದ್ದ ಎಲ್ಲ ಹಣನೂ ಹಾಗೇನೆ ಇಲ್ಲ. ನೀವು ಬಡವರು ಯಾವಾಗ್ಲೂ ಹೀಗೇನೆ, ಸ್ವಲ್ಪನೂ ಬದಲಾಗಲ್ಲ, ಈ ರೀತಿನೇ ಮಾಡ್ತಾ ಇರ್ತೀರ. ಹೌದು, ನನ್ನ ಹಣದ ಚೀಲದಿಂದ ಹಣ ಎಷ್ಟು ತಗೊಂಡೆ? ಹಾಗಂತ ಬೆದರಿಸಿ ಕೇಳಿದ ಕೋಟಯ್ಯ. ಶಿವಯ್ಯನಿಗೆ ತುಂಬಾನೇ ಕೋಪ ಬಂತು. ಅಯ್ಯ ಕ್ಷಮಿಸಿ, ಅದರಿಂದ 1 ರೂಪಾಯಿ ಕೂಡ ನಾನು ತಗೊಳ್ಳಿಲ್ಲ. ಅದರಲ್ಲಿ ಎಷ್ಟು ಇದೆ ಅಂತ ಕೂಡ ನಾನು ಧರ್ಮಣ್ಣ. ನ್ಯಾಯಾಧಿಕಾರಿಯವರೇ, ನಾನು ಆ ಹಣ ಚೀಲದಲ್ಲಿ 45,000 ಇಟ್ಟಿದ್ದೆ. ಆದ್ರೆ ಇವಾಗ ಇದರಲ್ಲಿ ಬರೀ 35,000 ಮಾತ್ರನೇ ಇದೆ. ತೆಗಿಯೋ ಹಣನೆಲ್ಲ ತೆಗೆದ್ಬಿಟ್ಟು ಶಿವಯ್ಯ ಏನೂ ಗೊತ್ತಿಲ್ಲದೆ ಇರೋ ಹಾಗೆ ನಾಟಕ ಮಾಡ್ತಿದ್ದಾನೆ. ನನಗೆ ಶಿವಯ್ಯ 10,000 ರೂಪಾಯಿನ ಕೊಡ್ಬೇಕು. ಹಾಗಂತ ಆರೋಪ ಹೊರಿಸ್ತ ಕೋಟಯ್ಯ. ಆದ್ರೆ 1,000 ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಕೋಟಯ್ಯ ಹೇಳಿದ ವಿಷಯದಿಂದ ತಪ್ಪಿಸ್ಕೊಳ್ಳೋದಕ್ಕೋಸ್ಕರನೇ ಈ ರೀತಿ ಮಾಡ್ತಿದ್ದಾನೆ ಅನ್ನೋದು ಧರ್ಮಣ್ಣನಿಗೆ ಗೊತ್ತಾಯ್ತು. ತಕ್ಷಣ ಚೀಲದಲ್ಲಿರುವ 500 ರೂಪಾಯಿ ನೋಟುಗಳನ್ನ ತೆಗೆದು ಲೆಕ್ಕ ಮಾಡ್ತಿದ್ರು ಧರ್ಮಣ್ಣ. ಕೋಟಯ್ಯ ಹೇಳಿದಷ್ಟೇ ಹಣ ಇದೆ. 2ನೇ ಸಲನೂ ಲೆಕ್ಕ ಮಾಡಿ ನೋಡಿದ್ರು. ಆವಾಗ್ಲೂ ಕೂಡ ಕೋಟಯ್ಯ ಹೇಳಿದಷ್ಟೇ ಹಣ ಅದ್ರಲ್ಲಿತ್ತು. ಆಮೇಲೆ, ಕೋಟಯ್ಯ ನೀನ್ ಹೇಳಿದ್ದು ನಿಜಾನೇ. ಒಂದ್ ವೇಳೆ ಇದು ನಿನ್ನ ಹಣದ ಚೀಲ ಇಲ್ವೋ ಏನೋ, ಇದು ಶಿವಯ್ಯಂದು, ಎಲ್ಲೋ ಏನೋ ತಪ್ಪು ನಡೆದಿರ್ಬೋದು. ಹಾಗಂತ ಆ ಹಣದ ಚೀಲನ ಪುನಃ ಶಿವಯ್ಯನ ಹತ್ರನೇ ಕೊಟ್ರು. ಬೇಡ್ದೆ ಏನೇನೋ ಮಾಡಿಟ್ಟಿದೀನಿ. 1,000 ರೂಪಾಯಿ ಬಹುಮಾನ ಕೊಟ್ಟಿದ್ರೆ ಸರಿ ಹೋಗ್ತಿತ್ತು. ಆದ್ರೆ ಇವಾಗ ನೋಡು, ಅದಕ್ಕೆ ಬದಲಾಗಿ ಎಷ್ಟು ಹಣ ನನ್ನ ಕೈ ಬಿಟ್ಟು ಹೋಯ್ತು. ಹಾಗಂತ ಹೇಳಿ ಅವನು ಬೇಜಾರು ಮಾಡ್ಕೊಂಡೇ ಮನೆಗೆ ಹೋದ.

0: ಕುರಿ ಎಮ್ಮೆ ಒಂದು ಕಾಡಿನಲ್ಲಿ ಹುಲ್ ತಿಂತಾ ಇತ್ತು. ಆಗ ಅದಕ್ಕೆ ಇದ್ದಕ್ಕಿದ್ದಂತೆ ಎದುರುಗಡೆ ಮರದಲ್ಲಿ ಏನೋ ಶಬ್ದ ಕೇಳುತ್ತೆ.
1: ಈ ಮರಗಳು ಯಾಕೆ ಅಲುಗಾಡುತ್ತಿವೆ? ಈ ಮರದ ಹಿಂದೆ ಯಾರೋ ಇದ್ದಾರಾ? ನನಗೆ ತುಂಬಾ ಭಯವಾಗ್ತಿದೆ. ನಾನು ಬೇಗ ಬೇಗ ಹುಲ್ ತಿಂದು ಹೊರಟು ಬಿಡ್ತೀನಿ.
0: ಈ ಹೀರಿ ಎಮ್ಮೆ ಹುಲ್ಲನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ನೋಡಿದ್ರೆ ಎದುರುಗಡೆ ಒಂದು ಸಿಂಹ ಬಂದ್ಬಿಡುತ್ತೆ.
1: ಅಯ್ಯೋ ದೇವ್ರೆ, ಈ ಸಿಂಹ ಎಲ್ಲಿಂದ ಬಂತು?
0: ಈ ಹೀರಿ ಎಮ್ಮೆ ಅಲ್ಲಿಂದ ಓಡೋಕ್ ಶುರು ಮಾಡುತ್ತೆ. ಈ ಸಿಂಹ ಕೂಡ ಅದರ ಹಿಂದೆನೆ ಓಡೋಕ್ ಶುರು ಮಾಡುತ್ತೆ. ಅದನ್ನ ಬೇಗ ಹಿಡಿದು ಅದನ್ನ ತಿನ್ನೋಕೆ ಶುರು ಮಾಡುತ್ತೆ.
1: ಇಲ್ಲಿ ಕಾಡಿನ ಹೊರಗಡೆ ಈ ಹೀರಿ ಎಮ್ಮೆಯ ಮೂರು ಮಕ್ಕಳು ಬೂರಿ, ಸೋನು, ಸೋನಿ ತನ್ನ ತಂದೆಯಾದ ಜುಮ್ರು ಕೋಣದ ಜೊತೆಗೆ ತಮ್ಮ ಚಿಕ್ಕ ಮನೆಯಲ್ಲಿ ಕೂತ್ಕೊಂಡು ತಾಯಿಯನ್ನು ಕಾಯ್ತಾ ಇದ್ರು.
2: ಅಪ್ಪ, ಅಮ್ಮ ಇನ್ನು ಯಾಕೆ ಬಂದಿಲ್ಲ? ನಮ್ಗೆ ಹಸಿವಾಗ್ತಿದೆ.
3: ಹಿರಿಗೂ ಹೋಗಿ ತುಂಬಾ ಸಮಯ ಆಯ್ತು. ಮಗು, ನನ್ಗೆ ಗಾಯ ಆಗ್ತಿಲ್ಲದಿದ್ರೆ ನಾನು ಹಿರಿಯನ್ನು ಹುಲ್ಲು ತರಲು ಎಂದು ಕಳಿಸ್ತಿರಲಿಲ್ಲ.
1: ಅಪ್ಪಾಜಿ, ನಾನು ಅಮ್ಮನ್ನ ಹುಡ್ಕೊಂಡ್ ಬರ್ಲ?
0: ಅಷ್ಟರಲ್ಲಿ ಅಲ್ಲಿಗೊಂದು ಮೊಲ ಓಡುತ್ತಾ ಜುಮ್ರು ಕೋಣದ ಮನೆಗೆ ಬರುತ್ತೆ.
2: ಕೋಣಣ್ಣ, ಕೋಣಣ್ಣ, ಆಘಾತವಾಯ್ತು.
3: ಏನಾಯ್ತು ಮೊಲ, ಯಾಕಷ್ಟು ಗಾಬರಿಯಲ್ಲಿದ್ದೀಯ?
2: ಕೋಣಣ್ಣ, ನಿಮ್ ಹೆಂಡತಿಯನ್ನು ಒಬ್ಬ ಸಿಂಹ ಕೊಂದು ಬಿಟ್ಟ.
0: ಇದನ್ ಕೇಳಿ ಜುಮ್ರು ಕೋಣ ಮತ್ತು ಅದರ ಮಕ್ಕಳಿಗೆ ತುಂಬಾ ದುಃಖವಾಗುತ್ತೆ.
3: ಏನು,
2: ನಮ್ಮ ಅಮ್ಮನನ್ನು ಕೊಂದು ಬಿಟ್ರ?
0: ಹೀರಿ ಎಮ್ಮೆ ತೀರ್ಕೊಂಡಿದೆ ಎಂಬ ವಿಷಯ ಕೇಳಿ ಜುಮ್ರು ಕೋಣ ಮತ್ತು ಅವರ ಮಕ್ಕಳಿಗೆ ತುಂಬಾ ಅಳು ಬರುತ್ತೆ.
3: ಕೂಗ್ಬೇಡಿ ಮಕ್ಕಳೇ, ಇದೇ ದೇವರ ಇಚ್ಛೆ ಆಗಿರ್ಬೇಕು.
0: ಮರುದಿನ ಕೋಣ ತನ್ನ ಮಕ್ಕಳಿಗೆ ಹೇಳುತ್ತೆ,
3: ಮಕ್ಕಳೇ, ನಾವಿನ್ನು ಇಲ್ಲಿರುವುದು ಉಚಿತವಲ್ಲ. ನಾವಿಲ್ಲಿದ್ಕೊಂಡು ನಿಮ್ ತಾಯಿಗೆ ಆದದ್ದನ್ನ ನಾನು ನಿಮ್ ಜೊತೆ ಆಗುವುದನ್ನು ನೋಡಲು ಸಾಧ್ಯವಿಲ್ಲ.
1: ಹೌದು ಅಪ್ಪಾಜಿ, ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ಇದೇ ಒಂದ್ ದಾರಿ ಇದೆ. ನಾವು ಇಲ್ಲಿಂದ ದೂರ ಎಲ್ಲಾದ್ರೂ ಸುರಕ್ಷಿತ ಜಾಗಕ್ಕೆ ಹೋಗೋಣ.
3: ಹಾ, ಇಲ್ಲಿಂದ ತುಂಬಾ ದೂರ ಹೋಗ್ಬೇಕಾದೀತು. ಎಲ್ಲಿ ನಮ್ಗೆ ಯಾವ ಪ್ರಾಣಿಯಿಂದಲೂ ಏನೂ ಅಪಾಯ ಇರದಂತ ಜಾಗ.
0: ತನ್ನ ಪತ್ನಿ ತೀರ್ಕೊಂಡ್ಮೇಲೆ ನೋವಿನಿಂದ ಈ ಜುಮ್ರು ಕೋಣ ತನ್ನ ಮಕ್ಕಳನ್ನು ಕರ್ಕೊಂಡು ಸುರಕ್ಷಿತವಾದ ಜಾಗಕ್ಕೆ ಹೋಗುತ್ತೆ. ನಡ್ಕೊಂಡ್ ಬರ್ತಾ ಬರ್ತಾ ನಾಲ್ಕು ಜನ ತುಂಬಾ ನಡೆದ್ಮೇಲೆ ಒಂದು ಯಾರು ಇಲ್ಲದ ಕಾಡಿಗೆ ಬರ್ತಾರೆ.
2: ಸಾಕು, ಇಲ್ಲೇ ನಿಂತು ಬಿಡಿ. ನಡೀತಾ ನಡೀತಾ ನನ್ ಕಾಲು ನೋಯ್ತಾ ಇದೆ. ಇಲ್ಲಿಂದ ಮುಂದೆ ನನ್ಗೆ ನಡೆಯಲು ಸಾಧ್ಯವಿಲ್ಲ.
3: ನಡೀತಾ ನಡೀತಾ ನನ್ಗೂ ಸಾಕಾಗಿದೆ. ಸರಿ, ಇಲ್ಲೇ ನಿಂತು ಬಿಡೋಣ.
0: ನಡೆದು ನಡೆದು ಆಯಾಸವಾಗಿದ್ರಿಂದ ಇವ್ರೆಲ್ಲರೂ ನಾಲ್ಕು ಕಡೆ ನೋಡ್ತಾರೆ. ಆದ್ರೆ ಅಲ್ಲಂತೂ ಯಾರು ಕಾಣಿಸ್ಲಿಲ್ಲ.
3: ಈ ಜಾಗದಲ್ಲಿ ಯಾರು ಕಾಣ್ತಾ ಇಲ್ಲ. ನಾವಿಲ್ಲಿ ಆರಾಮವಾಗಿ ಇರ್ಬೋದು ಮಕ್ಕಳೇ.
2: ಹಾ ಪಾಪ, ಸರಿ, ನಾವಿಲ್ಲೇ ಕಟ್ಟಿಗೆಯಿಂದ ನಮ್ ಮನೆ ಮಾಡೋಣ.
1: ಹಾ, ಇಲ್ಲಂತೂ ಯಾವುದೇ ತೊಂದರೆ ಇಲ್ಲ. ನಾವಿಲ್ಲಿ ಆರಾಮವಾಗಿರಬಹುದು. ಇಲ್ಲಿ ಯಾರೂ ಇಲ್ಲದ ಕಾರಣ ಈ ಕೋಣ ಮತ್ತು ಅದರ ಮಕ್ಕಳು ಇಲ್ಲೇ ಒಂದು ಚಿಕ್ಕದಾದ ಮನೆಯನ್ನು ಮಾಡಿಕೊಂಡು ಅಲ್ಲೇ ವಾಸ ಮಾಡ್ತಾರೆ. ಆದ್ರೆ ಇದೇ ಬೆಟ್ಟ ಗುಡ್ಡಗಳಿಂದ ಸ್ವಲ್ಪ ದೂರದಲ್ಲಿ ಬಹಳಷ್ಟು ಕ್ರೂರ ಪ್ರಾಣಿಗಳಿದ್ವು. ಆದ್ರೆ ಈ ವಿಷಯ ಈ ಕೋಣ ಮತ್ತು ಈ ಮಕ್ಕಳಿಗೆ ಗೊತ್ತಿರಲಿಲ್ಲ. ಇದೇ ರೀತಿಯಾಗಿ ಸಂಜೆ ಆಗುತ್ತೆ. ಅಪ್ಪಾಜಿ, ಅಲ್ಲಿ ಎಷ್ಟು

0: ಹುಲ್ಲಿದೆ, ನಾ ಹೋಗಿ ಆ ಹುಲ್ಲನ್ನು ತಿನ್ನೋಣ.
1: ಆದ್ರೆ ಮೂವರು ಒಟ್ಟಿಗೆ ಇದ್ದು ಬಿಡಿ.
0: ಸರಿ ಅಪ್ಪ, ನಾವು ಮೂರೂ ಜನ ಹೋಗಿ ಅಲ್ಲಿ ಹುಲ್ಲು ತಿಂತೀವಿ.
2: ಇವ್ರಿಲ್ ಮೂರೂ ಜನ ಹುಲ್ಲನ್ನು ತಿಂತಾ ಇರ್ತಾರೆ. ಆಗ ಸಿಂಹ, ಚಿರತೆ ಮತ್ತು ನರಿ ಇವರನ್ನ ನೋಡ್ಬಿಡ್ತಾರೆ.
0: ಜೊತೆಗಾರರೇ, ತುಂಬಾ ದಿನ ಆಯ್ತು, ನಾವು ಶಿಕಾರಿನೇ ಮಾಡಿಲ್ಲ ಅಲ್ವಾ?
3: ಕೆಲವು ದಿನಗಳಿಂದ ಕೋಣನ ಶಿಕಾರಿ ಕೂಡ ಮಾಡಿಲ್ಲ.
1: ಏನ್ ಹೇಳ್ತೀರಾ ನೀವು?
2: ಹೇಳಿ, ಏನ್ ಮಾಡೋದು?
4: ಇದ್ರಲ್ಲಿ ಹೇಳೋದೇನಿದೆ, ನಡೀರಿ, ಇವುಗಳನ್ನ ಆಜ್ ನಮ್ಮ ಶಿಕಾರಿ ಮಾಡೋಣ.
2: ಇವರು ಶಿಕಾರಿ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತಾರೆ. ಆಗ ಈ ಜುಮ್ರು ಕೋಣಕ್ಕೆ ಎಲ್ಲ ಕೇಳಿಸುತ್ತೆ. ಕಣ್ ಬಿಟ್ ಕೂಡ್ಲೆ ಅದು ನೋಡುತ್ತೆ, ಅದರ ಮಕ್ಕಳು ಅಲ್ಲಿ ಹುಲ್ ತಿಂತಾ ಇದ್ರು, ಮತ್ತೆ ಈ ಮೂರೂ ಜನ ಅವರನ್ನ ಶಿಕಾರಿ ಮಾಡೋದಕ್ಕೆ ನೋಡ್ತಿದ್ರು.
1: ಅರೆ ಬಾಪ್ರೆ, ಈ ಚಿರತೆ, ಲೊಂಬಡಿ ಮತ್ತೆ ಸಿಂಹ ಎಲ್ಲಿಂದ ಬಂತು? ಇವರು ನನ್ನ ಮಕ್ಕಳನ್ನು ತಿಂದು ಬಿಡ್ಬಹುದು.

0: ಅನ್ನ ಇದ್ದಕ್ಕಿದ್ದಂತೆ ಯಾಕರದ್ರಿ?
1: ಮಗು, ನಿಮ್ಮನ್ನು ತಿನ್ನಲು ಮೂರು ಭಯಂಕರ ಪ್ರಾಣಿಗಳು ಕಾಯ್ತಾ ಇದ್ದವು. ನಾನಲ್ಲಿಗೆ ಟೈಮಲ್ಲಿ ಬಂದದು ಒಳ್ಳೇದಾಯ್ತು, ಇಲ್ಲಾಂದ್ರೆ ಅವರೆಲ್ಲ ನಿಮ್ಮನ್ನು ಬಿರಿಯಾನಿ ಹಾಗೆ ತಿಂತಾ ಇದ್ರು.
0: ಇಲ್ಲಿ ನೋಡಿದ್ರೆ ಈ ಮೂವರು ಮಾತಾಡ್ಕೊಳ್ತಾ ಇರ್ತಾರೆ.
1: ಇದಕ್ಕೆ ಹೇಳೋದು ಕೈಗೆ ಬಂದ ತುತ್ತು ಬಾಯಿಗಿಲ್ಲ.
2: ಹಾ ಮಚ್ಚ, ತುಂಬಾ ದಿನದ ನಂತರ ಶಿಕಾರಿ ನಮ್ಗೆ ಸಿಕ್ಕಿತ್ತು. ಕೋಣ ಅವುಗಳನ್ನು ಕರ್ಕೊಂಡು ಹೋದ.
0: ಪರವಾಗಿಲ್ಲ, ಇವತ್ತಿಲ್ಲ ಅಂದ್ರೆ ನಾಳೆ ಸಿಗ್ತಾರೆ, ಎಲ್ಲಿಗ್ ಹೋಗ್ತಾರೆ? ಸ್ವಲ್ಪ ಸಮಯದ ನಂತರ ಈ ಮೂರು ಜನ ಅಲ್ಲಿಂದ ಹೊರಟೋಗ್ತಾರೆ. ಈ ಜುಮ್ರು

0: ಅವಕಾಶ ಸಿಕ್ಕಿದೆ. ಈಗ ನಿನ್ನ ಮತ್ತು ನಿನ್ನ ಮಕ್ಕಳನ್ನು ಶಿಕಾರಿ ಮಾಡೋ ಸಮಯ. ನೋಡ್ತಾ ಇರಿ, ಈಗ ನಾವು ನಿಮ್ಮೆಲ್ಲರನ್ನು ತಿಂದ ಹಾಕ್ಬಿಡ್ತೀವಿ.
1: ಈ ಮೂವರು ನರಿಯ ಮಾತು ಕೇಳಿ ಅಳ್ಳೋಕ್ ಶುರು ಮಾಡ್ತಾರೆ.
2: ಏನಾದ್ರೂ ಮಾಡಿ ನನ್ನ ಮಕ್ಕಳನ್ನು ರಕ್ಷಿಸಲೇಬೇಕು.
3: ಜೊತೆಗಾರರೇ, ನಡೀರಿ, ಇವುಗಳನ್ನು ಕೊಂದು ಪಾರ್ಟಿ ಆಚರಿಸೋಣ.
1: ಈ ಮೂವರು ಮಕ್ಕಳನ್ನು ಶಿಕಾರಿ ಮಾಡೋಕೆ ಬಂದ್ ಕೂಡ್ಲೇ ಈ ಕೋಣ ಎದುರಿಗೆ ಬಂದು ಹೇಳುತ್ತೆ,
2: ನಿಲ್ಲಿ ಶೇರ್ ಸಿಂಗ್, ನಿಮ್ಗೆ ಬೇಕಾದಾಗೆ ನಮ್ಮನ್ನು ಕೊಲ್ಲ ಬಯಸ್ತೇವೆ. ಒಂದು ವೇಳೆ ನೀವು ನಮ್ಮ ವೈರಿಗಳನ್ನು ಕೊಂದರೆ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಕೊಲ್ಲೋದು ನಮ್ಮ ಕೆಲಸ. ಕೆಲವು ಕಾಲದಿಂದ ನಾವು ಜಿಂಕೆಗಳನ್ನು ಶಿಕಾರಿ ಮಾಡ್ಲೇ ಇಲ್ಲ. ಸರಿ, ಮೊದ್ಲು ನಾವು ಆ ಜಿಂಕೆಗಳ
1: ಕೋಣ ಒಣಗಿರುವಂತಹ ಬಾವಿ ಮೇಲೆ ಮಾಡಿರುತ್ತೆ. ಈ ಸಿಂಹ ಮತ್ತು ಚಿರತೆ ಗುಡಿಸಿಲ ಒಳಗೆ ಹೋದ್ ಕೂಡ್ಲೇ ಈ ಎಲೆಗಳು ಮತ್ತು ಮರದ ಕೊಂಬೆಗಳಿಂದ ಗೊತ್ತೇ ಆಗ್ಲಿಲ್ಲ. ಅವರಿಬ್ರು ಈ ಆಳವಾದ ಬಾವಿ ಒಳಗಡೆ ಬಿದ್ದ ಬಿಡ್ತಾರೆ.
2: ನನ್ನ ಕಾಲು, ನನ್ಗೇನಾಯ್ತು?
1: ಇಷ್ಟು ಎತ್ತರದಿಂದ ಬಿದ್ದ ಮೇಲೆ ಅವರಿಬ್ರು ನೋವಿನಿಂದ ನರಳತಾ ಇದ್ರು.
2: ಇದಂತೂ ತುಂಬಾ ಆಳವಾದ ಬಾವಿ. ಇದರ ಅರ್ಥ ಆ ಕೋಣ ನಮ್ಮನ್ನು ಮೂರ್ಖರನ್ನಾಗಿಸಿ ಈ ಬಾವಿಗೆ ಬೀಳಿಸಿದ. ಇನ್ನು ನಾವಿಲ್ಲಿಂದ ಹೇಗೆ ಹೋಗೋದು? ಇದು ತುಂಬಾ ಆಳವಾದ ಬಾವಿ.
1: ಇವರಿಬ್ರು ಅಳ್ತಾ ಇದ್ರು. ಇಲ್ಲಿ ನರಿ ಈ ಕೋಣದ ಎದುರುಗಡೆ ಇತ್ತು.
2: ಅರೆ ಲೊಂಬಿ ಅಕ್ಕ, ಆದಷ್ಟು ಬೇಗ ತಿಂದ್ಬಿಡಿ ನಮ್ಮನ್ನು. ಯಾಕಿಷ್ಟು ವಿಳಂಬ ಮಾಡ್ತಿದ್ದೀರಿ ನೀವು?
4: ಅಲ್ಲಿ ನಿಮ್ ಜೊತೆಗಾರರು ಜಿಂಕೆಗಳನ್ನು ಕೊಂದು ತಿಂತಿದ್ದಾರೆ, ಇಲ್ಲಿ ನೀವು ನಮ್ಮನ್ನು ತಿಂದುಕೊಂಡಿ. ಬೇಗ ತಿನ್ಬಿಡಿ.
0: ಅಯ್ಯೋ ದೇವ್ರೆ, ನಾನು ಇದೇ ಮೊದಲನೇ ಬಾರಿ ನೋಡ್ತಿರೋದು. ಎದುರುಗಡೆಯಿಂದಾನೇ ತಾವೇ ಸಾಯೋ ಬಗ್ಗೆ ಮಾತಾಡ್ತಿದ್ದಾರೆ. ಅಯ್ಯೋ, ನೀವು ಇಷ್ಟ ಬೇಗ ಯಾಕೆ ಸಾಯೋಕ್ ಹೊರಟಿದ್ದೀರಾ?
2: ಇಂತಹ ನರಕ ಯಾತನೆಯಿಂದ ಮೃತ್ಯು ಒಳ್ಳೆಯದು. ಹೇಗೂ ನಮ್ಗೆ ಒಂದಿನ ಸಾಯ್ಲೇಬೇಕು.
0: ಸರಿಯಾಗಿ ಹೇಳ್ದೆ, ನಾವೆಲ್ಲರೂ ಒಂದಲ್ಲ ಒಂದಿನ ಹೋಗ್ಲೇಬೇಕು. ಆದ್ರೆ ಇಷ್ಟು ಬೇಗ ಯಾಕೆ ಸಾಯೋಕ್ ಹೊರಡ್ಬೇಕು? ಇದಂತೂ ನನಗ ಅರ್ಥನೇ ಆಗ್ತಾ ಇಲ್ಲ.
2: ಏನ್ ಹೇಳೋದು ನಿಮ್ಗೆ? ನನ್ಗೆ ಮತ್ತು ನನ್ನ ಮಕ್ಕಳಿಗೆ ಒಂದು ಅಪಾಯಕಾರಿ ಜೀವ ತೆಗೆದುಕೊಳ್ಳುವ ರೋಗ ಇದೆ. ಹಾಗಾಗಿ ನಮ್ಗೆ ರೋಗ ಅಥವಾ ನೀವು ಯಾರಾದ್ರೂ ಕೊಲ್ಲರೇಬೇಕಲ್ಲ. ಹಾಗಾಗಿ ಸಾಯೋಕೆ ನಾವು ಹೆದರ್ತಿಲ್ಲ.
0: ಏನು, ನಿಮ್ಗೆಲ್ಲ ಏನಾದ್ರೂ ಕಾಯಿಲೆ ಇದ್ಯಾ? ಆಮೇಲೆ ನರಿ ಒಳಗೆ ಯೋಚಿಸುತ್ತೆ, ಇವರನ್ನ ತಿಂದ ಮೇಲೆ ನನಗೂ ಏನಾದ್ರೂ ಆಗ್ಬಿಟ್ರೆ? ಬೇಡ ಬೇಡ, ನಾನು ಇವರನ್ನ ತಿನ್ನೋದಿಲ್ಲ. ನಾನು ಜಿಂಕೆಯನ್ನು ತಿನ್ನೋದಕ್ಕೆ ಅವ್ರ ಬಳಿ ಹೋಗ್ತೀನಿ. ಜಿಂಕೆಯನ್ನು ತಿನ್ನೋದಕ್ಕಾಗಿ ಈ ನರಿ ಕೂಡ ಅಲ್ಲಿಂದ ಹೊರಟು ಸೀದಾ
2: ಊರಿಗೆ ಹೋಗೋಣ.
0: ಅಪ್ಪಾಜಿ, ನಾವು ಈಗ ಈ ಕಾಡಿನಿಂದ ಹೋಗ್ಬೇಕಾ?
2: ನಾವು ಸಾಕು ಪ್ರಾಣಿಗಳು ಮಗು, ಈ ಕಾಡಲ್ಲಿ ನಾವು ವಾಸಿಸುವುದು ಯಾವಾಗ್ಲೂ ಸಾಧ್ಯವಿಲ್ಲ.
0: ಅಲ್ಲಂತೂ ಮಾನವರು ಇದ್ದಾರೆ, ಅವರಂತೂ ನಮ್ಮನ್ನ ಕಸಾಯಿಖಾನೆ ಕಳಿಸ್ಬಿಡ್ತಾರೆ.
2: ಮಕ್ಕಳೇ, ನಂಬಿಕೆ ಇಡಿ, ನಾನು ಕಸಾಯ ಕೈಯಿಂದಲೂ ನಿಮ್ಮನ್ನು ಬಿಡಿಸಿ ತರ್ತೇನೆ.
1: ಮೂರು ಮಕ್ಕಳು ಬುದ್ಧಿವಂತ ಕೋಣದ ಮಾತನ್ನು ಕೇಳಿ ರಾಮ್ಪುರ ಎಂಬ ಊರಿಗೆ ಹೋಗಿ ಒಬ್ಬ ರೈತರ ಮನೆಯಲ್ಲಿ ಇರ್ತಾರೆ. ಆಮೇಲೆ ಸಂತೋಷದಿಂದ ತಮ್ಮ ಜೀವನವನ್ನು ನಡೆಸ್ತಾರೆ.
5: ನೀವು ಕೇಳ್ತಾ ಇರ್ತೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಬನ್ನಿರಿ ಎಲ್ಲರೂ ಮುಂದು ಬರುತ್ತಿದೆ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್ ಮಕ್ಕಳೆಡೆಗೆ ಸಾರಂಗ್
1: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ರೋಸ್ವೀರಾ ಡಿಸೋಜಾ, ವಿಭಾಗ ಮುಖ್ಯಸ್ಥರು ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೋಷಿಯಸ್ ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
3: ಪ್ರಿಯ ಶ್ರೋತೃ

ಬಾಂಧವರೇ, ನಾವೆಲ್ಲರೂ ಭಾರತ ಸಂವಿಧಾನ ಸರಣಿ ಕಾರ್ಯಕ್ರಮದಲ್ಲಿ ಭಾರತ ಸಂವಿಧಾನದ ವಿವಿಧ ತತ್ವಗಳು, ಸರ್ಕಾರದ ಕಾರ್ಯಾಚರಣೆ, ಪ್ರಜಾ ಹಕ್ಕು ಬಾಧ್ಯತೆಗಳ ಬಗ್ಗೆ ಇದೀಗಲೇ ತಿಳಿದುಕೊಂಡಿದ್ದೇವೆ. ಇಂದು ನಾವು ಮಾನವ ಹಕ್ಕುಗಳು ಹಾಗೂ ಭಾರತ ಸಂವಿಧಾನ ಇದರ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳೋಣ. ಮಾನವ ಹಕ್ಕುಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಾ ಅಥವಾ ಕೇಳ್ತಾ ಇದ್ದೀರಾ. ಪ್ರಸ್ತುತ ಪ್ರಕ್ಷುಬ್ಧ ಯುದ್ಧ ಅಂತ ಹೇಳ್ಬೋದು ನಾವು. ಒಂದು ಸನ್ನಿವೇಶದಲ್ಲಿ ಈ ಹಿನ್ನೆಲೆಯಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಬಗ್ಗೆ ಏನು ಹೇಳುತ್ತದೆ, ಹಾಗೆಯೇ ನಮ್ಮ ಭಾರತ ಸಂವಿಧಾನ ಈ ಮಾನವ ಹಕ್ಕುಗಳನ್ನು ಹೇಗೆ ತನ್ನ ಸಂವಿಧಾನದಲ್ಲಿ ಸೇರಿಸಿಕೊಂಡಿದೆ, ಮಾನವ ಹಕ್ಕುಗಳು ಎಂದರೆ ಏನು, ಅದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬಹುದು, ಅದರ ವಿಧಗಳೇನು. ನಮ್ಮ ಭಾರತದ ಸಂವಿಧಾನ ಇದೀಗಲೇ ಹೇಳಿದ್ದಾಗೆ ನಾನು ಈ ಮಾನವ ಹಕ್ಕುಗಳ ತತ್ವಗಳನ್ನು ಹೇಗೆ ಸೇರ್ಪಡಿಸಿದೆ ಎಂಬುದನ್ನು ಈ ಸರಣಿಯಲ್ಲಿ ಕಂಡುಕೊಳ್ಳೋಣ. ನಾವು ಮಾನವನಾಗಿ ಹುಟ್ಟಿದಾಗಿನಿಂದ ಸಹಜವಾಗಿ ಅನುಭವಿಸುವ ಹಕ್ಕುಗಳು ಮಾನವ ಹಕ್ಕುಗಳು. ಈ ಹಕ್ಕುಗಳು ಮಾನವನ ಸರ್ವತೋಮುಖ ಬೆಳವಣಿಗೆ, ರಕ್ಷಣೆ, ನಿರಂತರ ಆರ್ಥಿಕ, ಸಾಮಾಜಿಕ, ಬೌದ್ಧಿಕ ಬೆಳವಣಿಗೆಗೆ ಸಕಾರಾತ್ಮಕವಾಗಿ ಪ್ರೇರೇಪಿಸುವ ಹಕ್ಕುಗಳು. ಮಾನವ ಹಕ್ಕುಗಳು ಹುಟ್ಟಿನಿಂದ ಮಾನವ ಪಡೆದು ಬಂದ ಹಕ್ಕುಗಳು ಆಗಿರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ರಾಷ್ಟ್ರೀಯತೆ, ಧರ್ಮ, ಜನಾಂಗಗಳ ತಾರತಮ್ಯವಿಲ್ಲದೆ ಅಡಕವಾಗಿವೆ. ಯಾವುದೇ ತರಹದ ಸಾಮಾಜಿಕ ಭೇದ ಭಾವಗಳನ್ನು ಹೋಗಲಾಡಿಸಲು ಇರುವ ಹಕ್ಕುಗಳು ಇವು ಆಗಿವೆ. ಮಾನವ ಹಕ್ಕುಗಳನ್ನು ಮೂಲಭೂತ ಹಕ್ಕುಗಳು, ಸ್ವಾಭಾವಿಕ ಹಕ್ಕುಗಳು, ಸಹಜ ಹಕ್ಕುಗಳೆಂದು ಕೂಡ ಕರೆಯಬಹುದು. ಒಂದು ಅದನ್ನು ನಾಲ್ಕು ತಲೆಮಾರಿನ ಹಕ್ಕುಗಳೆಂದು ಕೂಡ ಹೇಳುತ್ತಾರೆ. ಮೊದಲನೇದಾಗಿ ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು, ಇದು ಸ್ವಾತಂತ್ರ್ಯ ಆಧಾರಿತ ಹಕ್ಕುಗಳು ಕೂಡ. ಎರಡನೆಯದು ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು, ಇದನ್ನು ಭದ್ರತಾ ಹಕ್ಕುಗಳೆಂದು ಕೂಡ ಹೇಳಬಹುದು. ರಾಜಕೀಯ ಮತ್ತು ನಾಗರಿಕ ಹಕ್ಕುಗಳು ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವನದ ಹಕ್ಕುಗಳ ಸಂರಕ್ಷಣೆಗೆ ಇರುವ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಚಲನೆಯ ಸ್ವಾತಂತ್ರ್ಯ, ವಿವೇಚನಾ ಸ್ವಾತಂತ್ರ್ಯ, ಯೋಚಿಸುವ ಹಕ್ಕು, ಚಿಂತನಾ ಸ್ವಾತಂತ್ರ್ಯ, ಅಮಾನವೀಯ ಮತ್ತು ಮಾನಹಾನಿಯಂಥ ಚಿತ್ರಹಿಂಸೆಯಿಂದ ತನ್ನನ್ನೇ ತಾನು ರಕ್ಷಿಸಿಕೊಳ್ಳುವ ಸ್ವಾತಂತ್ರ್ಯ, ಆಸ್ತಿಯ ಹಕ್ಕು, ಏಕಾಂತದ ಹಕ್ಕು, ಜೀವಿಸುವ ಸ್ವಾತಂತ್ರ್ಯ ಮತ್ತು ರಕ್ಷಣೆಯ ಹಕ್ಕುಗಳು ಇದರಲ್ಲಿ ಸೇರಿಕೊಂಡಿವೆ. ಅಂತೆಯೇ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವ್ಯಕ್ತಿ ಭಾಗವಹಿಸಲು ಅನುವು ಮಾಡಿಕೊಳ್ಳುವ ಹಕ್ಕುಗಳೇ ರಾಜಕೀಯ ಹಕ್ಕುಗಳು. ಪ್ರತಿನಿಧಿಗಳ ಮೂಲಕ ಸಾರ್ವಜನಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಹಕ್ಕು, ಮತದಾನದ ಹಕ್ಕು, ಚುನಾವಣೆಗಳಲ್ಲಿ ಭಾಗವಹಿಸುವ ಹಕ್ಕುಗಳು ರಾಜಕೀಯ ಹಕ್ಕುಗಳಲ್ಲಿ ಸೇರಿಕೊಂಡಿವೆ. ನಾಗರಿಕ ಹಾಗೂ ರಾಜಕೀಯ ಹಕ್ಕುಗಳು ಒಂದು ಇನ್ನೊಂದಕ್ಕೆ ಸಂಬಂಧಿಸುವುದರಿಂದ ಇದನ್ನು ಒಂದು ಅಂತಾರಾಷ್ಟ್ರೀಯ ಒಡಂಬಡಿಕೆಯಾಗಿ ರಚಿಸಲಾಗಿದೆ. ಇದೇ ಅಂತಾರಾಷ್ಟ್ರೀಯ ನಾಗರಿಕ ಮತ್ತು ರಾಜಕೀಯ ಹಕ್ಕುಗಳ ಒಡಂಬಡಿಕೆ. ಎರಡನೆಯದು ಆರ್ಥಿಕ ಮತ್ತು ಸಾಮಾಜಿಕ ಸಾಂಸ್ಕೃತಿಕ ಹಕ್ಕುಗಳು. ಮಾನವನ ಜೀವನಕ್ಕೆ ಕನಿಷ್ಠ ಜೀವನದ ಅವಶ್ಯಕತೆಗಳನ್ನು ಪೂರೈಸಲು ಆರ್ಥಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳು ಅನುವು ಮಾಡಿಕೊಡುತ್ತವೆ. ಈ ಹಕ್ಕುಗಳು ಇಲ್ಲದಿದ್ದರೆ ಮಾನವನಿಗೆ ವೈಯಕ್ತಿಕ ಅಸ್ತಿತ್ವ ಇಲ್ಲದಂತಾಗುತ್ತದೆ. ವಿದ್ಯಾಭ್ಯಾಸದ ಹಕ್ಕು, ದೈಹಿಕ ಹಾಗೂ ಬೌದ್ಧಿಕ ಆರೋಗ್ಯದ ಹಕ್ಕು, ಸಾಮಾಜಿಕ ರಕ್ಷಣೆಯ ಹಕ್ಕು, ಕೆಲಸದ ಹಕ್ಕು, ಜೀವಿಸಲು ಉತ್ತಮ ಪರಿಸರ, ಊಟ, ವಸತಿ, ಗುಣಮಟ್ಟದ ಜೀವನದ ಹಕ್ಕುಗಳು ಈ ಹಕ್ಕಿನಡಿಯಲ್ಲಿ ಬರುತ್ತವೆ. ಈ ಹಕ್ಕುಗಳನ್ನು ಅಂತಾರಾಷ್ಟ್ರೀಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಹಕ್ಕುಗಳ ಒಡಂಬಡಿಕೆಯಲ್ಲಿ ಸೇರಿಸಲಾಗಿದೆ. ಮೂರನೆಯದಾಗಿ ಒಗ್ಗಟ್ಟಿನ ಹಕ್ಕುಗಳು, ಇದರಲ್ಲಿ ಮಹಿಳಾ ಹಕ್ಕುಗಳು, ಮಕ್ಕಳ ಹಕ್ಕುಗಳು ಹಾಗೂ ಪರಿಸರ ಪರ ಹಕ್ಕುಗಳು ಒಳಗೊಂಡಿವೆ. ನಾಲ್ಕನೆಯದಾಗಿ ತಾಂತ್ರಿಕ ನೈಪುಣ್ಯತೆ ಹೊಂದಿದ ಈ ಜಗತ್ತಿನಲ್ಲಿ ತಾಂತ್ರಿಕತೆಯ ಬೆಳವಣಿಗೆಯಿಂದ ಆಗಲಿರುವ ಹಕ್ಕುಗಳನ್ನು ಉಲ್ಲಂಘಿಸುವ ವಿರುದ್ಧ ಸಂರಕ್ಷಣೆ ನೀಡುವ ಹಕ್ಕುಗಳಾಗಿವೆ. ವ್ಯಕ್ತಿಯ ಘನತೆಯನ್ನು ಕಾಪಾಡಿಕೊಳ್ಳಲು ಈ ಎಲ್ಲ ಹಕ್ಕುಗಳು ಗಣನೀಯ ಪಾತ್ರ ವಹಿಸುತ್ತದೆ. ಕೆಲವೊಂದು ಮಾನವ ಹಕ್ಕುಗಳನ್ನು ಗಮನಿಸೋಣ. ಕಾನೂನಿನ ಮುಂದೆ ಸಮಾನತೆ, ಪಕ್ಷಪಾತದ ನಿಷೇಧ, ಸಮಾನತೆಯ ಅವಕಾಶ, ಮಾತನಾಡುವ ಹಾಗೂ ಅಭಿಪ್ರಾಯ

ವ್ಯಕ್ತಪಡಿಸುವ ಸ್ವಾತಂತ್ರ್ಯ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘಗಳು ಅಥವಾ ಸಂಸ್ಥೆಗಳ ರಚನಾ ಹಕ್ಕು, ದೇಶದೊಳಗೆ ಸಂಚರಿಸುವ ಹಕ್ಕು, ಅಪರಾಧ ನಿರ್ಣಯ ಸಂಬಂಧದಲ್ಲಿ ರಕ್ಷಣೆ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವದ ರಕ್ಷಣೆ, ಬಲಾತ್ಕಾರದ ಶ್ರಮ ಹಾಗೂ ಗುಲಾಮಗಿರಿಯಿಂದ ರಕ್ಷಣೆ, ಧರ್ಮ ಮತ್ತು ವಿವೇಚನಾ ಸ್ವಾತಂತ್ರ್ಯದ ಹಕ್ಕುಗಳ ಜಾರಿಗೆ ಪರಿಹಾರ ಉಪಾಯಗಳು, ಇವೆಲ್ಲ ಮಾನವ ಹಕ್ಕಿನ ಘೋಷಣೆ ಉಪಬಂಧಗಳು. ನಮ್ಮ ಸಂವಿಧಾನದ ಮೂರನೇ ಭಾಗ, ನಾವು ಈಗಾಗಲೇ ಇದರ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೇವೆ. ಈ ಮೂರನೇ ಭಾಗ ಮೂಲಭೂತ ಹಕ್ಕುಗಳನ್ನು ಒಳಗೊಂಡಿದೆ. ಈಗ ತಾನೇ ನಾನು ಹೇಳಿದ ಈ ಎಲ್ಲ ಮಾನವ ಹಕ್ಕುಗಳು ನಮ್ಮ ಮೂಲಭೂತ ಹಕ್ಕುಗಳಾದ ಸಮಾನ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕುಗಳಲ್ಲಿ ಪ್ರತಿಬಿಂಬಿತವಾಗಿದೆ. ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಭಾರತೀಯ ಮಹಿಳೆಯರ ಪಾತ್ರವು ಮಹತ್ವದ್ದು ಆಗಿದೆ. ಆಲ್ ಮೆನ್ ಆರ್ ಈಕ್ವಲ್ ಬಿಫೋರ್ ಲಾ, ಇದನ್ನು ಸರಿಪಡಿಸಿ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂದರೆ ಕಾನೂನಿಗೆ ಎಲ್ಲರೂ ಸಮಾನರು ಎಂದು ಘೋಷಣೆ ಬದಲಾಯಿಸಿದ್ದು ಭಾರತದ ಸಂವಿಧಾನಿಕ ರಚನಾ ಸಮಿತಿಯ ಸದಸ್ಯ

0: ಈ ಮಸೂದೆಯು ಎರಡೂ ಸದನದಿಂದ ಅನುಮೋದನೆ ಪಡೆಯಿತು. ಅದರ ನಂತರ ಈ ಮಸೂದೆಯು ರಾಷ್ಟ್ರಪತಿಯವರ ಅನುಮೋದನೆ ಪಡೆದು ಜನವರಿ 8, 1994 ಮಾನವ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯಾಗಿ ಜಾರಿಗೆ ಬಂದಿತು. ಇಂದು ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸಂರಕ್ಷಣೆಗಾಗಿ ಸಂರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಾನವ ಹಕ್ಕು ಸಂರಕ್ಷಣಾ ಆಯೋಗ ಮಾನವ ಹಕ್ಕುಗಳ ಉಲ್ಲಂಘನೆ ವಿರುದ್ಧ ಹೋರಾಡುತ್ತದೆ, ನ್ಯಾಯ ತೀರ್ಮಾನ ಮಾಡುತ್ತದೆ, ಮಾನವ ಹಕ್ಕುಗಳನ್ನು ಸಂರಕ್ಷಿಸಲು ವಿಶೇಷ ಪ್ರಯತ್ನ ಮಾಡುತ್ತದೆ. ನಮ್ಮ ಮಾನವ ಹಕ್ಕುಗಳ ರಕ್ಷಣೆಯ ಅರಿವು ನಮಗೆಲ್ಲ ಮುಖ್ಯ. ಆಗ ಮಾತ್ರ ಈ ಸಂಸ್ಥೆಗಳು ತಮ್ಮ ಕೆಲಸದಲ್ಲಿ ಮುನ್ನಡೆಯಲು ಸಾಧ್ಯ. ಇವತ್ತಿನ ಈ ಸರಣಿಯಲ್ಲಿ ಈ ಮಾನವ ಹಕ್ಕನ್ನು ನಾವು ಗಮನದಲ್ಲಿಡೋಣ. ಶುದ್ಧ ಪರಿಸರ ನಮ್ಮ ಮಾನವ ಹಕ್ಕು, ಇದನ್ನು ಪಡೆಯುವುದು ಹಾಗೂ ಇದನ್ನು ನಮ್ಮ ಮುಂದಿನ ಜನಾಂಗಕ್ಕೆ ನೀಡುವುದು ನಮ್ಮ ಕರ್ತವ್ಯ ಹಾಗೂ ಮುಂದಿನ ಜನಾಂಗದ ಹಕ್ಕು ಇದು ಎಂಬುದನ್ನು ನಾವು ಮರೆಯದಿರೋಣ. ಧನ್ಯವಾದಗಳು.
1: ಇಷ್ಟವರೆಗೆ ನಮ್ಮ ಸಂವಿಧಾನ ಡಾಕ್ಟರ್ ರೋಸ್ವೀರಾ ಡಿಸೋಜಾ ಇವರ ಪ್ರಸ್ತುತಿಯನ್ನ ಕೇಳಿದ್ರಿ. ಕೇಳ್ತಿರೋದು ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
2: ಅವಳಂದ್ರೆ ನಂಗೆ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು.

ಹರ ಹರ ಮಹಾದೇವ. ಉಜ್ಜನಾಪುರದ ಮಹಾದೇವತೆ ಆಯ್ದಂತಿನ ಮಹಾಕಾಳೇಶ್ವರ ಸ್ವಾಮಿಯೇ, ಅಪ್ಪೆ ಭವಾನಿ, ಓ ಉಗ್ರನರಸಿಂಹ ಸ್ವಾಮಿಲೇ, ಇಂಚಿನವಾದ ಪೋಡು ಎನ್ನ ಬದುಕಿಟ್ಟು ರಾಜ ವಿಕ್ರಮೇ ಬಂದ ಕೀರ್ತಿದ ಕೊಡಿ ನಿಮಿತ್ತ ರಾಪಾವಂದಿತ್ತಿನ ಜನ ಯಾನು ಇನಿ ಮಲ್ಪಂದಿನ ತಪ್ಪುಗೂ ಶಿಕ್ಷೆ ಅನುಭವಿಸೊಂದುಳ್ಳೆ. ಕಂಡನ್ನೇ ನನ್ನ ಕಳುವೆ ಎಂದು ಮಲ್ತು ಮುಡಿಯರು. ಇನ್ನು ಮಾತ ಶನಿನ ಮಹಿಮೆ ನಿಂಗೆ ಖಂಡಿತ ಗೊತ್ತಾಪುಂಡು ಸ್ವಾಮಿ. ಬೇತಾಳನ ಸಿದ್ಧಿ ಮಲ್ತಿನ ಯಾನು ಅಂಡ ಬೇತಾಳಿ ಯಾನ ಲೆತ್ತಿಲ್ಲ ಬರನಂಚಿನ ಸ್ಥಿತಿ ಉಂಡು ಮಾತ್ರ ಯಾನು ಪಣ್ಣಿನಂಚಿನ ವಾ ವಿಷಯ ನಂಬದಿನಂಚಿನ ಸ್ಥಿತಿಟ್ಟು ಜನಕುರುಳ್ಳಿರ ನನಗ ಶನಿನ ಬಾರೀತ ಹೆಂಗ ಉಣ್ಣೊಂದು ಅರ್ಥ. ಈ ಕಟುಕೇರ ಕನ್ನಡ ಕನಿಕರದಂತೆ ಈ ಬೋರು ಗುಡ್ಡಗ ಕರೆದ ಪಾಡ್ದು ಎನ್ನ ರಡ್ಡು ಕೈಲ್ಲ ಎನ್ನ ರಡ್ಡು ಕಾರಿಲ್ಲ ಕಡ್ತು ಪಡ್ದಿರು ನೆತ್ತಿರು ಧಾರೆ ಧಾರೆಯಾದ ಬರ್ಸದ ಲೆಕ್ಕ ಬರಿತೊಂದುಂಡು. ಅಲ್ಪ ಅಲ್ಪ ಗಟ್ಟಿ ಕಟ್ಟದು ಪಾಂತೆ ಪಿಜಿನಳ ಇನ್ನು ನಕ್ಕೊಂದುಂಡು ಯಮಯಾತನೆ. ಈ ಹಿಂಸೆ ಏರಿಗೆ ಬೋಡು ಮಾತ್ರ ತರಸುಳು ಆಜ್ಞೆ ಕೊರ್ತೇರು ನುಪ್ಪು ನೀರು ಏರ್ಲ ಊರ್ದಲ್ಲಿ ಕೊರಿಯರ ಬಲ್ಲಿ ಬಂಡದು ಸಾರ ಸಾರ ಜನ ನಡತೊಂದು ಪೋಪೆರು ಎನ್ನಂಚಿ ಕಡೆ ಕಣ್ಣಿಡ್ಲ ತೂವೊಂದಿದ್ದೀರು ನನಗ ಎನ್ನ ಪರಿಸ್ಥಿತಿ ಓಡೆಗೆತ್ತುಂಡು ದೇವರೇ. ಹೆಚ್ಚು ಕಮ್ಮಿ ಒಂಜಿ ತಿಂಗೊಲೇ ಆದ ಪೋಂಡಾದ ಅನ್ನ ಈ ಬೋರು ಗುಡ್ಡೆಡು ನುಪ್ಪು ನೀರು ಇದ್ದಲ್ಲೆ ಬರೆಯಲು ನಂಚಿನ ಸ್ಥಿತಿ ಆಂಡು ಆಂಡಲ ಎನ್ನ ದೊಕ್ಕೆ ಒಂಜಿ ಒರಿತಂಡು ಕೈಕಾರ ದಾಂತಿ ನಂಚಿನ ಎಂಕು ತರೆ ಒಂಜಿ ದೀತೇರು ಅವೆನಾಳ ದೆತ್ತುದುಂಡ ಎನ್ನ ದಿನ ಮುಗಿತು ಪೋತು ಅಪಗಂಡ ಶನಿರಾಯೇ ಮಾತಾ ನಮನದ ಕಷ್ಟವಲ್ಲ ಕೊರ್ಪೆ ಆಡ ಜೀವದ ಪೂಜೆ ಪಡ್ಡದು ಏನೋ ಪಂತೇರು ಆ ಪಾತಿರ ಸತ್ಯನೇ ಆಂಡತ್ತೆ ಎನ್ನಂಚಿನಾಗಿ ಇಂಚನೇ ಆವಡು ಶನಿನಿಂದ ಮಲ್ತಿನಂಚಿನ ವ್ಯಕ್ತಿ ವಾರಿದ ಕಷ್ಟದ ಒಳಗಾಪೆಯ ಪನ್ಪುಡಿನ ಲೋಕ ವಿಕ್ರಮನ ತೂದು ಮರಪಡು ಇನಿಕಾನಗ ಆ ದೇವಿಯರ್ನ ಲೀಲೆ ದಾದ ನಿಂಗೆ ಖಂಡಿತ ಗೊತ್ತಾಂಡ್ರಿ ಅಪಗಂಡ ಯಾರು ದಾದ ಮಲ್ಕೊಡು ಒಂಜಿ ಪಾತಿರ ಉಂಡತ್ತೆ ಬಾಲೆಗೆ ಅಪ್ಪೆ ನೋತಳ್ಳ ಬಾಲೆ ದೂರ ಬೋಜ ಅಪ್ಪನೇ ಅರಾದು ಪತ್ವಿನಿ ಜಾರದ ನಮ ತಿತ್ತ ನೆಲಕ್ಕೆ ಮುರ್ಲ ಆ ನೆಲನೇ ಪತ್ರದ ಲಕ್ಕದುಂತು ನೀ ಅಂಚಾದ ಎಂಕ ಈ ಶಿಕ್ಷೆ ಕೊರನಾರು ಏರ್ಕೆಂಡ ಶನಿದೇವರು ಏನನ್ನ ಕಾಪುಂಡ್ಲ ದೀಪುಂಡ್ಲ ಶನಿದೇವರು ಐಕ ಬಡಾದು ಮನಸ್ಸು ಶುದ್ಧಡು ಅಂತಕರಣ ಶುದ್ಧಡು ಆ ದೇವರನ್ನು ಪ್ರಾರ್ಥನೆ ಮಾಡುತ್ತೆ.

ಮನಸ್ಸಿನ ಆಜ್ಞೆಗೆ ವಿರೋಧವಾದ ದಾನ ಎಲ್ಲ ಮಲ್ತಂಡ ಅವು ತಪ್ಪು ಬಂಡದು ಎನ್ನದು ಎನ್ನಡ ಕನಿಕರ ಇತ್ತಲ್ಲ ಇಂಕ ದಾಲ ಕೊರಂದಿತ್ತಿರು ಇನಿ ಕಾಲಗ ಅರಸುಲ ಆದೇಶ ಕುರಿಯರು ಕೊಂಡದು ಬೊಂಡದ ಕೈಲಿ ಎದ್ದು ಜನ ಪತ್ತೊಂದು ಬತ್ತೇರು ಅಲೆ ಬಾರದ ಪರ್ಣದ ಕೈಲಿ ಎತ್ತು ಜನರ ಪತ್ತೊಂದು ಬತ್ತೇರು ಕಬೀಲ್ತಿ ಬೆತ್ತದ ಪೇರನ್ನು ಗಿಂಡಿಡ ಪತ್ತೊಂದು ಬೈದೇರು ದಿನೋಲ ಬತ್ತದು ಇಂಕ ಒಣಸು ಕೊರದು ಪೇರು ಪರ್ಪಾದು ಪೋಂದುಲ್ಲೇರು ಒಂಜೊಂಜ್ ಇಲ್ಲಾಡ್ದು ಒರಿಯೊರಿ ಬರೊಂದುಳ್ಳೇರು ಹಿಂಚನೆ ನಡತ್ತು ನಡತ್ತು ನಡತ್ತು ರಡ್ಡು ತಿಂಗಳು ಕರಿದು ಕೊಂಡು ಮಾಡಲ ಈ ಬೇನೆ ನಿಂಚೆ ಅವನು ಸಹಿಸೋಡು ಕೈ ಕಾರು ದಾಂತಿ ನಂಚಿನ ಒಂಜಿ ಕುತ್ತಿದಲಕ ಇತ್ತನ ಈ ನರವಾಣಿ ವಾ ಪ್ರಯೋಜನ ಎರಡು.

ಭಂಡಾರದು ಅಪ್ಪೈಲಡೆ ಹೋದಿತ್ತೆ ಪಿರ ತಿರುಗದ ಹೊರಡು ಭಂಡ ಮಾಮೇಲ ಮಾಮಿಲ ದಂಡ ಬತ್ತಂದು ಬತ್ತೇರು ಮಗಳೇ ಪಿರಬಲ ಊರಿಗೆ ಹೋಯ್ ಎಂದೇವು ಅಂಚ ಭಾರಿ ಪೊರ್ಲಡೆ ಉಜ್ಜನಾಪುರ ಬಿಡ್ದು ಎಂಗ್ಲ ಊರಿಗೆ ಹಂಚಿ ಬರಂದಿಲ್ಲ ತಾಮ್ರಂದಾಪುರ ಬರ್ಪುನ ಸಾದಿ ಏರೋ ಬುಲಿಪುನ ಬರೆಯಲ್ನ ದೇವರೇ ರಚನೆ ಮರ್ಪಲೇ ಪನ್ಪನ ಕೇಳ್ದತ್ತ ದಂಡಿಗೆನು ಉಂತಾದೆ ಎತ್ತದು ಬತ್ತದು ತೂನಗ ಓ ಕೃಷ್ಣ.

ಅಯ್ಯೋ ದೇವರೇ, ಎಂಜಿನಿಯನ್ ತೂಂದಿಲ್ಲ ಯಾನ್, ಈ ದೃಶ್ಯನ ತೂಪು ನಡೆದು ಎನ್ನ ಕಣ್ಣು ಬಿಡಾದು ಓಡಿತ್ತು. ಊರ್ದ ಅರಸುಲು ಉಜ್ಜನ ಆಪುರಟು ಮಿತ್ರದ ವತ್ತನ ಜ ಭಗವಂತನೇ ಎಂದು ಎನ್ನದು ಪ್ರಜಾಜನಕುಲು ಮಾತ ಇಂಕ್ಲು ಆರಾಧನೆ ಮೇಲೆ ತಂದಿತ್ತ. ಕೇನ್ನ ಕಲೆಗೆ ಕೇನ್ನನ್ನು ಕೊರೆದು ಊರ್ನು ಕಾತೊಂದು ಬತ್ತನ ಸಜ್ಜನೆ ಎಡ್ಡೆ ಗುಣವಂತೆ ವಿನಯಶೀಲೆ ಅನ್ಪಿನ ಬುಧರು ಮೇರೆಗೆ ಮಾತ ಮೇಡಿದ ತಿಕ್ಕೊಂದಿತ್ತು. ಎಡ್ಡೆ ಎಡ್ಡೆಂತಿನ ರಾಜ್ಯಭಾರನ ಕೊರ್ನ ಧನಮಾನಿ ಇನಿ ಆರೆ ಆರೆ ಸಂಶಯನೇ ಜೀವ ಜನಾಪುರದ ಅರಸಲು ವಿಕ್ರಮಾದಿತ್ಯರು ವಿಕ್ರಮಾರ್ಕೆ.

0: ರಜೆ
1: ಎನ್ನ ಉರ್ದಾಳು
0: ಅನ್ನ
1: ಎನ್ನ ಗುರುತ ಬರ್ತದೆ ಹಂಗೆ ಈ ರೀತಿ ಚಾಕರಿ ಮಾಡ್ತಾ
0: ಅಂದ ಸ್ವಾಮಿ
1: ಎನ್ನ ಬೇರಿನ ಉಚ್ಚ ಎನ್ನ ನೆತ್ತಿರು ರೇಸಿನ ದೆತ್ತ ಈ ತುತ್ತಿನಂಚಿನ ಕುಂಟುನು ಫಲಿತ
0: ಬರ್ತದೆ
1: ಅಮ್ಮ ಈತ ಮಾತ ಮಲ್ಪೋಡ ಈ ಮುತ್ತೇಸಿ ಅತ್ತ

0: ಪಾಪೆ ಸುಶೀಲೆ
1: ಸ್ವಾಮಿ
0: ಭಾರಿ ಸಂತೋಷ ಅಣ್ಣ ಮಗಲೆ, ಎಲ್ಲಿಯ ಪ್ರಾಯದ ಪೊಣ್ಣು ಮಗಲಿ, ಬಹುಶಃ ಇತ್ತೆ ಇತ್ತೆ ಕಣ್ಣ ನಡೆದು ಕಣ್ಣನ ಇಲ್ಲಡೆಗೆ ಮಗಳೇ ಏನನ್ನು ತೂದು ಕನಿಕರಡು ಒಂಜ ಅಮ್ಮೇಲೆ ಮಗಲ ಮಲ್ಪುಣ ಸೇವೆನಿ ಮಲ್ತ
1: ಚಾಕ್ರಿ
0: ಕೈ ಕಾರದ ಅಂತೆ ಇತ್ತಿನಂಚಿನ ಯಾನು ನೀ ಕಿಂಚ ಆಶೀರ್ವಾದ ಮಲ್ಪಡುವನು ನಡೆದು ಬರಿಯರ ಸಾಧ್ಯ ಇದ್ದಿ, ಕೈ ಏರದು ನಿನ್ನ ತೆರಕದಿಯರ್ಲ ಸಾಧ್ಯ ಇದ್ದಿ ಅಣ್ಣ. ಒಂಜಿ ನಾಲ ಈ ಉರಿತು
1: ಪಾತ್ರ
0: ಅಲ್ಲಮ್ಮ, ಆ ನಾಲ ಇಡು ನೀಕು ನಾಲ ಎಡ್ಡೆ ಪಾತ್ರ ಏನು ಪನ್ನುಡಮ್ಮ
1: ಖಂಡಿತ
0: ಈ ಮುತ್ತೇಸಿ ಪೊಣ್ಣು ಒಂಜಿ ಪೊಣ್ಣು ಮುತ್ತೆ ಇದೆ ಅವಳೊಂದು ಪಂಡ ಅಲ್ಲ ಹಣೆತ ಕುಂಕುಮ ಮೂಗುದ ಮುಂಕುತ್ತಿ ಕೆಕ್ಕಿಲ್ದ ಕರಿಮಣಿ ಕಾರ ಉಂಗಿಲ ಒಂದು ಶಾಶ್ವತವಾದ ಉಪ್ಪುಡುಗೆ. ಈ ಐನು ಮುತ್ತುಳು ಏರಡು ಶಾಶ್ವತವಾದ ಊರಿಂದ ಅಕ್ಕಲಿನ ಮುತ್ತೆ ಇದೆ ಅಂತ ಪನ್ಪೇರು
1: ಮುತ್ತೈಸಿ ಭಾಗ್ಯ
0: ಕೈತ ಕಾಜಿ ಕಾರದ ಜನಕೊಳಗೆ ಏತಮಲ್ಲ ಒಂದು ಸಂಸ್ಕಾರ ಉಂಡು ಪಂಡದು ನಿನ್ನ ಮುತ್ತೇಸಿ ತನ್ನ ಶಾಶ್ವತ ಒಡಂದು ಯಾನು ನಂಬಿನಂತಿನ ಮಹಾಕಾಳೇಶ್ವರ ಯಾನು ಪ್ರಾರ್ಥನೆ ಮಾಡ್ತೋನ ಅಮ್ಮ ಅಂಡ ಎನ್ನ ಊರುದು ಈ ಬತ್ತರ್ಥ ನಿನ್ನಡ ಕೆಲವು ಕೇನುಡು ನಿಂಕುಂಡು ಮಗಲೆ ಇಂಕ ಈ ಪರಿಸ್ಥಿತಿ ಎನ್ನ ಗ್ರಹಚಾರದ ಆತ ಬತ್ತನು ಈ ಊರದ ಅರಸುನ ಆಜ್ಞೆ ಇಂಕ ಕೊರನಂತಿನ ಶಿಕ್ಷೆ ಎನ್ನ ಕೈ ಕಾರು ಪೋಪಿಲೆಕ್ಕ ಮಲ್ತಂಡು ಅಂಡ ಈ ಪೊರ್ತುಡ್ಲ ಇಂಕ ನೆಂಪಾಪು ನೀ ಉಜ್ಜನಾಪುರದ
1: ಊರದಾಕಲು
0: ಅಂದ್ಲು ಯಾನಲ್ ಪಡ್ದ ಬಿದರ್ದ ಬತ್ತಿನ ಹೇಳಿದಕ್ಕ ಎನ್ನ ಊರದಾಗ್ಲಿ ಇಂಚ ಉಳ್ಳೇರ ಎನ್ನ ಮೆಗ್ಗೆ ಬಟ್ಟಿ ಸರಿಯಾದ ನಡತೊಂದುಳ್ಳೇನ ಎನ್ನ ಬುಡದಿ ಪ್ರಭಾವತಿ ಇಂಚ ಉಳ್ಳಲು ಎನ್ನ ಮಗೆ ಕಂಠೀರವೇ ದಾನ ಮಲ್ತೊಂದುಳ್ಳೆ ಎನ್ನ ಊರದ ಜನಕುಲ ಇಂಚ ಉಳ್ಳೇರು ಕೇನ್ಯರ ಏಲ ಈತನಿಟ ತಿಕ್ಕಿಜರಮ್ಮ ಎರಡು ಏರ್ಲ ಗುರುತ ಬತ್ತಿನಕಲ್ಲ ಇಜ್ಜಿ ಅಂಚಿನಲ್ಪ ಎಡ್ಡೆ ಮನಸ್ಸಡಿ ಎನ್ನ ಗುರುತ ಬತ್ತಿನ ಚಾಕಿರಿ ಮಲ್ತತ್ತ ನಿಕ್ ತಿರುಗಿ ಪನ್ಪನ
1: ಅರಸುಲೆ
0: ಓ
1: ತನ್ನ ಊರ್ ತತ್ತದ ಹೋಯಿನವಳು ಊರ್ದಾಗ್ಲಿ ಇರ್ಲ ತಿಕ್ಕಿನ ಆಪಿನ ಆ ಸಂತೋಷ ಇರ್ನ ಮೋನೆಡು ಇರ್ನ ಕನ್ನಡ ತೋಜೊಂದುಲ್ಲೆ ಸ್ವಾಮಿ ಆ ವಿಷಯನ ಕೇನ್ವರೇ
2: ಸರ್ವರು.

ಸ್ವಾಮಿನಾರೇ, ಇದನ್ನ ಊದ ವಿಷಯನ ಕೇಂದ್ರ ಜನಮಾನ ಸಂಗತಿ ಕೇಂದ್ರ ಆಡಳಿತ ಎಂಚಂಡು ಕೇಂದ್ರ ಇರೇ ಕಾಲೊಡೆ ಎಂಚ ಇತ್ತದ ಅವೇ ರೀತಿ ಪರ್ಲು ಪೋಲಿಕೆ ಊರುಂಡು ಅಂಡ ಮಾತ ಎಂಚಿನ ಆತನ ಕೇಂದ್ರ ಬೆಪ್ಪಿಚ್ಚಾಂದಿನ ಸೂತಲ ಕಾತು ಪ್ರಕಾಶ ಅಜ್ಜಾಂದನ ಸೂರ್ಯಲ ಕಾತು ಕಮ್ಮಿನಜ್ಜಾಂದನ ಪೂತಲ ಕಾತು ಮಾತ ಪೊರ್ಲುಡೆ ಉಂಡು ತುಯರಿಗೆ ಮಾತ ಎಡ್ಡೆ ಉಂಡು ಅಂಡ ಅರಸರಜ್ಜರಿಪಿನ ಆ ದುಃಖ ಮಾತರನ ಉಡಲ್ಡುಂಡು ವಿಕ್ರಮಾರ್ಕೆರಿಜ್ಜರು ವಿಕ್ರಮಾದಿತ್ಯರಿಜ್ಜರು ಆ ವಿಕ್ರಮಾರ್ಜುನ ಸ್ವಾಮಿ ತೋಜ್ಜರಿಪಿನ ಮಾತೆರ್ಲ ಪನ್ನೊಂದು ಐದು ಪಕ್ಕ ಸುಖ ದುಃಖ ಪಾತೇರಿ ಓವೇ ಪಾತೆರ ಸುರು ಆಪುಂಡಲ ಐಟು ವಿಕ್ರಮಾರ್ಕೆರ್ನ ಉದರ್ ಬರ್ಪುಂಡು ಓವೇ ಒಂಜಿ ವಿಚಾರ ಆಡಳಿತದ ವಿಷಯ ಏನ

ಪನ್ನೊಂದು ದೀಪಾರಾಧನಾ ಗೀತೆನು, ಪನ್ನೊಂದು ಆ ದೇವರೇನು ಅನ್ನು ಸುಗಿತೆ ಕಣ್ಣು ಬುಲದ ತೂಪೆನೆ ಹೆಜ್ಜಿನ ಆಶ್ಚರ್ಯ ಒಂದು. ನಡುರಾತ್ರಿದ ಕಾಲ ಮಾತಾ ಕಡಿಟ್ಟು ಬೊಲ್ಪು ತೋಜೊಂದುಂಡು. ಇಡೀ ಊರುಡಿತ್ತಿನ ದೀಪಲು ಬೂತ ಎಣ್ಣೆಲ ಎದ್ದಿ ಬತ್ತಿಲ ಇಜ್ಜಿ ಅಂಡ ಅವೇ ಅವೇನಾತೆಗೆ ಅವು ಇತ್ತೆ ಬೆಳಗೊಂದುಂಡು. ಒಂದು ಅಗ್ನಿದೇವಿಯರನ್ನ ಅನುಗ್ರಹ, ದೀಪಕ ರಾಗದ ಒಂಜಿ ಚಮತ್ಕಾರ. ದುಮ್ಮಾದ ಸಂಗೀತಡು ಕಲ್ಲಲ್ಲ ಕರವೊಂದಿತ್ತು ದಗ್ಗರಿಗೆ ಕಲ್ಲಿಡಿತ್ತಿನಂಚಿನ ಆ ಕಾಠಿಣ್ಯ ಪೋದು ಅವು ರಸದಿಂಜಿದ ಬರ್ಪುಣಂಚಿನ ರಾಗನು ದುಂಬುದಾಗಲು ಪನೊಂದಿತ್ತರಿಗೆ. ಮೇಘಮಲ್ಲಾರ ರಾಗ ಪಂಡ ಬರಾಂದಿ ಬರ್ಸ ಬರೊಂದಿತ್ತರಿಗೆ ಸಂಗೀತವು ಆ ತಾಕತ್ತು ಉಂಡು ಪನಪಿನವು ಇನಿ ಎಂಕ ಗೊತ್ತಾಂಡು. ದೀಪಕ ರಾಗ ಮಾಲೋ ಮಾಲರ ಒಂಜಿ ಪದುನಿಯನ್ನು ಪಣ್ಣಾಡಿ ಇಡೀ ತಾಮಲಿಂದ ಪುರಣೆ ಗುಲ್ಪದ ಲೋಕಾದ ಸೃಷ್ಟಿ ಆಂಡು ಸಂತೋಷ ಆಂಡು. ಈ ಸಂಗೀತದ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
0: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: ಪುರತ್ತು ಇಂಗ್ಲಿಷ್ ಪೂರ ಬರ್ಪುನ ಮಾತ್ರ ಬಗಲೋಡು ಅರ್ಧರ್ಧ ಬರ್ತನ ಬಗಲ್ ಟ್ರಾವೆಲ್ ಇರತ್ತೆ ಮೂಜಿ ಗಂಟೆದ ಫ್ಲೈಟ್ ಅದ ಫ್ಲೈಟ್ ಪೋರ್ ಲೇಟ್ ಉನ್ ಅದ ಮುಟ್ಟ ಇರ್ನ ಮಗಲ್ನ ಸಾಧನದ ಬಗ್ಗೆ ಕೆಲವು ಸಂದರ್ಶನ ಮಲ್ಪರನ್ ಯಾನ್ ಪ್ರಶ್ನೆಗೆ ಏನ್ವೆ ಇರ್ ಪಕ ಪಕ ಉತ್ತರ ನೋಡು
1: ಅದನ್ನೇ ನಿನ್ನ ಮುಪ್ಪ ಇಲ್ಲದ ಚಾನೆಲ್ ದಾಯಕ್ ಸಂದರ್ಶನ ಅವಳ ಮೂಲ ಮೈಕ ಕಟ್ಟಿದ್ದು

0: ಫಸ್ಟ್ ಬೈಕ್ ಏನು ಇಲ್ಲ ಬರ್ಫಿನ ಬರ್ತೀನಿ ಮೂಚ್ ಗಂಟೆ ಪ್ಲೇಟ್ ಇದೆ ಬರ್ಪೆ ದೀಪೆ
1: ಏನಿ ಮಂಡೆ ಸಮಂಡ ಇರಿ ಇರ್ನ ಮಗಲ್ನ ಬೆಚ್ಚೋಡಿ ಹೆಂಗ್ ಹೇಗೆ ಹಾಕು ನೀರು
0: ಅಭ್ಯಾಸ
1: ಅಕ್ಕ ಇತ್ತ ಒಂದ್ ವೇಳೆ ಇರ್ನ ಮಗಲ್ ಒಂದ್ ಫಸ್ಟ್ ಬರ್ತೋಲ್ ಇತ್ತ ಇರು ಮೂಲ ನಾನಾ ಬ್ಯಾಂಗ್ಳೂರು

0: ಆನಂದ ಕನ್ನಡ ಬ್ಯಾಂಗ್ಳೂರು, ಬಯ್ಯಗೆ ಚೆನ್ನೈಡು, ರಾತ್ರಿ ಹೈದರಾಬಾದ್.
1: ಅಸಿಂಬೆ ಒಮ್ಮೆನು ಒರಿಯೇನು ಮಾತ ಕಟ್ಟಿಟ್ಟು ಏನ್ ಸರ್ ರಾಪವನ್ಬೆ
2: ಒಡೆಯ ರಾಪವನಿ ಏರಿಯವ್ ನಮ್ಮ ಇಲ್ಲಲ್ಪದೆ ಐ ಪಿ ಎಲ್ ಬೆಟ್ ಬಣ್ಣ ಬುಕ್ಕಿ ಭಾಸ್ಕರ ತೆಯವು
1: ಎಂಚಿನ ಬಾತೆಯನ್ನು ಎನ್ನ ಇಲ್ಲ ಬರಿತಾನೆ ಗುರ್ತೈಜ ಅತ್ತುಮೆ ಇಡೀ ದಿನ ಬ್ಯಾಟಿಂಗ್ ಡೇಪುನು ಒಡೆ ಮುಟ್ಟ ಪಂಡ ನಮ್ಮ ಇಲ್ಲಲ್ಪ ನಾಯಿಲೂರು ಲೈಕ್ಲ ಬ್ಯಾಟಿಂಗ್ ಮಾಡಿ ಐ ಒಡೆ ಮುಟ್ಟ ಡೇಂಜರ್ ಪಂಡ ಮೋಡಿಯನ್ನ ಕಂಡನೆಡ ಇರ್ನ ಬುಡ ದಿನ ಮೊಬೈಲ್ ಐವರು ರೂಪಾಯಿ ರೀಚಾರ್ಜ್ ಮಲ್ಪುಟ್ ಪಂಡದು 500 ರೂಪಾಯಿ ಬ್ಯಾಟಿಂಗ್ ಮಾಡ್ದೀನಿ
2: ಒಂದು ರೀಚಾರ್ಜ್ ಆತನ
1: ರೀಚಾರ್ಜ್ ಆತಿಡ್ ಖಾಲಿ ರಡ್ಡೇ ಸೆಕೆಂಡ್
2: ಏರ್ ಮಾಡ್ದೀನಿ
1: ಆ ಏನೆ ಅಂಚಿಡ ಆಯ್ನ 50 ರೂಪಾಯಿ ರೀಚಾರ್ಜ್ ಮಾಡ್ತೀನಿ ಇಂಚಿಡ ಕಂಡನಡ 500 ರೂಪಾಯಿ ವಾಸೂಲ್
0: ಮಾಡ್ತೀನಿ ಸರಿ ತೂತಾರ ಯಾನ್ ಬನ್ನ ಮಟ್ಟ ಒಂಜಿ ಓದಿತ್ತು ಮಾರ ಮುಂಜಿಲ ಪೋಂಡ
2: ಅಣ್ಣ ಒಂದು ಇನಿಯ ದೆಪ್ಪಿವರ್ಗೇನ ಎತ್ತು ಗಂಟೆಗೆ ಇಪ್ಪಿವರ್ಗೆ
0: ಏನ
2: ಪುನಃ
0: ಪುನಃ ಅವ್ಳು ಮೂಜಿ ವಿಕೆಟ್ ವರನೆ ಬೋಣಿಗೆ ನಾನ್ ಬಂದ ಒಂಜಿ ಹೋತೀನಿ ಮಾರೇ ಬೇರೆ ಬೇರೆ ಅಡ್ಕೊಂಡ ಆಯ್ ನಾರಾಯಣ ಲಗಾಡಿ ಕೆತ್ತಿ
2: ನಾರಾಯಣ
0: ಆಯ್ ವೆಸ್ಟ್ ಇಂಡೀಸ್ ತ ಬೋಲರಿ
2: ಬ್ಯಾಟಿಂಗ್
1: ಅದೇಯ ಖಾಲಿ ಬೆಟ್ಟಿಂಗ್ ಇಡೆ ಉಲ್ಲನ ಅತ್ತಿಂಗ್ ಏರ್ಪೋರ್ಟ್ ಬೋರೆ ಟ್ಯಾಕ್ಸಿ ಮಿನಿ ಬುಕ್ ಮಾಲ್ದಾನ
0: ಇರೆ ಏರ್ಪೋರ್ಟ್ ಬೋರೆ ಟ್ಯಾಕ್ಸಿ ಬುಕ್ ಮಾಲ್ದಿ ಇತ್ತು ಯಾನ ಒಂಜಿ ಇರೇ ಗಾಡಿಯೇ ಕೊಂಚ 500 ರೂಪಾಯಿ ತಾಕಾಗನ ಯಾನ್ ಇರೆ ಏರ್ಪೋರ್ಟ್ ಪೋರ್ದು ಓಲ್ಲ ಗಾಡಿ ಮಿಡ್ಲ್ ಇಡುಂತಾವರಂತು
1: ಯಾನ್ ಇಲ್ಲಾಡ್ದು ಪಿದಾಡ್ ನಗರ ಒಂದು ಮಲ್ತು ಪಿದಾಡ್ದ
2: ಏ ಈಗ ಆತ ಮಂಗಳ ಭೇಟ ಮಾಡೋಣ ಮನಿಕ್
1: ಒಂಜಿ ಬೇಳೆ ಮಲ್ಪು ನಿನ್ನ ಚಾನೆಲ್ ಡೋಲ ಪ್ರೋಗ್ರಾಮ್ ಕಮ್ಮಿತ್ತಿಡ ಆಯನ್ ಕುಲ್ಲಾದ ಇಂಟರ್ವ್ಯೂ ಮಲ್ಪು
2: ತುಮೇನ್ ಇಲ್ಲ ಒಂಜಿ ಚಾನಲ್ ಡೋ ಕುಲ್ಲಾದ ಇಂಟರ್ವ್ಯೂ ಮಲ್ಪುನ ಸಾವಸ ಬರ್ತಿ ಒಂಜಿ ದಿನ ಇಂಚೆನೆ ಚಾನಲ್ ಡೋರ ಖಾಲಿ ತಿನೇಕಿ ಮ್ಯಾನ್ ಕುಲ್ಲಾದ ಇಂಟರ್ವ್ಯೂ ಮಲ್ತೆ ಬಾರಿ ಬಂಡೆಪ್ಪ ಬೆಟ್ಟಿಂಗ್ ದ ಬಗ್ಗೆ ಬೆಟ್ಟಿಂಗ್ ಬಂಡ ಅಂಚ ಇಂಚ ಬಾರಿ ಬಂಡೆ ಜನಕ್ಲಿ ಯಾನ್ ಕಡೆಕ್ ಬಂಡೆ ನಿನ್ನ ಸೈಡ್ ಇದ್ದು ವೀಕ್ಷಕ ಬಂದುಲಿ ದಾದ ಬಂದ್ಪ ಬಂಡೆ ಮೀ ಸೈತ ಬತ್ನೆ ದಾದ ಬನ್ನಿ ಒಂದು ಚಾನಲ್ ಒಂಜಿ ತಿಂಗಳು ತುಂಬ ಬಂದಾಪುಂಡು ಪತ್ತು ವಯಸ್ಸಡಿ ಎತ್ತಲಾಗ ಸಾಯ್ತು ಬತ್ತೆ ತಿರ್ತಿಡು ಕೂಡ ಮೊಬೈಲ್ ನಂಬರ್ ಬಾರ್ದಿ ಯಾನ್ ಬಿಸಿ ತಿನ ಚಾನಲ್
0: ಏನ ಕರ್ಮದ ಬಿಸಿ ಅಮ್ಮ ನಿನ್ನ ಏನೇ ಬಿಸಿ ಇಪ್ಪುನು ಮೊರನರ ಯಾನು ಮ್ಯಾಗ ಫೋನ್ ಮಾಡ್ತೆ ಓಲ್ಲ ಮ್ಯಾಕೆಂಡೆ ಯಾನು ಚೂರು ಬಿಸಿ ಇಲ್ಲ ಮೊರ ನಿ ಬ್ಯಾಡ್ಮಿಂಟನ್ ವಿನ್ನಾಯ್ನ ನಮ್ಮ ಪಿ ವಿ ಸಿಂಧುಗೂ ನಮ್ಮ ಚೆಲ್ಲುಲ್ ಕರ್ಕೊಡ್ತೀನ ಬಿ ಎಂ ಡಬ್ಲ್ಯೂ ಗಾಡಿ ಯಾನ ಅಲ್ಲ ಅಲ್ಪನೆ ಒಟ್ಟು ಕುಲ್ದು ಇಂಟರ್ವ್ಯೂ ಗೆತ್ತೊಂದಿಲ್ಲ ಯಾ ಮಂಡೆ ಮಲ್ಲೆಜ್ಜಿ ಬಿರ ಬಣ್ಣ ಟಿಕೆಟ್ ಯಾನ್ ಗೆಪ್ಪೆ ಒಂಚೂರು ಬಿರ ಮುಕ್ಕಿಡ್ಲ ಅಂತ ನೀ ಮೂಜಿಗಸ್ತೇ ನಮ್ಮ ಲೋಕಲ್ ಬಸ್ ಎನ್ನ ರಡ್ಡು ಸೀಟ್ ಹಿಡ್ದು ತುಂಬುಡು ಹುಲ್ದು ಪಿ ವಿ ಸಿಂಧುನ ಬಿ ಎಂ ಡಬ್ಲ್ಯೂ ಹುಲ್ದೆ ಅಂತ ಮಲ್ಲಲ್ಲಾಟು ಕೊಟ್ಟಿ ಮಲ್ಲಲ್ಲಾಟು ಕೊಟ್ಟು ಭಯಂಕರ ತಗಲು ಬಜ್ಜಿ ನರ್ಮಾಣಿ ಯಾನ್ ಮರಣಿನ ರಾತ್ರಿ ಮೂಜಿ ಗಂಟೆ ಇಲ್ಲ ಬೋದು ನನ್ನ ಜಪ್ಪಡ್ದು ಏನ ಟಿವಿ ಬರ್ಬೋದು ಮನೆ ಚಾನಲ್ ಬಾರ್ದು ಅನ್ನ ತೂಪಿಂದ
1: ಅದೇ
0: ನೀರ್ದ ನಡು ಊಟ ತೊಂದಿ ಅಂಚಿಂಚಿಡು ಬರ ನೀರಾಟೊಂದು ಇಂಚಿಡು ಬರ ಗೆಲ್ಲು ಬರ ಕುರು ನಡು ಒಂದು ಕಲ್ಕೊಂದಿಲ್ಲೇ ವೀಕ್ಷಕ ಬಂದುಲೇ ಇನ್ನಿ ನಮ್ಮ ರಾಜಸ್ಥಾನ ಭಾರಿ ಮಲ್ಲ ಬರ್ಸ ಈ ಕೊಲ್ಲದ ನಡುಟ್ಲ ಎನ್ನ ಜೀವದ ಹಂಗನ್ ಬಿಡ್ದು ನಿಗಲಿಗೆ ಆ ನ್ಯೂಸ್ ಕಾಣ ಅಂದ್ರೆ ಏನ್ ಖುಷಿ ನಮ್ಮ 30 ಲದ ಚಾನಲ್ ದ ಹ್ಯಾಂಡಲ್ ನಂಗೋಸ್ಕರ ಅದ್ದೂರ ಬೋತೆ ಟಿವಿದ ಮುಟ್ಟ ಬೋ ತೂಪೆ ತೂಪಿಂದ ಅದೇ ಉಮ್ಮೆನ ಪಿರಾವುಡು ನಮ್ಮ ಬರಿ ತೆಲದ ನಾಯ್ಕಿರಿ ಮುಂಜಿ ಎಲ್ಲಿ ಬೈರಸ್ ಕಟ್ಟದು ತಾರೆಡ್ ಜಪ್ತೊಂದು ನಮ್ಮ ಬರಿತಿಲ್ಲದ ನಾಯ್ಕಿಯರ್ ಬಾಕಿಯರ್ ಫುಲ್ ಅಂಚಿಂಚಿಡ್ ಬರ ದಂಡ ಕಟ್ಟದು ನೀರ್ ದಿಂಜದು ಜೋಕುಳ್ಳ ಅಂಚಿಂಚಿಡ್ ನೀರ್ದೇ ಬರ ಅನ್ಕೊಂಡು ಒಬ್ಬ ಅಂಚಿಂಚಿಡ್ ಗೆಲ್ಲು ಬರ ದಕ್ಕು ಒಬ್ಬ ನಡು ಮಂತ್ರಿ ರಾಜಸ್ಥಾನ ನೋಡಿದ್ರೆ ಅಲ್ತಿರ್ದು ಕಣ ಒಂದಿಲ್ಲ
2: ಅಕ್ಕ ಅವು ಬರ ಕೌಂಟ್ ಆಫ್ ಜಿ ಅಗ ಅವು ಬಿಡ್ಲಕ್ಕ ಅಕ್ಕ ಯಾನ್ ಇತ್ತ ಕೇನು ಇತ್ತೆ ಒಂದ್ ವೇಳೆ ಇರ್ನ ಮಗಲ ಡ್ಯಾನ್ಸ್ ಮಲ್ಪನಗ ಎರಡ್ರ ಒಂದು ವೇದಿಕೆ ಡ್ಯಾನ್ಸ್ ದ ಆರ್ಟಿಸ್ಟ್ ಕೈಗೊರ್ನ ಇರಿಗು ವೇದಿಕೆ ಪೋತಿನ ಅನುಭವ ಉಂಟ
0: ಆ ಅನುಭವ ಹೆಂಗುಂಡತ್ತ ಮಗಳ ಅಮ್ಮಿನ ಡ್ಯಾನ್ಸ್ ತೋರ ಯಾನ್ಲ ಪೋತೆ ಒಂಜಿ ಕಡೆ ಅವ್ಳು ರಾರಾ ಡ್ಯಾನ್ಸ್ ಮಾಲ್ಪುನ ಪೊಣ್ಣು ಹೋಯ್ತು ಅಗುಲ್ ಆಯೋಜಕರ್ ಬಂಡಿರಿ ಏರ್ಲ ಒಂಜಿ ರಾರಾ ನಾಲ್ಪುನ ಅಗುಲು ತಿನ್ನ ಬಲ್ಲೆ ಈ ಕೊಡ ಜೋ ಪೋಂಡತ್ತ ಓ ರಜ್ಜಿ ಸುರು ಮಾಲ್ತಿನ್ರಿ ನಾಲ್ತು ನಾಲ್ತು ತಿರುಗಿದೆ ಲಾಸ್ಟ್ ಗಾವನಗ ಆರ್ ಮಂತ್ರವಾದಿ ಬಾರ್ದಿನಾರ್ ಬಂಡಿರಿ ಬತ್ತದ ಮಂಡೋಲೋಡು ಕುಲ್ಲು ಈ ಪೊಡಿಂಜೋ ಒಡೆ ಮಂಡೋಲೋಡು ಕುಲ್ಲು ಇಲ್ಲಡ ತಂಡಸುಡು ಕುಲ್ರೆ ಬಂಗಾಪುನಂದೇ ಇಂಗ್ಲೀಷ್ ಕೊಮ್ಮೋಡಕ್ ಅಂತ ಕುಲ್ಲಾತ ಒಬ್ಬ ದಾದಾಲ್ಪುನು ಕಡೆಕಿ ಎಂಕುಲೆ ಆ ಮಂಡಲದ ಮಣ್ಣನ್ಗೆ ತಿಡಿ ಪೂಜಿ

0: ಆನಿ ನಮ್ಮ ಬರಿತಿಲ್ಲದ ನಾಯಕಿಯರು ಎಲ್ಲಿಯ ಬರಸು ತಂದು ಮರಟು ಜಪ್ಪುನಿ ಇಡೀ ಊರಿಡಿ ಧ್ವಜದ ತನ್ನ ಆನೆ ಬಂತೆ ಅನ್ನಿ ನಾನು ಒಂಜತ್ತೊಂಜ ದಿನ ಚಡ್ಡಿಡುಂತಾವೆ
1: ಇಡಲ್ಲ ಅಕ್ಕ ಬೆಟ್ಟಿಂಗ್ ಇಡೀ ಈತ ಕಾಸು ಮಲ್ಪಾತ ನೀ ಕಾಸು ಆಸಿಡು ಪಾಪ ತಕ್ಕ ಕೊಂತ ಹೆಲ್ಪ್ ಮಲ್ತೆ ಸಮಾಜ ಸೇವೆ ಮಲ್ಪರ ಅಪ್ಪ
0: ಏನು ಪ್ರಾಬ್ಲಮ್ ಗೊತ್ತೀನಿ ನಿಗಲೆ ಏನು ಈ ಅಗಲೆ ಗುರು ಮಗಲೆ ಗುರು ಹೊಂದ್ಬರತಿ ಏನು ಮಾಮಗು ಕ್ಯಾನ್ಸರ್ ಆದ ಅರೆ ಒರ್ಪೋಟ ತಿಂಗಳಿಗೆ

ಜಡ್ಜಸ್ ಮಾತ್ರ ಇತ್ತೆ ಪಬ್ಲಿಕ್ ಓಟ್ ಬೋರ್ಡ್ ಈ ಜನಕ್ಕ ಈ

0: హైలైట్స్ అట.
1: ಕಾಲಿ ಮ್ಯಾಚ್ ನಡುಟೇ ತೂಪಿನತ್ತು ಒಂಚೂರು ಮಿತ್ತಿಡ್ಲ ತೂ ಅವು ಐಲೇಡ್ ಸಾರ್ ರಿಪೀಟ್ ಹೇಳಿ ಕಷ್ಟ ಲೈವ್ ಅಂದ್ರೆ ಮಾಂಡ್ಯ ಸಮಾನ ಅಂತ.
0: ಅಲ್ಲ ಅಲ್ಲ ಕೋರಿಗ ಪುನಃ ಪೋನ್. ಹಲೋ ಅಲ್ಲ ಬತ್ತೆ ಅನಿತೆ ದಾದಾ ಅಂದ
2: ದಾದಾ ಅಂಡಿ ದಾದಾ ಅಣ್ಣ ಮಂಡ್ಯ ಹೇಳ್ಕೊಳ್ತೀನಿ.
0: ಎನ್ನ ಅಮ್ಮಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಲ್ಪುನಾಗ ಬೂರಿಯೋಳ್ಗೆ ಅಲ್ಲೇನು ಆಸ್ಪತ್ರೆ ಕ್ಲೆತ್ತೊಂದು ಫೋನ್ ಇಲ್ಲೇ
2: ಐಕಂಜಿ ಪ್ರಾಕ್ಟೀಸ್ ಮಾಡ್ಬಾ ತರತಿ ಇರ್ಕದು ಬೂರಿಯೋಳು ಒಂದು ಆಗಿ ಇತ್ತು ಮಂಡೆ ಚಾಲ್ಬಣಿ ಇದು ಆಸ್ಪತ್ರೆ ಲೇತಾತ ಫಿರ ಆಸ್ಪತ್ರೆ ಲೇತಾತ ಸರಿ ಆಬ್ಜಲ್ಲ ಅದು ಬುಲ್ ಬಂದೆ ಆಗಿ
0: ಅತ್ತ ಎನ್ನ ಅಮ್ಮಿ ಡ್ಯಾನ್ಸ್ ಇಡು ಫಸ್ಟ್ ಬರುವಲತ
1: ಇರಂಜಿ ವಾನ ಮುಂದೆ ಅಪ್ಪಿ ಹತ್ ಇರ್ನ ಮಗಲು ಡ್ಯಾನ್ಸ್ ಇಂಟ್ರೆಸ್ಟ್ ಉಂಟು ಆಸಿಡ್ ಅವನಿ ಡ್ಯಾನ್ಸ್ ಮಲ್ಪಾರ ಶುರು ಮಾಲ್ದಳು ಈ ಲಾರೆ ಅನ್ಕೊಂಡು ಒವ್ವೊಂಜ್ ಕಾಂಪಿಟೇಷನ್ ಬಾರದು ಇನ್ನೇ ವಿನ್ನವಡು ಬತ್ತ ಜಿರನ್ನ ಮಗಲತ್ತ ಎನ್ನ ಇಲ್ಲ ಬರ್ಪಿನ್ ಕೊಡ್ಚಿ ಅಂಚೆ ಇಂಚ ಬಂದ ಎಲ್ಲೇ ಬಾಲೆಗೆ ಪ್ರೆಷರ್ ಬಾಂಡ ಊರಿಂದ ಸೈಪೊಲೆ ಅಂತ ಯಾನ್ ಲಾಲ್ ವಿನ್ನ ಪುಲಿಂದ 50 ರೂಪಾಯಿ ಬೆಟ್ ಬಾರ್ದೆ ಯಾನ್ ಬಂಡ್ರೆ ಪುಂಡ ವಿನ್ನವಡೆ ವಿನ್ನವಡೆ ಎಂದು ಇನಿ ಪುಟ್ಟಿನ ಬಾಲೆ ಇನಿ ಎಲ್ಲ ಕೊಂದು ಬಲ್ಪುಜಿ ಆಯ್ಕೆ ಟೈಮ್ ಕೊರಡು ಇದಕ್ಕೆ ನಾನು ವಿಷಯ ಬಂದ್ಬೆ ನಮ್ಮ ಕ್ರಿಕೆಟ್ದ ಈ ದಂತಕತೆ ನಮ್ಮ ಸಚಿನ್ ತೆಂಡೂಲ್ಕರ್ ತುರುತ್ತ 11 ಮ್ಯಾಚ್ ಸಿಂಗಲ್ ಡಿಜಿಟ್ ಹಾಕನಗ ಆಯ್ನ ಅಮ್ಮೇರು ಬಂದಿ ಎನ್ನ ಮಗೇನ ತಿಲ್ಲ ಹೊರಡ್ಚಿ ಬಂದ್ಕೊಂಡ ಇದಕ್ಕೀತ ಮಲ್ಲ ಜನಾವರೆ ನಮ್ಮ ಪಿಚ್ಚರ್ ಆಕ್ಟರ್ ಅಮಿತಾಭ್ ಬಚ್ಚನ್ನ ತುರುತ ಆದಿ ಪಿಚ್ಚರ್ ಸಾಲ ಸಾಲಾದ ಸೋಪನಗ ಆಯ್ನ ಇಲ್ಲದ ಮುಲಿಯಂಗಲ ಮಗನೇ ಅತ್ತ ಬಂದ್ಕೊಂಡ ಇನ್ನು ಪಿಚ್ಚರ್ ಆತ್ಮಲ್ಲ ಪುದರ್ಮಲ್ ಬರೀತು ಅವು ಗುಡಿ ಆತ್ತಲ ದೂರ ಬೋಡುಂದೆ ಮುಂದೆ ಭೂತನಾಥ ಕ್ಷೇತ್ರ ನಡಪನ ಜೊತೆ ನೀ ಬಲೆ ತೆಲೆಪಲೆ ಸುರೂತ ಸರ್ತಿ ಮಲ್ಪನಗ ಸರಿ ಕಟ್ಟದ ಟೀಮ್ ಬೋಯ್ಜಿ ಮಿತ್ತಡು ಗುಲ್ಲರ ಜರ್ಜಿಲಿಜ್ಜೆ ಬಂದಿನ ಪಂದಾಗುಲ್ ಮಿನ ಆನಿ ಉಂತವರಿ ತಿಂಡ ಇನಿ ತುಳುನಾಡದ ಈತ್ ಕಲಾವಿದರು ನುತ್ತ 77 ದೇಶೋಡು 2 ಕೋಟಿ ಜನ ಯೂಟ್ಯೂಬ್ ಗುಪೇರು ಬಲ್ಪಿನ ಎನ್ನರತ್ತಿನ ಈ ರೊಂಜಿ ಲೈಫ್ ಯಾಪಲ ನೆನಪುದೀವು ಜೋಕ್ಲೇನು ಲೈಫ್ ಗೆಂದರೆ ಮಾತ್ರ ಕಲ್ಪನದು ಓರಾರ ಸೋಪರಲ ಕಲ್ಪವಡು ತಿಪ್ಪು ನಂಚಿತ್ತಿನ ಪಾಠ ಅಗಲ ಜೀವನಡು ದುಂಬು ಬರಪಿನ ಮಲ್ಲ ಗೆಲುವು ಪೂರ ಕಾಪಿನ
3: ಈತನೇಟ ಪ್ರಶಂಸಾ ತಂಡ ಕಾಪು ಮೊಕಲ್ ನೆಡ್ದು ಬಲೆ ತೆಲಿಪಾಲೆ ಪಂತದ ಅಜತನ ಯಜ್ಞನ ಕೇಂಡರ್ ಪಾಲ್ಪಡೆಯ ನಕುಲು ಪ್ರಸನ್ನ ಶೆಟ್ಟಿ ಬೈಲೂರು ಸಂದೀಪ್ ಶೆಟ್ಟಿ ಮಾಣಿಬೆಟ್ಟು ಮರ್ವಿನ್ ಶಿರ್ವಾ ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮಿಲು ಕೇನದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

0: ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಯಾ ಐತರ ಸೊಬೈಲಾ ಅತಾಮಿ ಐಕೋವ್ಯ.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: Radio Sarang 107.8 FM. ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ಹಲೋ, ಎಲ್ಲರೂ ಸ್ವಲ್ಪ ಈ ಕಡೆ ಕಿವಿಗೊಡಿ. ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಅರವಿಂದ್ ಬೋಳಾರ್ ಮಾತಾಡ್ತಾ ಇದ್ದೀನಿ. ನೀವು ಸಾರಂಗ್ ಕೇಳ್ತಾ ಇದ್ದೀರಿ ಅಲ್ವಾ? ಸಾರಂಗ್ ರೇಡಿಯೋ 107.8 FM ಇದನ್ನು ಯಾವಾಗಲೂ ಕೇಳ್ತಾ ಇರಬೇಕು. ಇದು ಬಣ್ಣ ಬಣ್ಣದ ಬದುಕು.